ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 5ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 26ನೇ ತಾರೀಕು ಮಂಗಳವಾರ. ಈಗ ಸಮಯ ಸರಿಯಾಗಿ 5:58:45. ಆತ್ಮ ಇಂದಿನ ದುರ್ಗೋದಯ ಪ್ರಸಾರ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಿಮ್ಮ ಬಾನುಲಿ ಗೆಳತಿ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಶುಭ ದಿನ. ಇಂದಿನ ಶುಭ ನುಡಿ: ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳೇ ಮಿಗಿಲು ಎಂದು ಸೇವಾ ಮನೋಭಾವದ ಮಹತ್ವವನ್ನು ಹೇಳಿದ್ದಾರೆ ನುಡಿದಂತೆ ನಡೆದ ತನ್ನ ಜೀವನವನ್ನೇ ಬಡವರ, ದುರ್ಬಲರ, ದೀನ ದಲಿತರ, ಅನಾರೋಗ್ಯ ಪೀಡಿತರಿಗಾಗಿ ಮೀಸಲಿಟ್ಟಂತಹ ಮಹಾನ್ ಸಮಾಜ ಸೇವಕಿ ಮದರ್ ತೆರೇಸಾ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ 6:30. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ತಿಳಿಯೋಣ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ನಮ್ಮ ನಿಲಯದಿಂದ ದೇಶಭಕ್ತಿಗೀತೆ ಕೇಳುತ್ತೀರಿ. 6:40 ರೈತರಿಗೆ ಸಲಹೆ. 6:45 ಪ್ರಾಯೋಜಿತ ಕಾರ್ಯಕ್ರಮ, ತಿಪಟೂರು ತಾಲೂಕು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು ಪ್ರಸಾರವಾಗಲಿವೆ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:50 ಆರೋಗ್ಯ ಬಿಂದು, ವಿಷಯ ಮೂತ್ರಪಿಂಡದ ಕಲ್ಲುಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಮಹೇಶ್ ನಾವಡಗಿ. 7:00 ದಿನಚರಿ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. 7:30 ಸೇವಾ ಮಾಹಿತಿ ಕೇಳುತ್ತೀರಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಸರಣಿ. ಭಾಗವಹಿಸುತ್ತಾರೆ ಡಾಕ್ಟರ್ ಬೊಮ್ಮಣ್ಣ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಹಾಗೂ 8:30 ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 9:05 ನಲ್ನುಡಿ, ಬದುಕಿಗೊಂದು ಹಿತ ನುಡಿತಿ ನಡೆಸಿಕೊಡುತ್ತಾರೆ ಕೆಸಿ ಮರಿಯಪ್ಪ. 9:10 ಕಾಮನಬಿಲ್ಲು ಕಾರ್ಯಕ್ರಮ ಮೂಡಿಬರುವುದು. 9:30 ಹಿಂದಿ ಚಿತ್ರಗೀತೆಗಳು, 10:00 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 11:00 ಜನಪದ ಗೀತೆಗಳನ್ನು ಕೇಳುತ್ತೀರಿ. 11:30 ಮಾಹಿತಿ ಕಣಜ, ಸಾಹಿತಿಗಳ ಪರಿಚಯ ಮಾಡಿಕೊಳ್ಳುತ್ತೀರಿ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಿತಾ ವಿಹಾರ ಮೂಡಿಬರಲಿದೆ. ನಾಟಕ ನಾವು ಸೂಪರ್ ಉಮೆನ್ನೆ, ರಚನೆ ನೇತ್ರ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ, ಬೆನ್ನುಹುರಿ ಹಾಗೂ ದೇಹದ ಇತರ ಭಾಗಗಳಿಗೆ ಬರುವ ತೊಂದರೆಗಳಿಗೆ ಆಯುರ್ವೇದ ಚಿಕಿತ್ಸೆ. ಈ ಕುರಿತು ಆಯುರ್ವೇದ ತಜ್ಞರಾದ ಡಾ ಪ್ರವೀಣ್ ಕುಮಾರ್ ಕುಲಕರ್ಣಿ ಇವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:00 ಪ್ರಗತಿಪಥ, ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ. ಪಿಎಂ ರಾಷ್ಟೀಯ ಗೋಕುಲ್ ಮಿಷನ್ ಬಗ್ಗೆ ಮಾಹಿತಿ ತಿಳಿಯುತ್ತೀರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ

0: ಉಡುಗೆ 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ ಮೂಡಿಬರುವುದು. ಕಾರ್ಯಕ್ರಮದಲ್ಲಿ ಕರುನಾಳು ಬಾಬೆಳಕೆ ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳುತ್ತೀರಿ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 3:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರಗೊಳ್ಳುತ್ತವೆ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ, 5:30 ಒಗಟಿಕೊಂದು ಪದ ವಾಟ್ಸಪ್ ಆಧಾರಿತ ಕಾರ್ಯಕ್ರಮ, 6:15 ಪ್ರಾಯೋಜಿತ ಕಾರ್ಯಕ್ರಮ ತಿಬಟೂರು ತಾಲೂಕಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಬಟೂರು. 6:20 ಜನಪದ ಸಂಗೀತ. ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿ ಗ್ರಾಮದ ಹೇಮಣ್ಣ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳುತ್ತೀರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಸಮಗ್ರ ಕೃಷಿಯ ಮಹತ್ವ ಕುರಿತು ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಟಿಎನ್ ದೇವರಾಜ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶನ ನಡೆಸಿಕೊಡುತ್ತಾರೆ ಯುಎಂ ಮರಳಸಿದ್ದೇಶ್. 7:45 ಭಾಷಣ, ಬೆರಳು ತೋರಿದರೆ ಈ ಕುರಿತು ಮಾತನಾಡುತ್ತಾರೆ ಬಾಲಸುಬ್ರಹ್ಮಣ್ಯ ಖಂಜರ್ಪಣೆ. 8:00 ಜನರಂಜನಿ ವಾಟ್ಸಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆ ಪ್ರಸಾರವಾಗಲಿದೆ. 9:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ವಿವಿಧ ಭಾರತಿ ಮುಂಬೈನಿಂದ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ. ಕೇಳುಗರೆ, ಇವಿಷ್ಟು ಈ ದಿನ ನಮ್ಮ ನಿಲಯದಿಂದ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ವಿವರ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಕೆಲವೇ ಕ್ಷಣಗಳಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನೀನಾ ಅರಕೆಲ್. External Affairs Minister Dr. S. Jaishankar will host the Quad Foreign Ministers meeting in New Delhi today. Foreign Minister of Australia Penny Wong, Foreign Minister of Japan Toshimitsu Motegi and U.S. Secretary of State Marco Rubio will participate in the meeting. The ministers will exchange views on advancing Quad cooperation across priority areas, review progress on ongoing Quad initiatives and reflect on recent developments in the Indo-Pacific region and other international issues of mutual concern. The foreign ministers of Australia and Japan arrived in Delhi yesterday. U.S. Secretary of State Marco Rubio had arrived for a 4-day visit to India on the 23rd of this month. More from our correspondent.
2: The foreign ministers' meeting this year comes at a time of global uncertainty and West Asia crisis. The Quad, comprising India, the U.S., Australia and Japan, has emerged as a key grouping largely focusing on peace, security and stability in the Indo-Pacific region. The Quad nations have come together with a commitment to work as a force for global good and to support an open, free and inclusive Indo-Pacific that is prosperous and resilient. Quad has adopted a positive and practical agenda focusing on contemporary issues and challenges such as health security, climate change, critical and emerging technologies, and strengthening the maritime domain awareness of regional countries. Suparna Saikya, Akashwani News, Delhi.
1: President Draupadi Murmu will undertake a 3-day visit to Sikkim beginning today. During her stay in Sikkim, she will attend various events and visit several places. In the evening, the President will visit the Namgyal Institute of Tibetology in Gangtok. Tomorrow, President Murmu will visit Nathula Pass, where she will interact with soldiers deployed at Nathula. Union Home Minister Amit Shah will visit India's border regions over the next few days and hold security-related meetings. Mr. Shah reached Bikaner in Rajasthan last night. Home Minister will visit the BSF Sanju border outpost this morning, where he will interact with the security forces personnel and inaugurate welfare schemes for them. In the afternoon, he will review the security situation in the border region in Bikaner. Directorate General of Civil Aviation, DGCA, has issued a standard operating procedure for airlines following the World Health Organization's declaration of the Ebola disease outbreak in the Democratic Republic of Congo and Uganda as the

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:10:15. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ನಮಸ್ತೆ ಜಗದಂಬಿಕೆ ವಿಶ್ವರೂಪೆ, ನಮಸ್ತೆ ಮಹೇಶ್ವರಿ ವೇದರೂಪೆ, ನಮಸ್ತೆ ಮಹಾದೇವಿ ಲೋಕಮಾತಃ, ನಮಸ್ತೆ ನಮಸ್ತೆ ಸದಾ ಮೂಕಾಂಬಿಕೆ. ಕರುಣಾಸ್ ರಸಪೂರ್ಣೆ ಕಪಲಧಾರಿಣಿ ಸುಧಾಪೂರ್ಣ ಚಂದ್ರಾನನೆ ಶೂಲಪಾಣೆ, ತ್ರಿಲೋಕೈಕ ಪೂಜೆ ತ್ರಿನೇತ್ರ ಭವಾನಿ, ನಮಸ್ತೆ ನಮಸ್ತೆ ಸದಾ ಮೂಕಾಂಬಿಕೆ ಎಂದು ಮೂಕಾಂಬಿಕೆಯನ್ನ ಧ್ಯಾನಿಸುತ್ತಾ ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಅಕ್ಷರ ದೇವತೆ ಕೊಲ್ಲೂರು ಮೂಕಾಂಬಿಕೆಯ ದೇಗುಲದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಜೊತೆಗೆ ಭಕ್ತಿಗೀತೆಗಳನ್ನು ಕೇಳುತ್ತಾ ಸಾಗೋಣ. ಬನ್ನಿ ಇದೀಗ ಮೊದಲ ಗೀತೆ ಕೇಳೋಣ. ಸೌಪರ್ಣಿಕ ನದಿ ಅಭಿಷೇಕ ಸ್ವೀಕರಿಸು ಅಂಬಿಕಾ. ಈ ಗೀತೆಯನ್ನು ಹಾಡಿದ್ದಾರೆ ಬಿ ಕೆ ಸುಮಿತ್ರಾ ಅವರು, ಸಾಹಿತ್ಯ ವಿಜಯನಾರಸಿಂಹ.

ನಮ್ಮ ದೇಶದ ಪ್ರಮುಖ ದುರ್ಗಾ ದೇವತೆಯ ಶಕ್ತಿ ಪೀಠಗಳಲ್ಲಿ ಕೊಲ್ಲೂರಿನ ಮೂಕಾಂಬಿಕ ದೇವಸ್ಥಾನವು ಒಂದು. ಪಾರ್ವತಿ, ಸರಸ್ವತಿ ಮತ್ತು ಮಹಾಲಕ್ಷ್ಮಿಯರ ರೂಪವಾಗಿ ದೇವಿಯನ್ನ ಇಲ್ಲಿ ಪೂಜಿಸಲಾಗುತ್ತೆ. ಉಡುಪಿ ಜಿಲ್ಲೆಯ ಕೊಡಚಾದ್ರಿ ಪರ್ವತ ಶ್ರೇಣಿ ತಪ್ಪಲಿನ ಸೌಪರ್ಣಿಕ ತೀರದಲ್ಲಿ ಶ್ರೀ ಮೂಕಾಂಬಿಕೆ ನೆಲೆಸಿದ್ದಾಳೆ. ಶಕ್ತಿ ಮತ್ತು ಶಿವ ಎರಡನ್ನು ಸಂಯೋಜಿಸುವ ಜ್ಯೋತಿರ್ಲಿಂಗ ಸ್ವರೂಪವು ಸ್ವಯಂ ವ್ಯಕ್ತ ಅಭಿವ್ಯಕ್ತಿ ಎನ್ನಲಾಗಿದೆ. ಈ ಸನ್ನಿಧಿಯು 1200 ವರ್ಷದ ಭವ್ಯ ಇತಿಹಾಸವನ್ನು ಹೊಂದಿದೆ. ಜಗನ್ಮಾತೆ ಸ್ವರೂಪಳಾದ ದೇವಿಯು ಇಲ್ಲಿಯೇ ಮೂಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದಳು ಎಂಬ ಐತಿಹ್ಯವಿದೆ. ಹಲವು ವರ್ಷಗಳ ಕಾಲ ಇಲ್ಲೇ ತಪಸ್ಸು ಮಾಡಿದ ಆದಿಶಂಕರಾಚಾರ್ಯರು ಸರಸ್ವತಿ ದೇವಿಯ ದರ್ಶನ ಭಾಗ್ಯ ಪಡೆದ ಕ್ಷೇತ್ರವಿದು. ಅದಕ್ಕಾಗಿಯೇ ಅವರು ಗರ್ಭಗುಡಿಯಲ್ಲಿ ತ್ರಿಚಕ್ರದ ಮೇಲೆ ಪಂಚಲೋಹದ ಮೂಕಾಂಬಿಕ ದೇವಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೀಗಾಗಿ ಶ್ರೀ ದೇವಿಯು ಶೀಘ್ರ ವರಪ್ರದೆಯಾಗಿದ್ದಾಳೆ ಎಂದು ಇಲ್ಲಿನ ಜನ ನಂಬುತ್ತಾರೆ. ಹಾಗೆ ಇಲ್ಲಿನ ಪಂಚಮುಖಿ ಗಣೇಶನ ಮನಮೋಹಕ ಶಿಲ್ಪವು ಸಹ ಪ್ರವಾಸಿಗರನ್ನ ಹಾಗೂ ಭಕ್ತಾದಿಗಳನ್ನ ಕೈಬೀಸಿ ಕರೆಯುತ್ತದೆ. ಮಾಹಿತಿಯನ್ನು ಮುಂದುವರಿಸ್ತೀನಿ. ಇದೀಗ ಕೇಳೋಣ. ಹಲವು ಗಿರಿಗಳ ತಪ್ಪಲಲ್ಲಿ ಮಲೆಯ ಮಂದಿರಗಳಲ್ಲಿ ಬಳಲಿ ಬಳಲಿ ನೀದು ಮತ್ತೆ ನೆಲ ಹೊಲಕ್ಕೆ ತಪ್ಪದೆ ಬಪ್ಪುದು ನೋಡ ಎಂಬಂತಹ ವಚನಗೀತೆ ಕಿಲಾರದ ಭೀಮಣ್ಣನವರ ರಚನೆ ಇದು. ಹಾಡಿದ್ದಾರೆ ರವೀಂದ್ರ ಹಂದಿಗನೂರ್.

ಇನ್ನು ಕೊಲ್ಲೂರ ಶ್ರೀ ಮುಕಾಂಬಿಕೆಯ ದೇವಸ್ಥಾನವು ದ್ರಾವಿಡ ವಿಜಯನಗರ ಮತ್ತು ಹೊಯ್ಸಳ ಮಿಶ್ರ ಶೈಲಿಯ ಚಿನ್ನದ ಲೇಪಿತ ಹಾಗೂ ಕಳಸ ಹಾಗೂ ತಾಮ್ರದ ಮೇಲ್ಛಾವಣಿಗಳನ್ನು ಹೊಂದಿದೆ. ಈ ಪ್ರಾಂತ್ಯವನ್ನು ಆಳಿದ ನಾಗರ ಅಥವಾ ಬೆಡ್ನೂರ್ ರಾಜರು ಹಾಗೂ ಕೆಳದಿ ಅರಸರು ಈ ದೇವಿಗೆ ನಡೆದುಕೊಳ್ಳುತ್ತಿದ್ದರು. ನಂತರ ವಿಜಯನಗರದ ಅರಸರು ದೇವಾಲಯದ ಪೋಷಣೆ ಮತ್ತು ಅಭಿವೃದ್ಧಿಗೆ ದತ್ತಿ ದೇಣಿಗೆಗಳನ್ನು ನೀಡುತ್ತಿದ್ದರು. ದೇಗುಲದ ಭಂಡಾರದಲ್ಲಿ ಗತಕಾಲದ ವೈಭವಕ್ಕೆ ಸಾಕ್ಷಿಯಾಗಿ ಇಂದಿಗೂ ಸಹ ಅಮೂಲ್ಯವಾದ ಚಿನ್ನಾಭರಣಗಳನ್ನು ನೋಡಬಹುದಾಗಿದೆ. ಇನ್ನು ಈ ದೇಗುಲದಲ್ಲಿ ನಡೆಯುವ ಪ್ರಮುಖ ಉತ್ಸವಗಳು ಯಾವುವು ಅಂತ ನೋಡೋದಾದ್ರೆ, ಆದಿಶಂಕರರು ರೂಪಿಸಿದ ವಿಜಯಾಗಮ ಪದ್ಧತಿಯಲ್ಲಿ ನಿತ್ಯ ತ್ರಿಕಾಲ ಪೂಜೆ ಶ್ರೀದೇವಿಗೆ ನಡೆಯುತ್ತಿರುತ್ತದೆ. ನವರಾತ್ರಿ ಮತ್ತು ಫಾಲ್ಗುಣ ಮಾಸದ ರಥೋತ್ಸವಗಳು ಪ್ರಮುಖ ಆಚರಣೆಗಳು. ಜನ್ಮಾಷ್ಟಮಿಯಂದು ಸ್ವಯಂಭೂಲಿಂಗ ಗೋಚರಿಸಿತು ಎಂಬ ಕಾರಣಕ್ಕೆ ಇಲ್ಲಿ ವೈಭವದ ಉತ್ಸವ ಸಂಪನ್ನಗೊಳ್ಳುತ್ತದೆ. ವಾಗ್ದೇವತಾ ಮತ್ತು ಅಕ್ಷರಗಳ ದೇವತೆ ಎಂದು ಈಕೆ ಖ್ಯಾತಿ ಪಡೆದಿದ್ದಾಳೆ. ನವರಾತ್ರಿ ಉತ್ಸವದ ಕೊನೆಯ ದಿನ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಲಾಗುತ್ತದೆ. ಕೇಳುಗರೆ, ಇದಾಗಿತ್ತು ಅಕ್ಷರ ದೇವತೆ ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇಗುಲದ ಬಗ್ಗೆ ಒಂದಿಷ್ಟು ಮಾಹಿತಿ. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕನಕದಾಸರ ಒಂದು ಕೀರ್ತನೆ. ನಾನು ನೀನು ಎನ್ನದಿರು ಹೀನ ಮಾನವ, ಜ್ಞಾನದಿಂದ ನಿನ್ನ ನೀನು ತಿಳಿದು ನೋಡೆಲೋ. ಹಾಡಿದ್ದಾರೆ ಶಂಕರ್ ಶಾನುಭೋಗ್.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
2: ಸಕಲ ಜೀವರಾಶಿಗಳಿಗೂ ಚೈತನ್ಯ ಶಕ್ತಿ ಬೆಳಕು. ಸೂರ್ಯನೇ ಇದರ ಮೂಲವೆಂಬುದು ಎಲ್ಲರೂ ಬಲ್ಲ ಸಂಗತಿಯೇ. ಬೆಳಕಿಲ್ಲದ ಜಗತ್ತನ್ನು ಊಹಿಸಲು ಸಾಧ್ಯವಿಲ್ಲ. ಹಣತೆ, ದೀಪ, ವಿದ್ಯುಚ್ಛಕ್ತಿ ಮುಂತಾದವುಗಳು ಬೆಳಕಿನ ಭಿನ್ನ ರೂಪಗಳೇ. ಕತ್ತಲನ್ನು ಓಡಿಸುವ ಶಕ್ತಿ ಇರುವುದೇ ಬೆಳಕಿಗೆ. ಇಷ್ಟು ಹೇಳಿದರೆ ಬೆಳಕಿಗಿರುವ ಅರ್ಥ ಅಪೂರ್ಣವೇ. ಬೆಳಕೆಂದರೆ ಕೇವಲ ಎಣ್ಣೆ ಬತ್ತಿಗಳ ದೀಪವಲ್ಲ, ಅದು ಅನೇಕ ಆಯಾಮಗಳಲ್ಲಿ ಪ್ರಕಟವಾಗುತ್ತದೆ. ಹೊರಗಣ್ಣಿಗೆ ಕಾಣುವುದಷ್ಟೇ ಬೆಳಕಲ್ಲ, ಅದು ಅಂತರಂಗದ ಕಣ್ಣು ತೆರೆಸುವ, ಹೊಸತನ್ನು ತೋರುವ, ಸ್ಫೂರ್ತಿ ತುಂಬುವ ಶಕ್ತಿಯೂ ಹೌದು. ಮಾನವನಲ್ಲಿ ಮಾನವೀಯತೆಯನ್ನು ಜಾಗೃತಗೊಳಿಸುವ, ಪರಿಪೂರ್ಣದೆಡೆಗೆ ಸಾಗಿಸುವ ಜ್ಞಾನವಾಹಕವೂ ಹೌದು. ಅದೇ ಜ್ಞಾನದ ಬೆಳಕು. ಅದನ್ನು ಮನಸ್ಸಿನ ಕಣ್ಣು ಅಥವಾ ಬಗೆಗಣ್ಣು ಎಂತಲೂ ಹೇಳುತ್ತಾರೆ ಬಲ್ಲವರು. ಬೆಳಕನ್ನು ಅರ್ಥೈಸುವುದು ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ಶೋಧಿಸುವುದೇ ಆಗಿದೆ. ವಿದ್ಯೆ, ಜ್ಞಾನ, ಪ್ರೀತಿ, ಕರುಣೆ, ಸೌಹಾರ್ದತೆ, ಸೇವೆ, ಹೀಗೆ ನಾನಾ ಮುಖಗಳಲ್ಲಿ ಅದರ ಅಸ್ತಿತ್ವವನ್ನು ಗುರುತಿಸಬಹುದು. ಅಜ್ಞಾನದ ಗಾಢಾಂಧಕಾರವನ್ನು ಸರಿಸುವ ಜ್ಞಾನದ ಬೆಳಕನ್ನು ನಾವು ನಮ್ಮ ಅಂತರಂಗಕ್ಕೆ ತೆರೆದ ಮನಸ್ಸಿನಿಂದ ಸ್ವಾಗತಿಸಬೇಕು. ನಮ್ಮ ಸಕಾರಾತ್ಮಕ ಪರಿವರ್ತನೆಗೆ ಜ್ಞಾನದ ಬೆಳಕು ಅತ್ಯವಶ್ಯಕ. ಈ ಪರಿವರ್ತನೆಗೆ ನಮಗೆ ಒದಗಿ ಬರುವ ಬೆಳಕಿನ ಶಕ್ತಿಗಳೆಂದರೆ ತಾಯಿ, ಗುರು, ಮನಸ್ಸು ಅತಿ ಮುಖ್ಯ. ಜ್ಞಾನದ ಬೆಳಕು ಪಡೆಯಲು ಬಾಲ್ಯದಿಂದಲೂ ನಮಗೆ ತಾಯಿ ನೀಡುವ ವಾತ್ಸಲ್ಯದ ಬೆಳಕು ಎಲ್ಲಕ್ಕೂ ಮಿಗಿಲಾದುದು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರ ಧನ್ಯರು ಎಂಬಂತೆ ತಾಯಿ ಮಗುವಿನ ಬದುಕಿನಲ್ಲಿ ಬೆಳಕಾಗಿ ಬಂದು ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳಲು ನಾಂದಿ ಹಾಡುತ್ತಾಳೆ. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಎಂಬಂತೆ ಮನೆಯಿಂದಲೇ ಕಲಿಕೆಯ ಆರಂಭವಾಗುತ್ತದೆ. ಇಲ್ಲಿ ನೈತಿಕ ಶಿಕ್ಷಣ, ಉತ್ತಮ ಸಂಸ್ಕಾರ, ಅಭಿರುಚಿ ನಿರ್ಮಾಣ ಇವೆಲ್ಲ ಬದುಕಿನ ಭರವಸೆಯ ಕಿರಣಗಳಾಗಿ ಬೆಳಕು ಪಸರಿಸುತ್ತವೆ. ಇದು ಬದುಕಿಗೆ ಭದ್ರ ನೆಲೆಗಟ್ಟನ್ನು ನಿರ್ಮಿಸುತ್ತದೆ. ನಾಲ್ಕು ಜನರಿಗೆ ಒಳಿತನ್ನು ಮಾಡುವ ಮನೋಭಾವ ಬೆಳೆಯಲು, ವ್ಯಕ್ತಿತ್ವ ಬೆಳವಣಿಗೆಯಾಗಲು ಇಂದು ಇದು ಅತ್ಯವಶ್ಯಕ. ತಾಯಿಯ ನಂತರ ತಂದೆಯೂ ಈ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತಾನೆ. ಇಲ್ಲೆಲ್ಲ ಜ್ಞಾನ ಬೆಳಕಾಗಿ ಗೋಚರಿಸುತ್ತದೆ. ಈ ಜವಾಬ್ದಾರಿಯನ್ನ ನಾವು ನಿರ್ವಹಿಸುತ್ತಲೇ ಇರಬೇಕು. ಆದ್ದರಿಂದ ತಾಯಿ ತಂದೆ ಇಲ್ಲಿ ನಿರ್ವಹಿಸುವ ಪಾತ್ರ ಗಹನವಾದುದು. ಮಗುವಿಗೆ ಉತ್ತಮ ಮಾರ್ಗದರ್ಶನ ದೊರೆತರೆ ಅದೇ ಮುಂದೆ ಬಾಳಿನ ಬೆಳಕಾಗಿ ಶಕ್ತಿ ತುಂಬುತ್ತದೆ. ಮನುಷ್ಯನ ವಿಕಸನಕ್ಕೆ ಕಾರಣವಾಗುವ ಮತ್ತೊಂದು ಬೆಳಕಿನ ಮೂಲವೆಂದರೆ ಗುರು. ಕತ್ತಲೆಯನ್ನು ಕಳೆಯುವ ಶಕ್ತಿಯೇ ಗುರು. ಜಗತ್ತಿನ ವಿದ್ಯಮಾನಗಳನ್ನು, ವಿವಿಧ ಜ್ಞಾನ ಮಾರ್ಗಗಳನ್ನು ಪರಿಚಯಿಸುವ ಗುರುವಿನ ಜವಾಬ್ದಾರಿ ಗುರುತರವಾದುದು. ತಮಸೋಮಾ ಜ್ಯೋತಿರ್ಗಮಯ ಎಂಬಂತೆ ಕತ್ತಲಿನಿಂದ ನಾವು ಬೆಳಕಿನ ಕಡೆಗೆ ನಡೆಯಲು ಶಾಲೆಯ ಕಲಿಕೆಯ ಜ್ಞಾನ ಮಾರ್ಗವನ್ನು ತೋರುತ್ತದೆ. ಬದುಕಿನ ವಿವಿಧ ಆಯಾಮಗಳನ್ನು ವೈಚಾರಿಕ, ವೈಜ್ಞಾನಿಕ ಚಿಂತನೆಗಳ ಮೂಲಕ ನಮ್ಮಲ್ಲಿರುವ ಸಂಕೋಚ, ಸಂಕುಚಿತ ಮನೋಭಾವನೆಗಳನ್ನು ನಿವಾರಿಸಿ ಮಾನವೀಯತೆಯ ಬೆಳಕಿನ ಕಿರಣಗಳನ್ನು ಕಾಣಲು ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ. ಅರಿವೇ ಗುರು ಎಂಬ ವಚನಕಾರ್ಯರ ಮೌಲ್ಯಯುತ ಮಾತು ಆದರ್ಶವಾಗುತ್ತದೆ. ಮನಸ್ಸು ನಮ್ಮೊಳಗಿನ ಮತ್ತೊಂದು ಬೆಳಕು. ವಿದ್ಯೆ ಕಲಿತ ಮನುಷ್ಯ ಮುಂದೆ ತನ್ನ ಪಥವನ್ನು ತಾನೇ ವಿವೇಚನೆಯಿಂದ ಕ್ರಮಿಸಬೇಕು. ತನ್ನ ಜ್ಞಾನದ ಬಲದಿಂದ ಬದುಕನ್ನು ಅರ್ಥೈಸಿಕೊಳ್ಳುತ್ತಾ, ತನ್ನನ್ನು ತಾನೇ ಪ್ರಯೋಗಕ್ಕೆ ಒಳಪಡಿಸಿಕೊಳ್ಳುತ್ತಾ ಸ್ವಯಂ ಪ್ರಕಾಶಿಸಬೇಕು. ಜ್ಞಾನದ ಬಲದಿಂದ ಅಜ್ಞಾನದ ಕೇಳನೊಡೆಯ, ಜ್ಯೋತಿಯ ಬಲದಿಂದ ತಮಂದದ ಕೇಳನೊಡೆಯ ಎಂಬ ವಚನದ ಅರಿವಾಗುತ್ತಾ ಪ್ರಾಪಂಚಿಕ ಜ್ಞಾನ ಬೆಳೆಯುತ್ತದೆ. ಇಂದು ನಮಗೆ ಬೇಕಾಗಿರುವುದು ಆತ್ಮವಿಶ್ವಾಸ, ಸೌಹಾರ್ದತೆ, ಸಮಾನತೆ, ನೈತಿಕ ಮೌಲ್ಯಗಳು, ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ, ಸೇವಾ ಮನೋಭಾವ, ಶಾಂತಿ ಸೌಹಾರ್ದತೆಯ ಗುಣಗಳೆಂಬ ಬೆಳಕು. ನಿಸ್ವಾರ್ಥ ಮನೋಭಾವದಿಂದ ವೈಚಾರಿಕ, ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸಿಕೊಂಡು ಸಮಾಜವನ್ನು ಆವರಿಸಿರುವ ಅಸಮಾನತೆ, ಮೌಢ್ಯತೆ, ಅಶಾಂತಿಗಳೆಂಬ ಕತ್ತಲೆಯನ್ನು ಓಡಿಸುವ ಪರಿಶುಭ್ರ, ಸುಂದರ ಅಂತರಂಗದ ಜ್ಞಾನದ ಬೆಳಕು.
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ ಸರಿಯಾಗಿ 6:35:05. ಈಗ ಕೇಳೋಣ ಒಂದು ದೇಶಭಕ್ತಿ ಗೀತೆ. ದೊಡ್ಡರಂಗೇಗೌಡರ ರಚನೆ ಇದು. ಕೇಳಿ ಸಮೂಹ ಗಾನದಲ್ಲಿ.

0: ಈಗ ಕೇಳಿ ರೈತರಿಗೆ ಸಲಹೆ.
1: ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತ. ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತ ಬಾಂಧವರೇ, ಇವತ್ತು ನಾನು ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬೇರು ಹುಳು ಅದರ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬೇರು ಹುಳು ಅಡಿಕೆಯಲ್ಲಿ ಬರ್ತಕ್ಕಂಥ ಒಂದು ದೀರ್ಘಕಾಲಿಕ ಕೀಟವಾಗಿದ್ದು ಇದು ತೇವಾಂಶವಿರುವ ಮಣ್ಣಿನ ಪದರದಲ್ಲಿ ಹೆಚ್ಚಾಗಿ ಬರುತ್ತೆ. ಮತ್ತು ಇದು ಗೋಡು ಮಣ್ಣಿನಿಂದ ಕೂಡಿದ ಹಳ್ಳದ ಪಕ್ಕ ಮತ್ತು ಗದ್ದೆ ಜಮೀನಲ್ಲಿ ಮಾಡಿದಂಥ ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಬೇರು ಹುಳು ಏನು ಮಾಡುತ್ತೆ ಅಂತಂದರೆ, ಅಡಿಕೆ ಬೇರುಗಳನ್ನ ಕತ್ತರಿಸಿ ತಿನ್ನೋದ್ರಿಂದ ಗಿಡಗಳು ರೋಗಗ್ರಸ್ತವಾಗಿರೋ ಥರ ಕಾಣಿಸುತ್ತೆ. ಮತ್ತು ಬಾಧೆಗೀಡಾದ ಮರಗಳಲ್ಲಿ ಎಳೆಗಳೆಲ್ಲ ಹಳದಿಯಾಗಿ ಗರಿ ಮತ್ತು ಗೆಣ್ಣುಗಳು ಗಿಡ್ಡ ಆಗ್ತಾ ಹೋಗುತ್ತೆ. ನಂತರ ದಿನದಲ್ಲಿ ಕಾಂಡ ತುದಿಯಾಗಿ ಮನ್ಸುತ್ತೆ ಮತ್ತು ಇದರಿಂದ ಇಳುವರಿ ಕಡಿಮೆ ಆಗ್ತಾನೂ ಹೋಗ್ತಾ ಹೋಗುತ್ತೆ ನಂತರ ದಿನಗಳಲ್ಲಿ. ಈ ಬೇರು ಹುಳುವಿನ ಜೀವನ ಚಕ್ರ ಹೇಗೆ ಅಂತ ಅಂದರೆ, ಇದು ಬೇರು ಹುಳುಗಳನ್ನು ದುಂಬಿ ಮೇ ಮತ್ತು ಜೂನ್ ತಿಂಗಳಲ್ಲಿ 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಳದವರೆಗೆ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ. ಒಂದು ಹೆಣ್ಣು ದುಂಬಿ ಸರಾಸರಿಯಾಗಿ 20 ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳು 4-5 ಮಿಲಿಮೀಟರ್ ಗಾತ್ರ ಹೊಂದಿರುತ್ತೆ. ಈ ಮೊಟ್ಟೆಗಳು 12-15 ದಿನಗಳಲ್ಲಿ ಹೊಡೆದು ಸಣ್ಣ ಮರಿ ಹುಳುಗಳಾಗಿ ಹೊರಬರುತ್ತೆ. ಈ ಮರಿ ಹುಳುಗಳು ಕಂದು ಬಣ್ಣದ ತಲೆ ಮತ್ತು ಬಿಳಿ ಬಣ್ಣದ ದೇಹನ ಹೊಂದಿರುತ್ತೆ. ಈ ಮೊದಲನೇ ಹಂತದ ಬೇರು ಹುಳುಗಳು ಸಾವಯವ ಗೊಬ್ಬರನ್ನು ತಿಂದು ಬದುಕುತ್ತೆ. ಎರಡನೇ ಹಂತದ ಮರಿ ಹುಳುಗಳು ಅಡಿಕೆ ಬೇರುಗಳನ್ನ ತಿನ್ನೋಕ್ಕೆ ಶುರು ಮಾಡುತ್ತೆ. ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಸಸ್ಯಗಳಿಗೆ ಆಹಾರ ಏನು ಒದಗಿಸುತ್ತೋ ಅಡಿಕೆ ಮರಗಳಿಗೆ ಅಂಥ ಬೇರುಗಳನ್ನ ತಿನ್ನುತ್ತೆ. ನಂತರದ ದೊಡ್ಡ ದೊಡ್ಡ ಬೇರುಗಳನ್ನು ಸಹ ಇದು ತಿನ್ನೋಕ್ಕೆ ಶುರು ಮಾಡುತ್ತೆ. ಈ ಬೇರು ಹುಳುಗಳು ಯಾವುದೇ ನಿರ್ದಿಷ್ಟ ಬೇರುಗಳಿಗೆ ಸೀಮಿತವಾಗಿರಲ್ಲ, ಅಂದರೆ ಯಾವುದಾದ್ರೂ ಬೇರುಗಳನ್ನ ಅದು ತಿಂತಾ ಹೋಗ್ತಾ ಹೋಗುತ್ತೆ. ಆಮೇಲೆ ಈ ಬೇರು ಹುಳುಗಳ ತೀವ್ರತೆ ಹೆಚ್ಚಾದಂತೆ ತೋಟಗಳಲ್ಲಿ ಬುಡಭಾಗದಲ್ಲಿ ತಿನ್ನೋದ್ರಿಂದ ಬಿರುಗಾಳಿ ಬಂದರೆ ಆ ಮರಗಳು ಸುಲಭವಾಗಿ ಬಿದ್ದು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೀಟದ ಕೋಶಾವಸ್ಥೆಯು 20-30 ದಿನಗಳು ತೆಗೆದುಕೊಳ್ಳುತ್ತೆ. ಇದು 60-70 ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನ ಗೂಡಿನೊಳಗಡೆ ಈ ಕೋಶಗಳು ಇಡೋದ್ರಿಂದ ಮಣ್ಣಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬಿತ್ತು ಅಂದ ತಕ್ಷಣವೇ ಇದಕ್ಕೆ ಈಸಿ ಆಗಿಬಿಟ್ಟು ಮಣ್ಣಿಂದ ಈ ಕೋಶ ದುಂಬಿಗಳು ಹೊಡೆದ್ಬಿಟ್ಟು ಹೊರಗಡೆ ಬರುತ್ತೆ. ಅಂದರೆ ಈಗ ಮೊದಲನೇ ಮಳೆ ಬರ್ತಿದ್ದಂಗೆ ಮೇ ಅಥವಾ ಜೂನ್ ತಿಂಗಳಲ್ಲಿ ದುಂಬಿಗಳು ಮಣ್ಣಿನ ಗೂಡುಗಳಿಂದ ಗುಂಪಾಗಿ ಹೊರಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲವು ಹುಳುಗಳಿಗೆ ಒಂಥರ ಫೇವರಬಲ್ ಕಂಡೀಷನ್ ಅಂತೆ, ಅಂದರೆ ಉತ್ತೇಜನ ಆಗುತ್ತೆ ಇದು ಹುಳುಗಳು ಹೊರಗೆ ಬರಲಿದ್ದಕ್ಕೆ. ಈ ಬೇರು ಹುಳುಗಳಲ್ಲಿ 3 ತರ ಸ್ಪೀಶೀಸ್ ಇದೆ. ಒಂದು ಲ್ಯೂಕೋಪೊಲಿಸ್ ಕೋನಿಯೋಫೋರಾ ಅಂತ, ಮತ್ತೆ ಲ್ಯೂಕೋಫಿಲಿಸ್ ಬರ್ಮೇಸ್ಟ್ರಿ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಲೆಪಿಡೋಫೋರಾ ಅಂತ. ಇದರ ಜೀವನ ಚಕ್ರಗಳು ಇದು ಸ್ಪೀಶೀಸ್ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದರೆ, ಮುಂಗಾರಿನಲ್ಲಿ ಒಂದೆರಡು ಹದ ಮಳೆ ಆದ ತಕ್ಷಣವೇ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬರ್ತಕ್ಕಂಥ ದುಂಬಿಗಳನ್ನೆಲ್ಲ ಹಿಡಿದ್ಬಿಟ್ಟು ನಾಶಪಡಿಸ್ಬೇಕು. ಇದರಿಂದ ಸಂತತಿ ಆದಷ್ಟು ಕಡಿಮೆ ಆಗುತ್ತೆ. ಮತ್ತು ಮೆಟಾರೈಸಿಯಂ ಅನಿಸೋಪ್ಲಿಯೆ ಮತ್ತು ಅಥವಾ ಹೆಟಿರೋರಾಬ್ಡಿಟಿಸ್ ಜಂತು ಹುಳುಗಳನ್ನ 20 ಗ್ರಾಮ್ ಪುಡಿನ 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡದ ಬುಡಭಾಗಕ್ಕೆ ಹಾಕೋದ್ರಿಂದನೂ ಸಹ ನಾವು ಈ ಬೇರು ಹುಳುಗಳನ್ನು ಕಡಿಮೆ ಮಾಡ್ಬೋದು. ಮರಕ್ಕೆ 250 ಗ್ರಾಮ್ ಬೇವಿನ ಹಿಂಡಿ ಹಾಕೋದ್ರಿಂದನೂ ಸಹ ನಾವು ಬೇರುಗಳ ಬೆಳವಣಿಗೆ ಚೆನ್ನಾಗುತ್ತೆ. ಇದಲ್ಲದೆ ತೋಟಗಳಿಗೆ ಸ್ವಲ್ಪ ಕಲ್ಗೊಚ್ಚು ಮಣ್ಣು ಲಭ್ಯ ಇರೋ ಕಡೆ, ನಮಗೇನಾದರೂ ಕಲ್ಗೊಚ್ಚು ಮಣ್ಣು ಲಭ್ಯ ಇದೆ ಅಂತಂದರೆ ತೋಟಗಳಿಗೆ ಕಲ್ಗೊಚ್ಚು ಮಣ್ಣು ಹಾಕೋದ್ರಿಂದನೂ ಸಹ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ಬೇರು ಹುಳುಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡೋಕ್ಕೆ ಒಂದೇ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಕಷ್ಟ ಆಗುತ್ತೆ. ಸಮಗ್ರ ಹತೋಟಿ ಕ್ರಮಗಳನ್ನ ಒಂದು 2 ವರ್ಷ ಕಂಟಿನ್ಯೂಸ್ ಆಗಿ ನಾವು ಅನುಸರಿಸೋದ್ರಿಂದ ಈ ಬೇರು ಹುಳುಗಳನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೋದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
0: ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಇದೀಗ ಮುಂದಿನ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೀನಿ. ಅದಕ್ಕೂ ಮೊದಲು ನಮ್ಮ ಕೇಳುಗರೊಬ್ಬರು ಒಂದು ಸ್ಫೂರ್ತಿ ಕಿರಣವನ್ನು ಕಳಿಸಿದ್ದಾರೆ, ಅದೇನಂತ ನೋಡ್ಬಿಡೋಣ. ನೀರಿನ ಒಂದೊಂದೇ ಹನಿ ಬೀಳುತ್ತಾ ಕ್ರಮೇಣ ಬಿಂದಿಗೆಯು ತುಂಬುತ್ತದೆ, ಹಾಗೆಯೇ ವಿದ್ಯೆ, ಧರ್ಮ ಮತ್ತು ಸಂಪತ್ತಿನ ವಿಷಯದಲ್ಲೂ ಸಹ ಕ್ರಮೇಣವಾಗಿ ನಮ್ಮ ನಿರಂತರ ಪ್ರಯತ್ನದಿಂದ ಅವು ನಮಗೆ ಒಲಿಯುತ್ತದೆ ಅಂತ ಹೇಳ್ತಾ ಇದ್ದಾರೆ ಹೊನ್ನೂರ ಅಲ್ಲಿಯವರು, ಹನುಮಂತಾಪುರ ಜಗಳೂರು ತಾಲೂಕು ಇಲ್ಲಿಂದ ಅಂತ ಹೇಳಿಬಿಟ್ಟು ಶುಭ ಮುಂಜಾನೆಯನ್ನು ಸಹ ತಿಳಿಸಿದ್ದಾರೆ. ಖಂಡಿತವಾಗ್ಲೂ ಹೌದು, ನಾವು ಏನನ್ನು ನೀಡ್ತೀವೋ ಅದನ್ನು ದುಪ್ಪಟ್ಟು ಪಡೆದುಕೊಳ್ತೀವಿ ಅಂತ ಅನ್ನೋದು ಜನಜನ.

0: Tá. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 6:45. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ.
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
2: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನು ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
3: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
2: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
3: ಕೇಳುಗರೆ, ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
4: 9845450395.
1: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ

0: ಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಈಗ ಕೇಳಿ ಆರೋಗ್ಯ ಬಿಂದು. ವಿಷಯ ಮೂತ್ರಪಿಂಡದ ಕಲ್ಲುಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಮಹೇಶ್ ನಾವಡಗಿ.
2: ಮಾನವನ ದೇಹದಲ್ಲಿ ಮುಖ್ಯವಾಗಿ ಹಾಗೂ ಚರ್ಮದ ಮಾದರಿಯಲ್ಲೇ ಕೆಲಸ ಮಾಡುವಂಥ ವಿಸರ್ಜನಾಂಗ ನಮ್ಮ ಮೂತ್ರಪಿಂಡಗಳು. ದೇಹದಲ್ಲಿ ಎರಡು ಮೂತ್ರಪಿಂಡಗಳಿದ್ದರೂ ಸಹ ಸಮಾನಾಂತರವಾಗಿ ಕೆಲಸ ಮಾಡುವುದರಿಂದ ದೇಹದ ಒಳಭಾಗದಲ್ಲಿ ಉತ್ಪತ್ತಿಯಾಗುವಂಥ ಹಾಗೂ ದೇಹಕ್ಕೆ ಬೇಡವಾದಂಥ ಕಶ್ಮಲ ಪದಾರ್ಥಗಳನ್ನು ದೇಹದಿಂದ ಹೊರಹಾಕಲು ಸಾಧ್ಯವಾಗುವಂಥ ಎರಡೂ ಮೂತ್ರಪಿಂಡಗಳು ಈ ದೇಹದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮುಖ್ಯವಾಗಿ ನಮ್ಮ ಮೂತ್ರಪಿಂಡದಲ್ಲಿ ದಿನವೊಂದಕ್ಕೆ ಸಾಧಾರಣ 180 ಲೀಟರಷ್ಟು ಈ ದ್ರವರೂಪದ ಫಿಲ್ಟ್ರೇಷನ್ ಅಥವಾ ಶುದ್ಧೀಕರಣ ಅನ್ನುವಂಥದ್ದು ಕಿಡ್ನಿಯಲ್ಲಿ ಆಗ್ತದೆ. ದೇಹದಲ್ಲಿ 5-5.5 ಲೀಟರಷ್ಟು ದ್ರವ ಅಥವಾ ರಕ್ತ ಲವಣಾಂಶಗಳಿದ್ದರೂ ಸಹ ಈ ರಕ್ತ ಲವಣಾಂಶಗಳು ಈ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಚಲಿಸಿ ಅಲ್ಲಿ ಉತ್ಪತ್ತಿಯಾಗುವಂಥ ಅಥವಾ ಅಲ್ಲಿ ಕ್ರಿಯೆಗಳಿಂದ ಉತ್ಪತ್ತಿಯಾಗುವಂಥ ಕಶ್ಮಲಗಳು ಕಿಡ್ನಿಗೆ ಬಂದು ಕಿಡ್ನಿಯಲ್ಲಿ ಫಿಲ್ಟ್ರೇಷನ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕಿಡ್ನಿಗಳು ಅಥವಾ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡುವುದರಿಂದ ಅಲ್ಲಿ ಉತ್ಪತ್ತಿಯಾದಂಥ ಅಥವಾ ದೇಹದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಈ ಕಶ್ಮಲ ಪದಾರ್ಥಗಳನ್ನು ಕಿಡ್ನಿ ಮೂಲಕ ಹೊರಗಾಕಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಆರೋಗ್ಯವಂತ ಕಿಡ್ನಿಯನ್ನು ಆರೋಗ್ಯವಂತ ಮೂತ್ರಪಿಂಡಗಳನ್ನು ಹೊಂದಿದ್ರೆ ದೇಹದಲ್ಲಿ ಯಾವುದೇ ಕಾರಣದಿಂದಲೂ ಕಶ್ಮಲಗಳು ಸೇರಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಅದೇ ರೀತಿ ಕಿಡ್ನಿ ತೊಂದರೆಗಳಲ್ಲಿ ನಾವು ಈ ದೇಹದಲ್ಲಿ ಬಾತು ಬರುವಂಥದ್ದು, ದೇಹದಲ್ಲಿ ಬ್ಲಡ್ ಯೂರಿಯಾ ಜಾಸ್ತಿ ಆಗುವಂಥದ್ದು, ಕ್ರಿಯಾಟಿನಿನ್ ಜಾಸ್ತಿ ಆಗುವಂಥದ್ದು, ಅದೇ ರೀತಿ ಯೂರಿಯಾ ಯೂರಿಕ್ ಆಸಿಡ್ ಜಾಸ್ತಿ ಆಗುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತದೆ. ಇದು ಯಾಕೆ ಅಂತ ಹೇಳಿದರೆ ನಮ್ಮ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡದೇ ಇರುವುದರಿಂದ. ಪ್ರಕೃಚಿಕಿತ್ಸೆಯ ಪ್ರಕಾರ ಕಿಡ್ನಿಯಲ್ಲಿ ಯಾವ ರೀತಿ ವಿಸರ್ಜನೆ ನಿಂತು ಹೋದರೆ, ಇರ್ರೆಗ್ಯುಲರ್ ಆದರೆ, ಅಕಾಲಿಕವಾದರೆ ಅಥವಾ ಸರಿಯಾಗಿ ನಡೆದೇ ಇದ್ದರೆ ನಮ್ಮ ದೇಹದಲ್ಲಿ ಕಶ್ಮಲಗಳು ಸೇರಿಕೊಳ್ಳಿಕ್ಕೆ ಕಾರಣ ಆಗ್ತದೆ. ಸೊ ಕಿಡ್ನಿ ವಿಸರ್ಜನೆಯನ್ನು ತಡೆಗಟ್ಟುವಂಥ ಅಂಶಗಳು ಏನಂತ ಹೇಳಿದರೆ, ಒಂದು ಮದ್ಯಪಾನ ಹಾಗೂ ಆಧುನಿಕ ಪೇಯಗಳು. ಆಧುನಿಕ ಪೇಯ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ಆಧುನಿಕ ನಾವು ಸಾಫ್ಟ್ ಡ್ರಿಂಕ್ಸನ್ನು ಇವತ್ತು ಕಾಣ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಅತಿಯಾಗಿ ಹಾಗೂ ಅನಗತ್ಯವಾಗಿ ರಾಸಾಯನಿಕ ಔಷಧಿಗಳ ಸೇವನೆ. ಬೇರೆ ಬೇರೆ ರೀತಿಯ ಔಷಧಿಗಳನ್ನು ನಾವು ಸೇವನೆ ಮಾಡುವುದರಿಂದ ಅನಗತ್ಯವಾಗಿ ಮತ್ತು ಅತಿಯಾಗಿ, ಯಾಕಂತೇಳಿದರೆ ನಾವು ಇವತ್ತು ಜ್ವರ ಬಂದರೆ ಕೆಲವೊಂದು ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥದ್ದು, ವೈದ್ಯರ ಸಲಹೆಯನ್ನು ಪಡೆದೇ ತಗೊಳ್ಳುವಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ. ಇಂಥ ಸಂದರ್ಭದಲ್ಲಿ ನಾವು ಯಾವುದೇ ಮಾತ್ರೆಗಳನ್ನು ಅಥವಾ ಯಾವುದೇ ಅನಾವಶ್ಯಕವಾಗಿ ರಾಸಾಯನಿಕ ಔಷಧಗಳನ್ನು ಪಡೆದುಕೊಳ್ಳುವುದರಿಂದ ಕಿಡ್ನಿಯಲ್ಲಿ ಕಿಡ್ನಿ ಜೀವಕೋಶಗಳಿಗೆ ಅಥವಾ ಕಿಡ್ನಿಯ ಸೆಲ್ಸ್ಗಳಿಗೆ ಇವತ್ತು ಡ್ಯಾಮೇಜ್ ಆಗಿರುವುದರಿಂದ ವಿಸರ್ಜನೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ತೊಂದರೆಗಳಾಗುವಂಥ ಸಂದರ್ಭಗಳಿರ್ತವೆ. ಇನ್ನು ಮೂರನೇದಾಗಿ ಅಡಲ್ಟ್ರೇಷನ್ ಆಹಾರ ಅಥವಾ ಪೇಯಗಳು, ಆಹಾರದಲ್ಲಿ ಆದಂಥ ಬದಲಾವಣೆ. ಆಹಾರದಲ್ಲಿ ಇವತ್ತು ಸ್ಟಿಮ್ಯುಲೆಂಟ್ಸ್ ಇರ್ಬೋದು, ಕಲರಿಂಗ್ ಏಜೆಂಟ್ಸ್ ಇರ್ಬೋದು ಅಥವಾ ಕೆಲವೊಂದು ಸ್ಪೈಸಸ್ ಇರ್ಬೋದು, ಕಾಂಡಿಮೆಂಟ್ಸ್ ಇರ್ಬೋದು, ಇದನ್ನೆಲ್ಲ ಹಾಕೋದ್ರಿಂದ ಕಿಡ್ನಿಗಳ ಆರೋಗ್ಯ ಅಥವಾ ಕಿಡ್ನಿ ಜೀವಕೋಶಗಳ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಂದರ್ಭ ಇರ್ತದೆ. ಇನ್ನು ನಾಲ್ಕನೇದಾಗಿ ಕಲುಷಿತ ಹಾಗೂ ಕಡಿಮೆ ನೀರು ಕುಡಿಯುವಂಥದ್ದು, ಕಲುಷಿತವಾದಂಥ ನೀರು, ನೀರಿನಲ್ಲಿ ಕೆಲವೊಂದು ಖನಿಜಾಂಶಗಳು ಜಾಸ್ತಿ ಇರುವಂಥದ್ದು, ಅದೇ ರೀತಿ ಪೊಲ್ಯೂಟೆಡ್ ಮಾಲಿನ್ಯ ಭರಿತವಾದಂಥ ನೀರು, ಅದೇ ರೀತಿ ಕೆಲವರು ನೀರೇ ಕುಡಿಯುವುದಿಲ್ಲ. ಇಂಥ ಸಂದರ್ಭಗಳಲ್ಲಿ ಕಿಡ್ನಿಗಳ ಮೇಲೆ ತೊಂದರೆಗಳಾಗುವಂಥದ್ದು ನಾವು ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ತೊಂದರೆಗಳಾದಾಗ ಕಿಡ್ನಿಯ ಜೀವಕೋಶಗಳಲ್ಲಿ ವಿಸರ್ಜನೆ ಅನ್ನುವಂಥದ್ದು ಪ್ರಮುಖ ಅಂಶ ಆಗಿದ್ದರೂ ಸಹ ಅದರಲ್ಲಿ ಏರ್ಪೇರ್ ಆಗಿರುವುದರಿಂದ ನಮ್ಮ ದೇಹದಲ್ಲೇ ಕಶ್ಮಲಗಳು ಕಿಡ್ನಿ ಮೂಲಕ ಹೋಗದೇ ಇರುವುದರಿಂದ ದೇಹದಲ್ಲೇ ಕಶ್ಮಲಗಳು ಸೇರಿಕೊಳ್ಳುವಂಥ ಸಂದರ್ಭ ಇರ್ತದೆ. ಹಾಗಾಗಿ ಈ ಕಿಡ್ನಿಗಳ ವಿಸರ್ಜನೆಯನ್ನು ಜಾಸ್ತಿ ಮಾಡಲಿಕ್ಕೆ ಅನುಕೂಲವಾಗುವಂಥ ಅಂಶಗಳು ಅಂತೇಳಿದರೆ, ಪ್ರಕೃಚಿಕಿತ್ಸಾ ವಿಧಾನದಲ್ಲಿ ಕೆಲವೊಂದು ಅಂಶಗಳು ಈ ಕಿಡ್ನಿಗಳ ಕೆಲಸವನ್ನು ದ್ವಿಗುಣಗೊಳಿಸಲಿಕ್ಕೆ ಅಥವಾ ಸರಿಯಾದ ಕ್ರಮಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡಲಿಕ್ಕೆ, ಸಮತೋಲನ ಮಾಡಲಿಕ್ಕೆ ಸಹಾಯಕವಾಗುವಂಥ ಅಂಶಗಳಂತೇಳಿದರೆ, ಒಂದು ಹಣ್ಣುಗಳು ಮತ್ತು ತರಕಾರಿಗಳ ರಸಗಳು ಅಂತೇಳಿದರೆ, ಈ ಫ್ರೂಟ್ ಜ್ಯೂಸಸ್ ಅಥವಾ ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಸಿಗುವಂಥ ಹಣ್ಣಿನ ರಸಗಳು, ಅದೇ ರೀತಿ ತರಕಾರಿಗಳ ರಸಗಳು, ಇದು ಕಿಡ್ನಿಯ ಕೆಲಸವನ್ನು ದ್ವಿಗುಣಗೊಳಿಸಲಿಕ್ಕೆ ಸರಿಯಾದ ಕ್ರಮಕ್ಕೆ ತರಲಿಕ್ಕೆ ಸಹಾಯಕಾರಿ ಮಾಡ್ತದೆ. ಇನ್ನು ಎರಡನೇದಾಗಿ ಯಥೇಚ್ಛವಾಗಿ ನೀರು ಕುಡಿಯುವಂಥದ್ದು, ನೀರಿನ ಅಗತ್ಯತೆ ತುಂಬಾ

0: समारोहः आचर्यते इति वार्ताः
1: Akashwani Chitradurga FM Prasara Kendra FM Samya Sariagiga Elugante Hattu Secondugalo Kelugare New Keltaidira Nora Erdu Point Aru FM Kampanankagalalli Nimma Pritiya Chitradurga Akashwani Kendradinda Karyakramagalannu Idiga Dinachari
2: ಪ್ರತಿ ಹೆಜ್ಜೆಯಲ್ಲೂ ಕಲೆ ಪ್ರತಿ ಧರಿಸುವಿಕೆಯಲ್ಲೂ ಕುಶಲತೆ ಈ ಶ್ರೀಮಂತಿಕೆಯ ಹೆಸರೇ ಲಿಡ್ಕರ್ ಶತಮಾನಗಳಿಂದ ಈ ಕೈಗಳು ಕೇವಲ ಚರ್ಮದ ವಸ್ತುಗಳನ್ನು ಮಾತ್ರ ರೂಪಿಸಿಲ್ಲ ಪರಂಪರೆಯನ್ನೇ ಸೃಷ್ಟಿಸಿದೆ ಲಿಡ್ಕರ್ ಉತ್ಪನ್ನಗಳನ್ನ ಬಳಸಿ ಚರ್ಮ ಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಿ ನಮ್ಮ ಕನ್ನಡಿಗರ ಹೆಮ್ಮೆ ಲಿಡ್ಕರ್
1: ಕೇಳುಗರೆ ಗಮನಿಸಿ ವಿದ್ಯಾರ್ಥಿ ನಿಲಯ ಪ್ರವೇಶ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನ ಹೊಸದುರ್ಗ ತಾಲೂಕು ವ್ಯಾಪ್ತಿಯಲ್ಲಿನ ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವ ಸರ್ಕಾರಿ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ಬಾಲಕ ಹಾಗೂ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳ 2026-27 ಸಾಲಿನ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಹಾಗೂ ಇತರ ಜನಾಂಗದ ಅರ್ಹ ವಿದ್ಯಾರ್ಥಿಗಳು ಪ್ರವೇಶಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್ https://www.sw.kar.nic.in ಈ ವಿಳಾಸವನ್ನು ಸಂಪರ್ಕಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಪ್ರಕಟಣೆ ಕೇಳಿದಿರಿ ದಿನಚರಿ ಪ್ರಸಾರವಾಯಿತು 5 ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ ಈಗ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು ಬಳಿಕ ಪ್ರದೇಶ ಸಮಾಚಾರ

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

0: ಅವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ ಜಿಎಸ್ಟಿ ವಿನಾಯಿತಿ ಕೋರಿ ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ರಾಜ್ಯದ ಸರ್ಕಾರಿ ಶಾಲೆಗಳ ಸಬಲೀಕರಣ ಮತ್ತು ಗುಣಮಟ್ಟದ ಶಿಕ್ಷಣ ಗುರಿಯೊಂದಿಗೆ ಜೂನ್ 1 ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಸಮಗ್ರ ಶಿಕ್ಷಣ ಕರ್ನಾಟಕ ಕಚೇರಿಯಲ್ಲಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಒಟ್ಟು 1,000 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ಗುರಿ ಹೊಂದಲಾಗಿದೆ. ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನು ಮಕ್ಕಳ ಹಬ್ಬವಾಗಿ ವಿಶಿಷ್ಟ ರೀತಿಯಲ್ಲಿ ಆಚರಿಸಲು ಸೂಚಿಸಲಾಗಿದೆ. 29, 30 ಮತ್ತು 31 ಶಾಲಾ ಆವರಣವನ್ನು ಸ್ವಚ್ಛಗೊಳಿಸಿ ಜೂನ್ 1 ಶಾಲೆಗೆ ಬರಲಿರುವ ಮಕ್ಕಳನ್ನು ತಳಿರು ತೋರಣ ಕಟ್ಟಿ ಸ್ವಾಗತಿಸಲಾಗುವುದು ಎಂದರು. ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನರಾರಂಭಗೊಳ್ಳಲಿವೆ. ಶಾಲಾ ಶಿಕ್ಷಣ ಇಲಾಖೆ ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿದೆ. 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಧ್ಯೇಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ವಲಯದ ಅಪರ ಆಯುಕ್ತ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ.
1: ಶಾಲಾ ಶಿಕ್ಷಣ ಇಲಾಖೆಯ ಈ ವರ್ಷದ ಧ್ಯೇಯ ವಾಕ್ಯ ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ, ಬೆಟರ್ ಲರ್ನಿಂಗ್ ಬ್ರೈಟ್ ಫ್ಯೂಚರ್. ಈ ಧ್ಯೇಯ ವಾಕ್ಯವು ಕೇವಲ ಒಂದು ಘೋಷ ವಾಕ್ಯವಲ್ಲ, ಅದು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ವಿದ್ಯಾರ್ಥಿಗಳ ಪ್ರಗತಿಗೆ ದಿಕ್ಸೂಚಿಯಾಗಿದೆ. ಗುಣಮಟ್ಟದ ಶಿಕ್ಷಣದ ಮೂಲಕ ಪ್ರತಿಯೊಂದು ಮಗುವಿನ ಜೀವನವನ್ನು ಹಸನಗೊಳಿಸಿ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸುವುದೇ ಈ ಧ್ಯೇಯ ವಾಕ್ಯದ ಗುರಿಯಾಗಿದೆ.
0: ಪೆಟ್ರೋಲ್ ದರ ಏರಿಕೆಯಿಂದ ವಾರ್ಷಿಕ 6,000 ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಗಳಿಸುತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಪಾಲಿನ ಮೌಲ್ಯವರ್ಧಿತ ತೆರಿಗೆ ವ್ಯಾಟ್ ಹೊರೆ ಕಡಿತಗೊಳಿಸದೆ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 107.70 ರೂಪಾಯಿಯಷ್ಟಿದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ದರ ಹೆಚ್ಚಿದೆ. ದರ ಏರಿಕೆಯಿಂದ ಬಂದ ಹೆಚ್ಚಿನ ಆದಾಯವನ್ನು ರಾಜ್ಯ ಸರ್ಕಾರ ತನ್ನ ಖಾತ್ರಿ ಯೋಜನೆಗಳಿಗೆ ಬಳಸುತ್ತಿದೆ ಎಂದು ದೂರಿದರು. ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ಆಗಮಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆಯ ವಿಷಯ ತಮಗೆ ತಿಳಿದಿಲ್ಲ. ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಭೆಗೆ ಆಹ್ವಾನಿಸಿದ್ದು ತಾವು ಸಭೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾಗಿ ಸುದ್ದಿ ಸಂಸ್ಥೆಗೆ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಪ್ರಮುಖ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಕರೆ ಮೇರೆಗೆ ಹೊಸದಿಲ್ಲಿಗೆ ತಲುಪಿದ್ದಾರೆ. ಇಂದು ಸಭೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಕಲಬುರಗಿ ಜಿಲ್ಲೆಯ ಪ್ರಸ್ತಾಪಿತ ಮೆಗಾ ಜವಳಿ ಪಾರ್ಕ್ ಯೋಜನೆಗೆ ನಡಿಸಿನ್ನೂರು ಮತ್ತು ಕಿರಂಗಿ ಗ್ರಾಮಗಳ ವ್ಯಾಪ್ತಿಯ 1,000 ಎಕರೆ ಜಮೀನು ಗುರುತಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವರು ಸಭೆ ನಡೆಸಿ ಬೃಹತ್ ಜವಳಿ ಪಾರ್ಕ್ ಯೋಜನೆಯ ಪ್ರಗತಿ ಪರಿಶೀಲಿಸಿದರು. ಬಳಿಕ ಮಾತನಾಡಿ, ಜವಳಿ ಪಾರ್ಕ್ನಲ್ಲಿ 8 ಪ್ರಮುಖ ಹೂಡಿಕೆದಾರರು 1,700 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಜವಳಿ ಪಾರ್ಕಿನ ವಿವಿಧ ಘಟಕಗಳಿಗೆ ಅನುಕೂಲವಾಗುವಂತೆ 25 ಎಕರೆಯಲ್ಲಿ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗುತ್ತಿದ್ದು ಮಾಲಿನ್ಯರಹಿತ ಹಸಿರು ಶಕ್ತಿಯನ್ನು ಬಳಸಲಾಗುವುದು ಎಂದರು. ಆಕಾಶವಾಣಿ 90 ವಾರ್ಷಿಕೋತ್ಸವ ಹಾಗೂ ಆಕಾಶವಾಣಿ ಮಂಗಳೂರು ಕೇಂದ್ರದ 50ನೇ ಸಂಸ್ಥಾಪನಾ ಸಂಭ್ರಮಾಚರಣೆ ಅಂಗವಾಗಿ ಮಂಗಳೂರಿನ ಕುದ್ಮೂಲ್ ರಂಗವ

0: ನಾಗರಾವ್ ಪುರಭವನದಲ್ಲಿ ಕನ್ನಡ ಭಾವಗೀತೆ ಮತ್ತು ಜನಪದ ಸಂಗೀತ ಕಾರ್ಯಕ್ರಮ ಸ್ವರ ಸಂಭ್ರಮ ಜರುಗಿತು. ಎಕ್ಸ್ಪರ್ಟ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನರೇಂದ್ರ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮಂಗಳೂರು ಆಕಾಶವಾಣಿಯ ನಿವೃತ್ತ ಉದ್ಘೋಷಕ ಮುದ್ದು ಮೂಡುಬೆಳ್ಳೆ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ KFT ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ. ಬಾಧಿತರಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದ್ದು 5 ಜನ ಸಾವನ್ನಪ್ಪಿದ್ದಾರೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನಾಗರಾಜ್ ನಾಯಕ್ ತಿಳಿಸಿದ್ದಾರೆ. ಒಟ್ಟು 625 ಉನುಗು ಮಾದರಿಗಳನ್ನು ಸಂಗ್ರಹಿಸಿ ಪುಣೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಆ ಪೈಕಿ 3 ಟಿಕ್ ಪೂಲ್ ಪಾಸಿಟಿವ್ ಬಂದಿವೆ ಎಂದರು. ತೀರ್ಥಹಳ್ಳಿ, ಹೊಸನಗರ, ಸಾಗರ ಭಾಗದ ಜನರ ಡೇಪಾ ತೈಲವನ್ನು ಸಮರ್ಪಕವಾಗಿ ಬಳಸುವಂತೆ ಅಪರ ಜಿಲ್ಲಾಧಿಕಾರಿ ಅಭಿಷೇಕ್ ವಸಂತ ನಾಯಕ್ ಮನವಿ ಮಾಡಿದ್ದಾರೆ. ಮಕ್ಕಳು ಶಾಲೆಗೆ ಮತ್ತು ಹೊರಗೆ ಹೋಗುವಾಗ ಡೇಪಾ ತೈಲ ಸಾಕ್ಸ್ ಧರಿಸುವಂತೆ, ಜ್ವರದ ಲಕ್ಷಣಗಳಿದ್ದರೆ ತಕ್ಷಣ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆಗೆ ಒಳಪಡಿಸುವಂತೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಒಂದು ಕರೆಗೆ ನಮಗೆ, ತುರ್ತು ಸೇವೆ ನಿಮಗೆ ಎಂಬ ಧ್ಯೇಯದಡಿ ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಆಂಬ್ಯುಲೆನ್ಸ್ ಸೇವೆಯನ್ನು ನೇರವಾಗಿ ನಿರ್ವಹಿಸುತ್ತಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರ ಉದ್ಘಾಟಿಸಿ ಮಾತನಾಡಿದರು. ಉಚಿತ ಹಾಗೂ ತುರ್ತು ವೈದ್ಯಕೀಯ ಸೇವೆ 108 ಆಂಬ್ಯುಲೆನ್ಸ್ ಸರ್ಕಾರ ಸಂಪೂರ್ಣ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. 2025-26 ಸಾಲಿನ ಆಯವ್ಯಯದಲ್ಲಿ 108 ಆಂಬ್ಯುಲೆನ್ಸ್ ಸೇವೆಯನ್ನು ಉನ್ನತೀಕರಿಸಲು ಪ್ರಾವಧಾನ ಕಲ್ಪಿಸಲಾಗಿದೆ ಎಂದರು. ವಿಶೇಷ ಚೇತನರು ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗುವ ಎಲ್ಲ ಸಾಧನ ಸಲಕರಣೆಗಳ ಮೇಲಿನ ಸರಕು ಮತ್ತು ಸೇವಾ ತೆರಿಗೆ GST ವಿನಾಯಿತಿ ಅಥವಾ ಸಂಪೂರ್ಣ ವಿನಾಯಿತಿ ನೀಡುವಂತೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನ್ಮನ್ ಹಾಗೂ ಧರ್ತಿ ಆಬ ಜನ್ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಆಯೋಜಿಸಿದ್ದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಕೊಡಗು, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಗಣನೀಯ ಸಂಖ್ಯೆಯಲ್ಲಿ ಪರಿಶಿಷ್ಟ ಸಮುದಾಯದವರು ವಾಸಿಸುವ ಆಯ್ದ ಗ್ರಾಮಗಳಲ್ಲಿ ಆಯೋಜಿಸಲಾಗಿದ್ದ ಅಭಿಯಾನ ಯಶಸ್ವಿಯಾಗಿದೆ. ಸ್ವಾತಂತ್ರ್ಯ ಸೇನಾನಿ ಕೀರ್ತಿಶೇಷ HS ದೊರೆಸ್ವಾಮಿ ಅವರ ಅಂಕಣ ಬರೆಹಗಳ ಕೊನೆ ಕಂತು 100ರ ನೋಟ ಭಾಗ 2 ಕೃತಿ ಲೋಕಾರ್ಪಣೆ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯಿಂದ ಬೆಂಗಳೂರಿನ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 10:30 ಆಯೋಜಿತವಾಗಿದೆ. ಹೊಸದಿಲ್ಲಿಯ ಮಾನವ ಹಕ್ಕುಗಳ ಹೋರಾಟಗಾರ್ತಿ ತೀಸ್ತಾ ಸೆಟಲ್ವಾಲ್ಡ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಕೃತಿ ಲೋಕಾರ್ಪಣೆಗೊಳಿಸಲಿದ್ದಾರೆ. ಉಡುಪಿ ಜಿಲ್ಲೆ ನೀಲಾವರದಲ್ಲಿ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಸ್ಮೃತಿ ವನದ ಸಮೀಪದಲ್ಲೇ 2 ಎಕರೆ ಪ್ರದೇಶದಲ್ಲಿ ಮತ್ತೊಂದು ವನ ನಿರ್ಮಿಸಲು ಮುಂದಾಗಿರುವ ಪೇಜಾವರ ಮಠಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ನೀಲಾವರದ ಸ್ಮೃತಿ ವನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಕೃತಿ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಶ್ರೀಗಳ ಕಾರ್ಯವನ್ನು ಸ್ಮರಿಸಿದರು. ರಾಜ್ಯ ಸರ್ಕಾರಿ ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಥನ ಕಾರ್ಯಾಗಾರ UGCET 2026 ಕೌನ್ಸಿಲಿಂಗ್ ಪ್ರಕ್ರಿಯೆ ರಾಜ್ಯದ 64 ಕಾಲೇಜುಗಳಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. ಮೇ 28 ಹೊರತುಪಡಿಸಿ ಮೇ 30ರವರೆಗೆ ಎಲ್ಲ ದಿನ

ಎರಡು ಸೆಷನ್ಸ್ ಮಂಥನ ಕಾರ್ಯಾಗಾರ ನಡೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಧ್ಯೇಯದೊಂದಿಗೆ ಜೂನ್ 1 ಸೋಮವಾರದಿಂದ ರಾಜ್ಯಾದ್ಯಂತ ಶಾಲೆಗಳು ಪುನಾರಂಭ. ಇಂಧನ ದರ ಏರಿಕೆಯ ಹೆಚ್ಚುವರಿ ಆದಾಯ 6,000 ಕೋಟಿ ರೂಪಾಯಿ ಖಾತ್ರಿ ಯೋಜನೆಗಳಿಗೆ ಬಳಕೆ, ಆರ್ ಅಶೋಕ್ ಆರೋಪ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಯಾಸನೂರು ಮಂಗನ ಕಾಯಿಲೆಯ 123 ಪಾಸಿಟಿವ್ ಪ್ರಕರಣಗಳು ಪತ್ತೆ, 5 ಸಾವು. ವಿಶೇಷ ಚೇತನರ ಸಲಕರಣೆಗಳ

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಸಮಯ ಈಗ ಸರಿಯಾಗಿ 7:16:10 102.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲ್ಲಿದ್ದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಭಾವತರಂಗ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಅಂತರಂಗದ ಭಾವಗಳನ್ನು ತರಂಗಗಳಾಗಿ ಧ್ವನಿಸುವ ಗೀತೆಗಳ ಕಾರ್ಯಕ್ರಮ ಅದುವೇ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಇದೀಗ ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ದೇವೇಂದ್ರ ಕುಮಾರ್ ಪತ್ತರ್ ಅವರು ರಚಿಸಿ ರಾಗ ಸಂಯೋಜಿಸಿರುವ ಒಂದು ಭಾವಗೀತೆ. ಹಾಡಿದ್ದಾರೆ ಮನು.

ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮವನ್ನ. ಇದೀಗ ಕೇಳೋಣ ಮತ್ತೊಂದು ಭಾವಗೀತೆ. ಎಂ ಗೋಪಾಲಕೃಷ್ಣ ಅಡಿಗವರ ರಚನೆಯಲ್ಲಿ ಮೂಡಿಬಂದಂತಹದ್ದು. ಹಾಡಿದ್ದಾರೆ ಚಂದ್ರಶೇಖರ್ ಕಡಿಯಾಲ ಅವರು. ರಾಗ ಸಂಯೋಜನೆ ಹೆಚ್ ಕೆ ನಾರಾಯಣ.

ನಿಸಾರ್ ಅಹಮದ್ ಅವರ ರಚನೆಯ ಒಂದು ಭಾವಗೀತೆ ಬಿಕೆ ಸುಮಿತ್ರ ಅವರ ಧ್ವನಿಯಲ್ಲಿ ಕೇಳಿದಿರಿ. ಕೇಳುಗರೆ, ಇದುವರೆಗೂ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 30/6/2026 ನಡೆಯಲಿದ್ದು ಬೆಳಗ್ಗೆ 9:00 to 9:30 ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನು ಅನುಭವಿ ವೈದ್ಯರಾದ ಡಾಕ್ಟರ್ ನವೀನ್ ಬಿ ಸಜ್ಜನ್ ಹಾಗೂ ಡಾಕ್ಟರ್ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971000247 ಹಾಗೂ 9513908555.
1: ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಲಾಸುರಭಿ, ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಕಲಾಗಿದೆ. ಮಾರಾಟ ಮೇಳದಲ್ಲಿ ಬಾಗಲ್ಪುರಿ ಸಿಲ್ಕ್ ಸೀರೆ, ಡ್ರೆಸ್ ಮಟೀರಿಯಲ್, ಜೈಪುರಿ ಬೆಡ್ಶೀಟ್, ಬೆಂಗಾಲಿ ಕಾಟನ್ ಸ್ಯಾರಿ, ಸಾರಂಗ್ಪುರ್ ಫರ್ನಿಚರ್, ರಾಜಸ್ಥಾನ್ ಕಾಟನ್ ಟಾಪ್, ನೈಟಿ, ಖಾದಿ ಶರ್ಟ್ಸ್, ಟಾಪ್ಸ್ ದೊರೆಯುತ್ತವೆ. ಹಳೆಯ ಜರಿ ಮತ್ತು ರೇಷ್ಮೆ ಸೀರೆಗಳನ್ನು ಕೊಟ್ಟರೆ ಬದಲಿಗೆ ನಿಮಗೆ ತಕ್ಷಣ ಹಣ ನೀಡಲಾಗುವುದು. ಸ್ಥಳ ಗಾಯತ್ರಿ ಕಲ್ಯಾಣ ಮಂಟಪ, ಗಾಯತ್ರಿ ಸರ್ಕಲ್, ಚಿತ್ರದುರ್ಗ.
2: ಕೇಳುಗರೇ ಗಮನಿಸಿ, ದಿನಾಂಕ 26/5/2026 ಬೆಳಗ್ಗೆ, ಅಂದರೆ ಇಂದು ಬೆಳಗ್ಗೆ 10:00 ಸಂಜೆ 6:00 F13 ಚಂದ್ರವಳ್ಳಿ ಮಾರ್ಗದಲ್ಲಿ ಬರುವ ಧವಳಗಿರಿ ಬಡಾವಣೆ, ಚೌಡೇಶ್ವರಿ ಲೇಔಟ್, ಬುರುಜನಹಟ್ಟಿ, ಹೊಳಲ್ಕೆರೆ ರಸ್ತೆ, KSRTC ಬಸ್ ಸ್ಟ್ಯಾಂಡ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಲೈನ್ಗೆ ತಗಲುವ ಮರ ಗಿಡಗಳ ಕೊಂಬೆಗಳನ್ನು ಕತ್ತರಿಸಲು ತುರ್ತು ನಿರ್ವಹಣಾ ಕಾಮಗಾರಿ ಇರುವುದರಿಂದ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ. ಆದ್ದರಿಂದ ಚಿತ್ರದುರ್ಗ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಎಲ್ಲಾ ಗ್ರಾಹಕರು ವಿದ್ಯುತ್ ನಿಲುಗಡೆಯ ಸಮಯದಲ್ಲಿ ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ.
3: ನಮಸ್ಕಾರ ನಿನಗೆ ಭಾಸ್ಕರ.
4: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ. ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.
5: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
6: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
7: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
1: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
8: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
9: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
10: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ್ಯ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ಸೇವಾ ಮಾಹಿತಿ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ FM ಪ್ರಸಾರ ಕೇಂದ್ರ ಸಮಯ ಈಗ 7:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.
11: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್

0: ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ಧ ಭಾರತ ಶುಭಾರಂಭ, ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ. ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಇಂದು ನವದೆಹಲಿಯಲ್ಲಿ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆ ನಡೆಯಲಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಭಾಗವಹಿಸಲಿದ್ದಾರೆ. ಆಸ್ಟ್ರೇಲಿಯಾ ಮತ್ತು ಜಪಾನ್ ವಿದೇಶಾಂಗ ಸಚಿವರು ನಿನ್ನೆ ದೆಹಲಿಗೆ ಆಗಮಿಸಿದ್ದರೆ, ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಮೇ 23ರಂದೇ ಭಾರತಕ್ಕೆ ಆಗಮಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆ ಮತ್ತು ಪಶ್ಚಿಮ ಏಷ್ಯಾದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಈ ಬಾರಿಯ ಸಭೆಯು ತೀವ್ರ ಕುತೂಹಲ ಮೂಡಿಸಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಭಾರತ, ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಒಳಗೊಂಡ ಕ್ವಾಡ್ ಅತ್ಯಂತ ಪ್ರಮುಖ ಒಕ್ಕೂಟವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಒಕ್ಕೂಟದ ಅಧ್ಯಕ್ಷತೆ ವಹಿಸಿರುವ ಭಾರತ ಈ ಸಭೆಯನ್ನು ಆಯೋಜಿಸುತ್ತಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಮುಕ್ತ, ಸ್ವತಂತ್ರ, ಅಂತರ್ಗತ ಹಾಗೂ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಜಾಗತಿಕ ಒಳಿತಿಗಾಗಿ ಶ್ರಮಿಸಲು ಕ್ವಾಡ್ ರಾಷ್ಟಗಳು ಬದ್ಧವಾಗಿವೆ. ಕಳೆದ ವರ್ಷ ಜುಲೈ 1ರಂದು ವಾಷಿಂಗ್ಟನ್ನಲ್ಲಿ ನಡೆದಿದ್ದ ಸಭೆಯ ಚರ್ಚೆಗಳ ಮುಂದುವರೆದ ಭಾಗವಾಗಿ ಇಂದಿನ ಸಭೆ ನಡೆಯಲಿದೆ. ಮುಖ್ಯವಾಗಿ ಆರೋಗ್ಯ ಭದ್ರತೆ, ಹವಾಮಾನ ವೈಪರೀತ್ಯ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು ಹಾಗೂ ದೇಶಗಳ ಕಡಲ ವಲಯ ಜಾಗೃತಿಯನ್ನು ಬಲಪಡಿಸುವಂತಹ ಸವಾಲುಗಳ ಕುರಿತು ಸಚಿವರು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಇಂಡೋ ಪೆಸಿಫಿಕ್ ವಲಯದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಷಯಗಳ ಕುರಿತು ಸಭೆಯಲ್ಲಿ ವಿಚಾರ ವಿನಿಮಯ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ರಾಷ್ಟಪತಿಗಳ ಭೇಟಿಯ ಹಿನ್ನೆಲೆಯಲ್ಲಿ ಸಿಕ್ಕಿಂ ಸರ್ಕಾರವು ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ. ರಾಷ್ಟಪತಿಗಳು ಇಂದು ಸಂಜೆ ಗ್ಯಾಂಗ್ಟಾಕ್ನಲ್ಲಿರುವ ಪ್ರಸಿದ್ಧ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥೂಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ದಿನ ಅವರು ಗ್ಯಾಂಗ್ಟಾಕ್ನಲ್ಲಿ ಆಯೋಜಿಸಲಾಗಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಾಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದು ಭದ್ರತೆಗೆ ಸಂಬಂಧಿಸಿದ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಗೃಹ ಸಚಿವರು ನಿನ್ನೆ ರಾತ್ರಿ ರಾಜಸ್ಥಾನದ ಬಿಕನೇರ್ಗೆ ತಲುಪಿದ್ದಾರೆ. ಸಚಿವರು ಇಂದು ಬೆಳಗ್ಗೆ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಸಾಂಚು ಗಡಿ ಕಾವಲು ಠಾಣೆಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತವಾಗಿರುವ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಯೋಧರಿಗಾಗಿ ಹಮ್ಮಿಕೊಳ್ಳಲಾಗಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೂ ಚಾಲನೆ ನೀಡಲಿದ್ದಾರೆ. ತದನಂತರ ಬಿಕಾನೇರ್ ಗಡಿ ಪ್ರದೇಶದ ಒಟ್ಟಾರೆ ಭದ್ರತಾ ಪರಿಸ್ಥಿತಿಯ ಕುರಿತು ಅವರು ಪರಿಶೀಲನೆ ನಡೆಸಲಿದ್ದಾರೆ. ಈ ಪ್ರಮುಖ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯ, ರಾಜಸ್ಥಾನ ಸರ್ಕಾರ ಮತ್ತು ಬಿಎಸ್ಎಫ್ನ ಹಿರಿಯ ಅಧಿಕಾರಿಗಳು ಹಾಗೂ 5 ಗಡಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ತಮ್ಮ ಪ್ರವಾಸದ ಮುಂದಿನ ಭಾಗವಾಗಿ ಇದೇ 29ರಂದು ಗೃಹ ಸಚಿವರು ಗುಜರಾತ್ನ ಭುಜ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ಬಿಎಸ್ಎಫ್ ಗಡಿ ಕಾವಲು ಠಾಣೆಯನ್ನು ವೀಕ್ಷಿಸಲಿದ್ದಾರೆ. ಜೂನ್ 5ರಂದು ತ್ರಿಪುರ, ನಂತರ ಪಶ್ಚಿಮ ಬಂಗಾಳದ ಗಡಿ ವಲಯಗಳಿಗೂ ಪ್ರವಾಸ ಕೈಗೊಂಡು ಅಲ್ಲಿನ ಭದ್ರತಾ ಪರಿಸ್ಥಿತಿಯನ್ನು ಪರಾಮರ್ಶಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾಂಗೋ ಮತ್ತು ಉಗಾಂಡಾದಲ್ಲಿ ಎಬೋಲಾ ಸೋಂಕಿನ ಉಲ್ಬಣವನ್ನು

0: ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಜಾಗತಿಕ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ವಿಮಾನಯಾನ ಸಂಸ್ಥೆಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ ಪ್ರಕಟಿಸಿದೆ. ಇದರ ಅನ್ವಯ ಉಗಾಂಡ ಕಾಂಗೊ ಸಂಪರ್ಕಿಸುವ ವಿಮಾನಗಳಲ್ಲಿ ಪ್ರಯಾಣಿಕರು ಇಳಿಯುವ ಮುನ್ನ ಸ್ವಯಂ ಘೋಷಣಾ ಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಜ್ವರ, ತಲೆನೋವು, ವಾಂತಿಯಂತಹ ಎಬೋಲಾ ಲಕ್ಷಣಗಳಿದ್ದರೆ ತಕ್ಷಣ ಸಿಬ್ಬಂದಿಗೆ ಅಥವಾ ವಿಮಾನ ನಿಲ್ದಾಣದ ವೈದ್ಯಕೀಯ ಘಟಕಕ್ಕೆ ತಿಳಿಸಲು ಇನ್ಫ್ಲೈಟ್ ಪ್ರಕಟಣೆ ಹೊರಡಿಸಬೇಕು. ಭಾರತಕ್ಕೆ ಬಂದ 21 ದಿನಗಳಲ್ಲಿ ಇಂತಹ ಲಕ್ಷಣಗಳು ಕಂಡರೂ ನಿಯೋಜಿತ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು. ವಿಮಾನದಲ್ಲಿ ಶಂಕಿತ ಪ್ರಕರಣ ಪತ್ತೆಯಾದರೆ ಆ ಪ್ರಯಾಣಿಕರನ್ನು ಹಿಂಭಾಗದ ಸೀಟಿಗೆ ಸ್ಥಳಾಂತರಿಸಿ ಸುತ್ತಲಿನ ಸೀಟುಗಳನ್ನು ಖಾಲಿ ಇಡಬೇಕು ಹಾಗೂ ವಿಮಾನಗಳಲ್ಲಿ ಮಾಸ್ಕ್, ಗ್ಲೌಸ್, ಪಿಪಿಇ ಕಿಟ್ ಮತ್ತು ಸ್ಯಾನಿಟೈಸರ್ಗಳ ಸಾಕಷ್ಟು ದಾಸ್ತಾನು ಕಾಯ್ದುಕೊಳ್ಳಬೇಕು ಎಂದು ಡಿಜಿಸಿಎ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನ ಗೊಂಡೋಲಾ ರೋಪ್ವೇಯಲ್ಲಿ ತಾಂತ್ರಿಕ ದೋಷದಿಂದಾಗಿ ಭೂಮಿಯಿಂದ 500 ಅಡಿ ಎತ್ತರದ 65 ಕೇಬಲ್ ಕಾರ್ ಕ್ಯಾಬಿನ್ಗಳಲ್ಲಿ ಸಿಲುಕಿಕೊಂಡಿದ್ದ ಮಹಿಳೆಯರು ಮಕ್ಕಳು ಸೇರಿದಂತೆ 300ಕ್ಕೂ ಹೆಚ್ಚು ಪ್ರವಾಸಿಗರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಜಮ್ಮು ಕಾಶ್ಮೀರ ಪೊಲೀಸ್, ಭಾರತೀಯ ಸೇನೆಯ ಚಿನಾರ್ ಕೋರ್ ಮತ್ತು ಸ್ಥಳೀಯ ಆಡಳಿತದ ಜಂಟಿ ಸಹಯೋಗದಲ್ಲಿ ಸತತ 7 ಗಂಟೆಗಳ ಕಾಲ ನಡೆದ ರಕ್ಷಣಾ ಕಾರ್ಯಾಚರಣೆಯ ಬಳಿಕ ಎಲ್ಲ ಪ್ರವಾಸಿಗರನ್ನು ಯಾವುದೇ ಗಾಯಗಳಿಲ್ಲದೆ ಕೆಳಕ್ಕೆ ಇಳಿಸುವಲ್ಲಿ ತಂಡಗಳು ಯಶಸ್ವಿಯಾಗಿವೆ. ಭಾರತ ಸೇರಿದಂತೆ ವಿಶ್ವದಾದ್ಯಂತ ಲಕ್ಷಾಂತರ ಮುಸ್ಲಿಂ ಬಾಂಧವರಿಂದು ಸೌದಿ ಅರೇಬಿಯಾದಲ್ಲಿ ಹಜ್ ಪ್ರಾರ್ಥನೆಯ ಪ್ರಮುಖ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. 5 ದಿನಗಳ ಕಾಲ ನಡೆಯಲಿರುವ ಪವಿತ್ರ ಹಜ್ ಧಾರ್ಮಿಕ ವಿಧಿವಿಧಾನಗಳ ಆರಂಭದ ಸಂಕೇತವಾಗಿ ನಿನ್ನೆ ದೇಶ ವಿದೇಶಗಳ ಯಾತ್ರಿಕರು ಮಿನಾ ನಗರದಲ್ಲಿ ಸೇರಿದ್ದರು. ಇಂದು ಮುಂಜಾನೆ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಯಾತ್ರಿಕರು ಹಜ್ನ ಅತ್ಯಂತ ಪ್ರಮುಖ ವಿಧಿವಿಧಾನಕ್ಕಾಗಿ ಹರಾಫತ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ. ದಿನವಿಡೀ ಹರಾಫತ್ನಲ್ಲಿ ಕಳೆಯಲಿರುವ ಯಾತ್ರಾರ್ಥಿಗಳು ಜಗತ್ತಿನ ಕಲ್ಯಾಣಕ್ಕಾಗಿ ಹಾಗೂ ತಮ್ಮ ಪಾಪ ಕ್ಷಮಾಪಣೆಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ಇರಾನ್ ಯುದ್ದವನ್ನು ಕೊನೆಗಾಣಿಸುವ ಯಾವುದೇ ಒಪ್ಪಂದವಾದರೂ ಅದರಲ್ಲಿ ಸೌದಿ ಅರೇಬಿಯಾ ಸೇರಿದಂತೆ ಹಲವು ರಾಷ್ಟಗಳು ಅಬ್ರಹಾಂ ಒಪ್ಪಂದವನ್ನು ಕಡ್ಡಾಯವಾಗಿ ಸೇರುವ ಷರತ್ತನ್ನು ಒಳಗೊಂಡಿರಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ಕುರಿತು ಸಂದೇಶ ಹಂಚಿಕೊಂಡಿರುವ ಅವರು ಇರಾನ್ ಜೊತೆಗಿನ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುತ್ತಿವೆ, ಆದರೆ ಒಂದು ವೇಳೆ ಒಪ್ಪಂದ ತಲುಪುವಲ್ಲಿ ವಿಫಲರಾದರೆ ಮತ್ತೆ ಯುದ್ದಕ್ಕೆ ಮರಳಬೇಕಾಗುತ್ತದೆ ಹಾಗೂ ಹಿಂದೆಂದಿಗಿಂತಲೂ ಭೀಕರ ಮತ್ತು ಬಲವಾದ ಸಂಘರ್ಷ ಎದುರಾಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ನ ಬಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಮಾಲ್ಡೀವ್ಸ್ ವಿರುದ್ದ 11-0 ಅಂತರದ ಭರ್ಜರಿ ಜಯ ಸಾಧಿಸಿ ಶುಭಾರಂಭ ಕಂಡಿದೆ. ಗುಂಪು ಹಂತದ ಪಂದ್ಯಗಳನ್ನು ಮುಕ್ತಾಯಗೊಳಿಸಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಇಂದಿನಿಂದ ಪ್ಲೇಆಫ್ ಹಂತಕ್ಕೆ ಚಾಲನೆ ದೊರೆಯಲಿದೆ. ಇಂದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ನಡೆಯಲಿರುವ ಮೊದಲನೇ ಕ್ವಾಲಿಫೈಯರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಗುಜರಾತ್ ಟೈಟಾನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶಿಸಲಿದ್ದು ಸೋತ ತಂಡಕ್ಕೆ ಕ್ವಾಲಿಫೈಯರ್ 2ರ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಆಯೋಜನೆ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಇಂದು ನಾಳೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ದೇಶದ ಗಡಿ ಪ್ರದೇಶಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ, ಭದ್ರತೆ ಕುರಿತು ಉನ್ನತ ಮಟ್ಟದ ಸಭೆ. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, ಮಾಲ್ಡೀವ್ಸ್ ವಿರುದ್ಧ ಭಾರತ ಶುಭಾರಂಭ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಪ್ಲೇಆಫ್ ಹಂತ ಮೊದಲನೇ ಕ್ವಾಲಿಫೈಯರ್ನಲ್ಲಿಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಸಮಯ ಈಗ ಸರಿಯಾಗಿ 7:45:10. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ

0: ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
1: ನಮಸ್ಕಾರ, ನಾನು ಡಾಕ್ಟರ್ ಎಸ್ ಬೊಮ್ಮಣ್ಣ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಅಬ್ಬೇನಹಳ್ಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇವತ್ತು ನಾನು ತೆಗೆದುಕೊಂಡಿರುವ ವಿಷಯ ಈಗಿನ ಒತ್ತಡ ಜೀವನ ಶೈಲಿಯಲ್ಲಿ ನಮಗೆ ಅರಿಯದೆ ಬಂದು ಹೋಗುವ ಕುಖ್ಯಾತಿ ರೋಗ ಅತಿಥಿಗಳೆಂದರೆ ರಕ್ತದ ಒತ್ತಡ ಮತ್ತು ಮಧುಮೇಹ. ಮೊದಲಿಗೆ ರಕ್ತದ ಒತ್ತಡ ಅಂದರೆ ಬಿಪಿ ಕಾಯಿಲೆಯ ಕಾರಣ ಮತ್ತು ಸುಲಭ ಆಯುರ್ವೇದ ಉಪಯೋಗಗಳ ಬಗ್ಗೆ ವಿವರಿಸುತ್ತಾ ಹೋಗೋಣ. ಕಾರಣಗಳು: ಅನುವಂಶೀಯತೆ ಅಂದರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವರಿಂದ ಬರ್ತಕ್ಕದ್ದು, ಅಧಿಕ ಉಪ್ಪು ಸೇವನೆ, ಜಿಡ್ಡಿನ ಸೇವನೆ, ಒತ್ತಡದ ಜೀವನ ಶೈಲಿ, ಬೊಜ್ಜಿನ ಸಮಸ್ಯೆ, ವ್ಯಾಯಾಮ ರಹಿತ ಜೀವನ ಶೈಲಿ, ಅತಿಯಾದ ಧೂಮಪಾನ ಮತ್ತು ಮದ್ಯಪಾನ. ಲಕ್ಷಣಗಳು ಹೇಳೋದಾದರೆ ತಲೆನೋವು, ತಲೆಸುತ್ತುವಿಕೆ, ಆಯಾಸ, ಆತಂಕ ಮತ್ತು ಮುಂಗೋಪ, ಇವುಗಳು ಲಕ್ಷಣಗಳು. ಸುಲಭ ಆಯುರ್ವೇದ ಮಾರ್ಗಗಳನ್ನು ನಾವು ನೋಡೋಣ. 6 ಬೆಳ್ಳುಳ್ಳಿ ಎಸಳುಗಳನ್ನು 1 ಗ್ಲಾಸ್ ಹಾಲು ಮತ್ತು 4 ಗ್ಲಾಸ್ ನೀರು ಸೇರಿಸಿ 1 ಗ್ಲಾಸ್ ಆಗುವವರೆಗೆ ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು. ಇನ್ನೊಂದು, ಅಶ್ವಗಂಧ ಗಿಡದ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಸೇವಿಸುವುದು. ನಿತ್ಯ ವ್ಯಾಯಾಮ ಮತ್ತು ನಿತ್ಯ ಧ್ಯಾನ, ಹಾಗೆ ವಿಶ್ರಾಂತಿ, ಲಘು ಆಹಾರ, ತಾಜಾ ತರಕಾರಿಯ ಸೇವನೆ, ಒತ್ತಡ ರಹಿತ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವುದು, ದಿನನಿತ್ಯದಲ್ಲಿ ಪ್ರಾಣಾಯಾಮ ಮಾಡುವುದು ಮತ್ತು ವಜ್ರಾಸನದಲ್ಲಿ ಕುಳಿತುಕೊಳ್ಳುವುದು, ಬೆಳಗ್ಗೆ ಹೊತ್ತಿನಲ್ಲಿ ಕಾಲ್ನಡಿಗೆ ಅಂದರೆ ಮಾರ್ನಿಂಗ್ ವಾಕ್ ಇಂಪಾರ್ಟೆಂಟ್. ಇವುಗಳನ್ನು ಖರ್ಚಿಲ್ಲದೆ ಸುಲಭವಾಗಿ ಮನೆಯಲ್ಲೇ ತೆಗೆದುಕೊಳ್ಳುವಂತಹ ಕ್ರಮಗಳು, ಇಂಥವುಗಳನ್ನು ಹೇಳಿಕೊಡುವುದೇ ನಮ್ಮ ಆಯುರ್ವೇದ ಪದ್ಧತಿ. ಮಧುಮೇಹದ ಬಗ್ಗೆ ತಿಳಿಯೋಣ. ಇದಕ್ಕೆ ಕಾರಣಗಳು ಮತ್ತು ಲಕ್ಷಣಗಳು ಹಾಗೂ ಸುಲಭ ಉಪಯೋಗಗಳನ್ನು ಬಗ್ಗೆ ಹೇಳೋಣ. ಮೊದಲಿಗೆ ಕಾರಣಗಳು: ಅನುವಂಶೀಯತೆ ಅಂದರೆ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯಿಂದ ಬಂದಿರತಕ್ಕಂಥದ್ದು, ವ್ಯಾಯಾಮ ರಹಿತ ಜೀವನ ಶೈಲಿ, ಸೋಮಾರಿತನ, ಅತಿಯಾದ ನಿದ್ದೆ, ಮಾನಸಿಕ ಒತ್ತಡ, ಅತಿ ಸಿಹಿ ಜಿಡ್ಡು ಮೊಸರು ಸೇವನೆ, ಅತಿಯಾದ ಮಾಂಸ ಆಹಾರ, ಸಕ್ಕರೆ, ಮೈದಾ ಇವುಗಳನ್ನು ಸೇವಿಸುವುದು. ಲಕ್ಷಣಗಳನ್ನು ನೋಡ್ತಾ ಹೋದರೆ ಅತಿಯಾದ ಮೂತ್ರ ವಿಸರ್ಜನೆ, ನೀರಡಿಕೆ, ಹಸಿವು, ದುರ್ಬಲತೆ, ಅಂಗೈ ಅಂಗಾಲುಗಳು ಉರಿಯುವುದು, ಗಾಯ ತಡವಾಗಿ ಮಾಯುವುದು, ತೂಕ ಕಡಿಮೆ ಆಗುವುದು. ಈಗ ಸುಲಭ ಆಯುರ್ವೇದದ ಉಪಯೋಗಗಳು ನೋಡ್ತಾ ಹೋಗೋಣ. ಬೆಟ್ಟದ ನೆಲ್ಲಿಕಾಯಿ ಪುಡಿ, ಶುದ್ಧ ಅರಿಶಿಣ ಪುಡಿ 4:1 ಪ್ರಮಾಣದಲ್ಲಿ ದಿನಕ್ಕೆ 2 ಬಾರಿ ಬಿಸಿ ನೀರಿನಲ್ಲಿ ಸೇವಿಸುವುದು. ಅಮೃತ ಬಳ್ಳಿ ಕಾಂಡದ ಪುಡಿ ಅಥವಾ ರಸ, ಕರಿಬೇವಿನ ಎಲೆಯ ಪುಡಿ ಅಥವಾ ರಸ, ಮೆಂತೆಕಾಳಿನ ಪುಡಿ ಸಮ ಪ್ರಮಾಣದಲ್ಲಿ ಸೇರಿಸಿ 1 ಚಮಚದಂತೆ ದಿನಕ್ಕೆ 2 ಬಾರಿ ಸೇವಿಸುವುದು. ಗೋಧಿ, ಬಾರ್ಲಿ, ಹುರುಳಿ, ಅಗಲಕಾಯಿ, ನವಿಲ್ಕೋಸು ಸೊಪ್ಪುಗಳು ಇವುಗಳನ್ನು ಹೇರಳವಾಗಿ ಉಪಯೋಗಿಸಬೇಕು. ನಿತ್ಯ ವ್ಯಾಯಾಮ ಮತ್ತು ಚಟುವಟಿಕೆಗಳಿಂದ ಕೂಡಿದ ಜೀವನ ಶೈಲಿ ನಿಮ್ಮದಾಗಿರಬೇಕು. ಯೋಗಾಸನದಲ್ಲಿ ಅನುರಾಸನ ಇದಕ್ಕೆ ಪರಿಣಾಮಕಾರಿಯಾಗಿರುತ್ತದೆ. ರಕ್ತದೊತ್ತಡ ಮತ್ತು ಮಧುಮೇಹ ಇವೆರಡು ಬಂದ ಮೇಲೆ ಚಿಕಿತ್ಸೆ ತೆಗೆದುಕೊಳ್ಳುವುದಕ್ಕಿಂತ ಬಾರದ ಹಾಗೆ ನೋಡಿಕೊಳ್ಳುವುದು ಮುಖ್ಯ. ಅಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಇಲ್ಲಿ ಪ್ರಿವೆನ್ಷನ್ ಅಂದರೆ ಆಯುರ್ವೇದ ಪದ್ಧತಿಗಳನ್ನು ಸದಾ ಅನುಸರಿಸಿ. ಧನ್ಯವಾದಗಳು.
0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ ಈಗ ಸರಿಯಾಗಿ 7:50 ಸೆಕೆಂಡುಗಳು. ಸ್ನೇಹಿತರೆ, ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗಲಿದೆ. ಅದರ ಜೊತೆಗೆ ನಿಮಗಾಗಿ ಪ್ರಶ್ನೆಯೊಂದು ಸಹ ಕಾದಿದೆ. ಯಾವುದು ಇವತ್ತಿನ ಪ್ರಶ್ನೆ ಅಂತ ನೋಡೋದಾದ್ರೆ, ಸ್ನೇಹಿತರೆ, ಇಂದು ಅತ್ಯಾಧುನಿಕ ಜೀವನ ಶೈಲಿಗೆ ನಾವು ಹೊಂದ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಜೀವನ ಶೈಲಿ ಹಾಗೂ ವಾಸಿಸುವ ಮನೆ ಎಲ್ಲವೂ ಸಹ ರೂಪರೇಷೆ ಬದಲಾಗಿದೆ. ಈಗಿನ ಆಧುನಿಕ ಜೀವನವನ್ನು ಬಹು ಮಹಡಿ ಕಟ್ಟಡಗಳ ಜೀವನವಂತಂದೇಳಿ ನಾವು ನೋಡ್ಬೋದು. ಏಕಂತಂದರೆ ಭೂಮಿಯ ಲಭ್ಯತೆ ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಅವರ ಒಂದು ಆಶಯಗಳು ಕೂಡ ಬಹಳಷ್ಟು ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬಹುಮಹಡಿ ಕಟ್ಟಡಗಳನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಮೊದಲು ಬೆಂಗಳೂರು ಅಂತಹ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಸೀಮಿತವಾಗಿದ್ದಂತಹ ಬಹುಮಹಡಿ ಕಟ್ಟಡಗಳು ಇತ್ತೀಚೆಗೆ ಎಲ್ಲ ನಗರಗಳಲ್ಲೂ ಸಹ ಕಾಣ್ತಾ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಪ್ರಶ್ನೆಯೂ ಸಹ ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಸ್ನೇಹಿತರೆ, ನನ್ನ ಪ್ರಶ್ನೆ ಏನು ಅಂತಂದರೆ, ಬಹುಮಹಡಿ ಕಟ್ಟಡಗಳು ಅಂದರೆ ಇಂದಿನ ಅಪಾರ್ಟ್ಮೆಂಟ್ಗಳಂತ ಏನು ಕರಿತೀವಿ, ಇದನ್ನು ಹುಟ್ಟು ಹಾಕಿದ್ದು ಯಾರು ಎಂಬುದು, ಅಂತಂದರೆ ಬಹುಮಹಡಿ ಕಟ್ಟಡಗಳ ಪಿತಾಮಹ ಯಾರು ಎಂಬುದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರಿಸಿ ನಿಮಗಾಗಿ ಎರಡು ಹಾಡುಗಳ ಕಾಲಾವಕಾಶ ಇರುತ್ತೆ. ಈ ಕಾಲಾವಕಾಶದಲ್ಲಿ ನಮಗೆ ಯಾರೆಲ್ಲ ಸಂದೇಶವನ್ನು ಕಳಿಸ್ತೀರೋ ಅವರ ಹೆಸರುಗಳನ್ನು ನಾನು ತೆಗೆದುಕೊಳ್ತೇನೆ ಅಂತ ಹೇಳ್ತಾ, ನಮ್ಮ ನಿಲಯದ ಫೋನ್ ಸಂಖ್ಯೆ ಇದೆ, ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸ್ಬೇಕಾಗಿರುತ್ತೆ. ಫೋನ್ ಸಂಖ್ಯೆ ಹೇಳ್ಬಿಡ್ತೀನಿ, 9448640273. ಮತ್ತೊಮ್ಮೆ ತಿಳಿಸ್ತೀನಿ ಸ್ನೇಹಿತರೆ, 9448640273. ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಟೈಪಿಸಿ ಕಳುಹಿಸಿ. ಒಂದು ನಿಯಮ, ಮೊದಲಿಗೆ ನಿಮ್ಮ ಹೆಸರು, ಬಳಿಕ ನಿಮ್ಮ ಊರು, ಹತ್ತದ ನಂತರದಲ್ಲಿ ನೀವು ಕಳಿಸಿದಂಥ ಉತ್ತರವಿರಲಿ. ಯಾಕಂತಂದರೆ ಸಮಯದ ಅಭಾವವಿರುತ್ತೆ, ನಮಗೆ ಓದಲಿಕ್ಕೂ ಸಹ ಅನುಕೂಲ ಆಗುತ್ತೆ. ಈ ವಿನಂತಿಯನ್ನು ನೀವು ಕೇಳಿಸ್ಕೊಂತೀರಿ ಅಂತ ಭಾವಿಸ್ತಾ ಇದೀಗ ಒಂದು ಚಿತ್ರಗೀತೆಯನ್ನು ಪ್ರಸಾರ ಮಾಡ್ತೀನಿ. ಕೇಳೋಣ ಕಣ್ಣು ತೆರೆದು ನೋಡು ಚಿತ್ರದ ಒಂದು ಗೀತೆ. ಅಯ್ಯರ್ ಜಿ ವಿ ಅವರ ಸಾಹಿತ್ಯವಿರುವಂತಹ ಗೀತೆ ಇದು. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಗೀತೆಗೆ ಜಿ ಕೆ ವೆಂಕಟೇಶ್ ಅವರ ಸಾಹಿತ್ಯವಿದೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಕಂಠಸಿರಿಯಲ್ಲಿ ಕೋಟಿಗೊಬ್ಬ ಚಿತ್ರದ ಗೀತೆಯನ್ನ ಕೇಳಿದಿರಿ. ಇದೀಗ ಕೆಲವು ಜಾಹೀರಾತುಗಳು.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: के टेलीलॉ न्याय बंधु कानूनी साक्षरता एवं जागरूकता कार्यक्रम से जुड़े कानूनी सहायता टेलीलॉ के टोल फ्री नंबर 1-4-4-5-4 और वेबसाइट www.tele-law.in से प्राप्त की जा सकती है।
1: ಬೇಗಾ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
4: ಕೇಳುಗರೇ ಬನ್ನಿ, ಇದೀಗ ನಾನು ಕೇಳಿದಂತಹ ಪ್ರಶ್ನೆಗೆ ಯಾರೆಲ್ಲ ಉತ್ತರಿಸಿ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಮೊದಲಿಗೆ ಸಂದೇಶವನ್ನು ಕಳಿಸಿದ್ದಾರೆ ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ಮೋನಿಕಾ ಭೂಮಿಕಾ ಚಿರತಗುಂಡುವಿನಿಂದ, ಯಶೋಧ ಎರಳನಾಯಕ ಚಿರತಗುಂಡುವಿನಿಂದ, ಹಾಗೆ ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆ ಇಲ್ಲಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ಹೇಮಮೂರ್ತಿ ಯೋಗ ಶಿಕ್ಷಕರು ಚಿತ್ರದುರ್ಗದಿಂದ, ರೂಪು ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ ಆದಿತ್ಯ ತೇಲಿ ಶಿವಲೀಲ ತೇಲಿ ಅವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ನಳಿನಿ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಗಿ ತಾಲೂಕು ಇಲ್ಲಿಂದ, ಹಾಗೆ ಅನಿತಾ ಮುರುಗೇಶ್ ಬಾಪೂಜಿ ನಗರದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಹಾಗೆ ಎನ್ ಮೋಹನ್ ಕುಮಾರ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಮತ್ತೊಬ್ಬರ ಸಂದೇಶ ಬಂದಿದೆ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ

ತಾಲೂಕು ಇಲ್ಲಿಂದ, ಹಾಗೆ ಹೊನ್ನೂರಾಲಿ ಹನುಮಂತಪುರ ತಾಲೂಕಿನಿಂದ ಪ್ರಣಯರಾಣಿ, ಪ್ರೇಮ, ಆಂಜನೇಯ ಇವರುಗಳು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಲೇಖನ ಚಂದ್ರಪ್ಪ ಕಲ್ಕೆರೆ ಐಡಿ ಪಿಲೆಯೋಟಿನಿಂದ, ಕೆಬಿ ಪಾಲಯ್ಯ ಚಿರತಗುಂಡುವಿನಿಂದ, ಹಾಗೆ ಎಂ ಈಶಣ್ಣ ಮುತ್ತಿಗಾರನಹಳ್ಳಿಯಿಂದ, ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಅವರು, ಷಡಕ್ಷರ ಪಿ ಉಪನ್ಯಾಸಕರು ಇವರುಗಳು ಸಂದೇಶವನ್ನು ಕಳಿಸಿರುವಂಥದ್ದು ಎಲ್ಲಿಂದ ಅಂತಂದರೆ ಜೈನ್ ಬಡಾವಣೆ ಚಿತ್ರದುರ್ಗ ಇಲ್ಲಿಂದ. ಹಾಗೆ ಉಮೇಶ್ ಸಿರಗರಿ ದಾವಣಗೆರೆಯಿಂದ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಗೀತಾ ಶಶಿಧರ್ ಶಿವಗಂಗದಿಂದ, ಹಾಗೆ ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಹಾಗೆ ಶಿವಲೀಲಾ ವಿಜಯಕುಮಾರ್ ಸದಾಶಿವ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಿ ಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಬಡಾವಣೆ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂದೇಶವನ್ನು ಕಳಿಸಿದ್ದಾರೆ. ಸುಬಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಇಲ್ಲಿಂದ, ಹಾಗೆ ಸುರೇಶ್ ಜಿ ಎಸ್ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕು ಇಲ್ಲಿಂದ, ಹಾಗೆ ನಾಗೇಂದ್ರಪ್ಪ ಉಡೇವು ಮೊಳಕಲ್ಮೂರಿನಿಂದ ಹರಪನಹಳ್ಳಿ ತಾಲೂಕು ಚಿಗಟೇರಿ ಇಂತಹ ಸಂದೇಶವನ್ನು ಕಳಿಸಿದ್ದಾರೆ. ಕೆಂಚನಗೌಡರ ರಮೇಶ್ ಕಶ್ಯಪಿಯವರು, ಹಾಗೆ ಅಶ್ವಿನಿ ರಾಜು, ಕೆ ಬಿ ರಾಜು, ಅಚ್ಯುತ್ ಕುಮಾರ್ ಅವರು ಸಂದೇಶವನ್ನು ಕಳಿಸಿರುವಂಥದ್ದು, ಅಚ್ಯುತ್ ಸೂರ್ಯ ಇವರು ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು ಸಂದೇಶವನ್ನು ಕಳಿಸಿದ್ದಾರೆ ಇಲ್ಲಿಂದ ಅಂತಂದರೆ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ. ಹಾಗೆ ತ್ರಿಷರ್ ಪೂಜಾರಿ ಮತ್ತು ಲಿಶಾ ಪೂಜಾರಿ ಸಂದೇಶವನ್ನು ಕಳಿಸಿರುವಂಥದ್ದು, ಹಾಗೆ ಸವಿತಾ ದೇವರಾಜ್, ನಚಿಕೇತ್, ಹೃತಿಕ್ ಕೆಳಗೊಟ್ಟೆ ಇಂದ, ಕೂಡ್ಲಿಗಿ ತಾಲೂಕಿನ ಹೂಡೇಮ್ನಿಂದ ಸಂದೇಶ ಬಂದಿದೆ. ಶಾಂತಕುಮಾರಿ, ಮಂಜುನಾಥ್, ಪ್ರಣವಿತಿ ಹಾಗೂ ವಿಸ್ಮಯ ಇವರುಗಳು ಸಂದೇಶವನ್ನು ಕಳಿಸಿರುವಂಥದ್ದು.

ಹಾಗೆ ಶಿವಕುಮಾರ ಹೊಸಮನೆ ಭದ್ರಾವತಿ ತಾಲೂಕು ಇಲ್ಲಿಂದ ಸಂದೇಶ ಬಂದಿದೆ. ಹಾಗೆ ವಾಣಿಶ್ರೀ ಅಶ್ವಥ್ ನೆಹರು ಅಶ್ವಥರಾವ್ ನೆಹರು ನಗರ ಇಲ್ಲಿಂದ ಸಂದೇಶ ಬಂದಿರುವಂಥದ್ದು. ಹಾಗೆ ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಶಿವಮೊಗ್ಗ ಕೃಷಿನಗರದಿಂದ ದೊಡ್ಡಮನೆ ಸವಿತಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಹಾಗೆ ಕಲಾವತಿ ನಾಗರಾಜ ಶೆಟ್ಟಿ ಹೊಳಲ್ಕೆರೆಯಿಂದ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಆದ್ಯಂತ್ ಮತ್ತು ಹರ್ಷಿತ ಬಾಪೂಜಿ ನಗರದಿಂದ, ಡಾಕ್ಟರ್ ನಾಗಭೂಷಣ ಡಿಎಂ ಚಿತ್ರದುರ್ಗದಿಂದ, ಹಾಗೆ ಪ್ರಣವ ಚಿನ್ನು ವೀರೇಶ ಬೂದಿಹಾಳ್ನಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಸ್ವರೂಪ್ ಎನ್ ಧರಣಿ ಚಿತ್ರದುರ್ಗದಿಂದ, ಹಾಗೆ ನಾನು ಅನುರಾಧ ಬಸವರಾಜ ರೆಡ್ಡಿ ಅಂತ ಹೇಳಿಬಿಟ್ಟು ಸಂದೇಶವನ್ನು ಕಳಿಸಿದ್ದಾರೆ. ಐಯುಟಿ ಪಿಲೌಟಿನಿಂದ ಹಾಗೆ ವಾಣಿ ಶಾಂತರಾಮ್ ಸೃಜನ್ ಇವರುಗಳು ಸಂದೇಶ ಕಳಿಸಿದ್ದಾರೆ. ವೀರಭದ್ರ ಸ್ವಾಮಿ ದೇವಸ್ಥಾನ ರೋಡ್ ಚಳ್ಳಕೆರೆ ಇಲ್ಲಿಂದ, ಹಾಗೆ ಮೀರಾ ಅಮರನಾಥ್ ಜಯಲಕ್ಷ್ಮಿ ಬಡಾವಣೆಯಿಂದ, ಸಣ್ಣ ಊರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿಯಿಂದ, ಸಾನ್ವಿ ಅನ್ನಪೂರ್ಣ ನಳಿನ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನಿಂದ ಶಿವಲಿಂಗಯ್ಯ ಭದ್ರೆ ಹಾಗೂ ಕುಟುಂಬದವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಅನಿತಾ ಅನಂತರಾಜು ಗೊರ್ಲಡಕು ಇಲ್ಲಿಂದ ಸಂದೇಶ ಬಂದಿದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಇಲ್ಲಿಂದ ಸಂದೇಶವನ್ನು ಬಂದಿದೆ. ಹಾಗೆ ಮೋಹನ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇಲ್ಲಿಂದ ಅಂತಿರೋ ಇಲ್ಲ ಉಯ್ಯಾಲೆ ಕಂಬದ ಹತ್ತಿರ ದೊಡ್ಡಪೇಟೆ ಚಿತ್ರದುರ್ಗ ಇಲ್ಲಿಂದ, ಹಾಗೆ ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ನಾಗಲಕ್ಷ್ಮಿ ಪ್ರಕಾಶ್ ಪ್ರತೀಕ್ ಜಯಲಕ್ಷ್ಮಿ ಬಡಾವಣೆಯಿಂದ, ಹಾಗೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿಯವರು, ಚಿತ್ರಲಿಂಗಪ್ಪ ಚಿಕ್ಕಗೊಂಡನಹಳ್ಳಿಯಿಂದ, ಹಾಗೆ ಡಾಕ್ಟರ್ ತುಳಸಿ ರಂಗನಾಥ್ ತರಳುಬಾಳು ನಗರ ಇಲ್ಲಿಂದ, ಭಾಗ್ಯಲಕ್ಷ್ಮಿ ಚಂದ್ರಶೇಖರ್ ತರೀಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹೇಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಪೂಜಾ ಗೋಪನಹಳ್ಳಿಯಿಂದ, ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ಒನಕೆ ಒಬ್ಬವನ ತವರೂರು ಇವರು ಹೆಸರನ್ನು ಹಾಕಿ ಅಂತ ಹೇಳಿದಾಗ ಕಂಪ್ಲೀಟ್, ಅಣ್ಣಪ್ಪಸ್ವಾಮಿ ನೆಹರು ನಗರ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ತಿಪ್ಪೇಶ್ ಚೈತ್ರ ಗುಡೇಕೋಟೆಯಿಂದ, ಅಂಗಡಿ ತಿಪ್ಪೇಶ್ ಚೈತ್ರ ಸೋನು ಪ್ರಜ್ವಲ್ ಇವರುಗಳು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಲತಾ ಸಿದ್ದಪ್ಪ ನೆಹರು ನಗರದಿಂದ, ಶಿಲ್ಪ ಗರ್ಲಪೇಟೆ ಅಮೂಲ್ಯ ಗರ್ಲಪೇಟೆ ಇವರುಗಳು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಿರ್ಮಲಾ ಬಸವರಾಜ್ ಮತ್ತು ನಂದಿನಿ ಇವರು ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ, ಲಕ್ಷ್ಮೀ ಬಜಾರ್ ಇಲ್ಲಿಂದ. ಹಾಗೆ ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರೆ ಹಟ್ಟಿ ಇಲ್ಲಿಂದ, ಹಾಗೆ ಶ್ರೀಕಂಠನ್ ಸಂದೇಶವನ್ನು ಕಳಿಸಿದ್ದಾರೆ. ಅಗ್ರಹಾರ ಮೈಸೂರಿನಿಂದ ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಪ್ರಥಮ್ ಪ್ರೀತಮ್ ತರಳುಬಾಳು ನಗರದಿಂದ ಟಿ ಆರ್ ಸುನಂದ ರಾಜಪ್ಪ ಸಂದೇಶವನ್ನು ಕಳಿಸಿದ್ದಾರೆ ಇಲ್ಲಿಂದ ಅಂತ ಹೇಳಿದರೆ, ಚಳ್ಳಕೆರೆ ತಾಲೂಕು ನಗರಂಗೆರೆ ಇಲ್ಲಿಂದ. ಹಾಗೆ ವಿನಯ್ ಲೇಖನ ವಿನೋಬ ನಗರದಿಂದ ದಾವಣಗೆರೆ ಇಲ್ಲಿಂದ, ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರದಿಂದ, ವೇದಾ ರಮೇಶ್ ಮೈತ್ರಿ ಈಶ್ವರ ಬಡಾವಣೆಯಿಂದ, ಉಮಾ

ಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆಯಿಂದ, ರಾಗಿ ತೆನೆ ಗಿರೀಶ್ ಗಾರೆಹಟ್ಟಿಯಿಂದ, ಮೊಹಮ್ಮದ್ ಖಲೀಲ್ ಸಾರಾ ಕಾಶಿಫ್ ಇವರು ಸಂದೇಶವನ್ನು ಕಳಿಸಿದ್ದಾರೆ. ದಾವಣಗೆರೆ ಭಗತ್ ಸಿಂಗ್ ನಗರದಿಂದ. ಹಾಗೆ ಮಾಳಪ್ಪನಹಟ್ಟಿ ಅಂಗಡಿ ಮಹೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಗೌಡ ಸಿಕೆ ಜೂನಿಯರ್ ಸಿಕೆ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಮಂಜುಳಾ ಮಂಜುನಾಥ್ ಗುಜ್ಜರ್ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಶೇಖರ್ ಚಂದ್ರವಳ್ಳಿ ನಗರದಿಂದ, ಹಾಗೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂಡಿಯಿಂದ, ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಶ್ರೀ ವಿದ್ಯಾನಗರ ಪ್ಲಾಜು ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಚಿಂತನ ಬಾಗಿ ಭಾನುಪ್ರಕಾಶ್ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಯಾರು ಕಳಿಸಿದ್ದಾರೆ ಇಲ್ಲಿ ಅಂದರೆ ಮಂಜುಳಾ ಅಗಸ್ರಳ್ಳಿ ಎಂ ಕೆ ಹಟ್ಟಿ ಇಲ್ಲಿಂದ. ಹಾಗೆ ಪ್ರೇಮ ನಟರಾಜ್ ನಾಯಕ್ ನಟಿಯಿಂದ, ಸರಳ ಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗದಿಂದ, ಹಾಗೆ ಹುಬ್ಬಳ್ಳಿ ಲೋಹ್ಯ ನಗರದಿಂದ ಸಂದೇಶ ಕಳಿಸಿದ್ದಾರೆ ಚನ್ನಬಸಪ್ಪ ಕರಮಡಿ ಹಾಗೂ ಮಧುವತಿ ಕರಮಡಿ ಅವರು. ಹಾಗೆ ರಾಮದಾಸ್ ರಮೇಶ್ ಡಿ ಆರ್ ಅವರು ಸಂದೇಶ ಕಳಿಸಿರುವಂಥದ್ದು. ಜಿ ಮಹೇಂದೇಶ್ ಶಂಕ್ರಮ್ಮ ಸಿ ಎಂ ಲೇಔಟಿನಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿಯಿಂದ, ಸುನೀತಾ ಪೂಜಾ ಮಾನ್ಯ ಪವಿತ್ರ ಇವರು ಕೆ ಬಿ ಆರ್ ನಗರ ಕೆ ಬಿ ಆರ್ ನಗರ ಸಿರಿಗೆರೆಯಲ್ಲಿಂದ. ಹಾಗೆ ಹರ್ಷಿತಾ ಓಬಳೇಶ್ ವಕೀಲರು ಸಂದೇಶವನ್ನು ಕೊಂಡ್ಲಹಳ್ಳಿ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಶಶಿಕಲಾ ಸಾಯಿನಾಥ್ ಎಂ ಕೆ ಹಟ್ಟಿಯಿಂದ, ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಪ್ಪ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ ಸಂದೇಶ ಕಳಿಸಿದ್ದಾರೆ. ಕವಿತಾ ಧನಂಜಯ್ ವಿನಯ್ ವಂಶಿ ಆರ್ ಎನ್ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ ಇವರು ಸಂದೇಶವನ್ನು ಕಳಿಸಿರುವಂಥದ್ದು. ಹಾಗೆ ಪ್ರತಿಭಾ ರಾಘವೇಂದ್ರ ಚೋರುನೀರಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿ ಸಂದೇಶವನ್ನು ಕಳಿಸಿದಂತಹ ಪ್ರತಿಯೊಬ್ಬ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಸ್ನೇಹಿತರೆ, ನಾನು ಕೇಳಿದಂತಹ ಪ್ರಶ್ನೆ ಏನಾಗಿತ್ತು ಅಂತಂದರೆ, ಇಂದಿನ ಬಹುಮಹಡಿ ಕಟ್ಟಡಗಳ ಪಿತಾಮಹ ಯಾರು ಅಂತಂದೇಳಿ. ಅಂತಂದರೆ ಇಂದಿನ ಗಗನಚುಂಬಿ ಕಟ್ಟಡಗಳನ್ನು ಅಸ್ಥಿಭಾರ ಹಾಕಿದವರು ಯಾರು ಅಂತಂದರೆ ವಿಲಿಯಂ ಲೇ ಬ್ಯಾರನ್ ಜೆನ್ನಿ ಅಂತಕ್ಕಂಥವರು. ಇವರು ಆಧುನಿಕ ಗಗನಮುಖಿ ಕಟ್ಟಡಗಳ ಪಿತಾಮಹ ಎಂದೇ ಪ್ರಸಿದ್ಧರಾಗಿದ್ದಾರೆ. ಉಕ್ಕಿನ ಬಳಕೆಯ ಮೂಲಕ ಕಟ್ಟಡಗಳನ್ನು ಎತ್ತರಕ್ಕೆ ನಿರ್ಮಿಸುವ ಹೊಸ ವಿಧಾನವನ್ನು ಪರಿಚಯಿಸಿದವರು ಇವರು. 1885 ಚಿಕಾಗೋ ನಗರದಲ್ಲಿ ಇವರು ನಿರ್ಮಿಸಿದ ಕಟ್ಟಡವು ವಿಶ್ವದ ಮೊದಲ ಗಗನಚುಂಬಿ ಕಟ್ಟಡವೆಂದು ಪರಿಗಣಿಸಲಾಗಿದೆ. ಸ್ನೇಹಿತರ ಬನ್ನಿ ಇದೀಗ ಒಂದು ಚಿತ್ರಗೀತೆಯನ್ನು ಕೇಳಿ ಬರೋಣ. ಕೇಳಿ ಸಿಂಹದ ಮರಿ ಚಿತ್ರದ ಈ ಗೀತೆ.

0: ಸರಿ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳಿದರೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಒಂದು ಕುತೂಹಲಕರ ಮಾಹಿತಿಯನ್ನು ಸಹ ತಿಳಿಯೋಣ. ಇವತ್ತಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡಲು ಇಚ್ಛಿಸುವ ಒಂದು ಮಾಹಿತಿ ಏನು ಅಂತಂದರೆ, ಬಹಳ ಹಿಂದಿನ ಕಾಲದ ಒಂದು ಶಿಲಾಯುಗದ ಕಾಲದ ಒಂದು ಪೆಟ್ರೋಗ್ಲಿಫ್ ಕಲೆ ಅಂತಕ್ಕಂಥದ್ದು. ಹೌದು ಸ್ನೇಹಿತರೆ, ಲಡಾಖ್ನ ಒಂದು ಸ್ಥಳ ಇದು. ಲಡಾಖ್ನ ಶಿಲಾಯುಗದ ಒಂದು ಕುರುಹುಗಳಾಗಿ ನೆಲೆ ನಿಂತಿರುವಂತಹ ಕಲ್ಲುಗಳ ಮೇಲಿನ ಬರಹಗಳು ಇರುವಂತಹ ಒಂದು ಜಾಗವನ್ನು ಇತ್ತೀಚೆಗೆ ಸರ್ಕಾರ ಅದನ್ನು ಸಂರಕ್ಷಿಸಲಾಗ್ತಿದೆ. ಅದೇ ರೀತಿ ಅದನ್ನು ಉದ್ಯಾನವನವನ್ನಾಗಿಯೂ ಸಹ ಮಾಡಬೇಕು ಅಂತ ಇದೆ. ನಾನು ತಿಳಿಸ್ಕೊಡೋಕೆ ಹೊರಟಿರೋದು ಲಡಾಖ್ನಲ್ಲಿ ಸ್ಥಾಪನೆ ಆಗಲಿರುವಂತಹ ಹಾಗೂ ಅಭಿವೃದ್ಧಿಗೊಳಿಸಲಾಗುತ್ತಿರುವಂತಹ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ.

ಸಾಮಾನ್ಯವಾಗಿ ಪೆಟ್ರೋಗ್ಲಿಫ್ ಎನ್ನುವಂತಹ ಪದವನ್ನ ಕೇಳಿದ್ರೆ ಏನಿದು ಅಂತ ಪ್ರಶ್ನೆ ಹುಟ್ಟುತ್ತೆ. ಖಂಡಿತ ಹೌದು, ಆ ನಿಮ್ಮ ಪ್ರಶ್ನೆಗೆ ಆ ನಿಮ್ಮ ಕುತೂಹಲಕ್ಕೆ ನಾನು ಉತ್ತರವನ್ನ ನೀಡ್ಬಿಡ್ತೀನಿ. ಪೆಟ್ರೋಗ್ಲಿಫ್ ಅಂತ ಅಂದ್ರೆ ಏನು ಅಂದ್ರೆ ಕಲ್ಲುಗಳ ಮೇಲೆ ಕೆತ್ತಲಾದ ಚಿತ್ರಗಳು ಅಥವಾ ಚಿಹ್ನೆಗಳು. ಇವುಗಳನ್ನ ನವಶಿಲಾಯುಗ ಅಥವಾ ಕಂಚಿನ ಯುಗದಲ್ಲಿ ಮಾನವರು ಕಲ್ಲಿನ ಆಯುಧಗಳಿಂದ ಕೆತ್ತುತ್ತಿದ್ರು ಅಂತ ಅನ್ನಲಾಗಿದೆ. ಲಡಾಖ್ನಲ್ಲಿರುವ ಈ ಪೆಟ್ರೋಗ್ಲಿಫ್ಗಳು ಸುಮಾರು 2,000 to 5,000 ವರ್ಷಗಳಷ್ಟು ಹಳೆಯವು ಎಂಬುದಾಗಿ ಅಂದಾಜಿಸಲಾಗಿರುವಂಥದ್ದು. ಇವುಗಳಲ್ಲಿ ಬೇಟೆಯಾಡುವ ದೃಶ್ಯಗಳು, ಕಾಡು ಪ್ರಾಣಿಗಳು ಅಂದರೆ ಉದಾಹರಣೆಗೆ ಅಲ್ಲಿರುವಂತಹ ಹಿಮಚಿರತೆ, ಐಬೆಕ್ಸ್ ಅಂತಹ ಪ್ರಾಣಿಗಳನ್ನು ಇಲ್ಲಿ ಕೆತ್ತಲಾಗಿದೆ. ಜೊತೆಗೆ ಕೆಲವು ಸಂಕೇತಗಳನ್ನು ಸಹ ನಾವು ಕಾಣಬಹುದು. ಇವುಗಳು ಅಂದಿನ ಕಾಲದ ಮನುಷ್ಯರ ಸಂಸ್ಕೃತಿ ಮತ್ತು ಅವರು ಪ್ರಕೃತಿಯೊಂದಿಗೆ ಹೊಂದಿದ್ದ ಸಂಬಂಧವನ್ನು ತಿಳಿಸಿಕೊಡುವಂತಹದ್ದಾಗಿದೆ. ಹಾಗಾದರೆ ಮಾಹಿತಿಯನ್ನು ಮುಂದುವರಿಸ್ತೀನಿ. ಇದೀಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಚಿತ್ರಗೀತೆಗಳ ಜೊತೆ ಜೊತೆಗೆ ಮಾಹಿತಿಯನ್ನು ಸಹ ತಿಳಿಯುತ್ತಾ ಹೋಗೋಣ. ಚಂದನ ಚಿಗುರು ಚಿತ್ರದ ಗೀತೆಯನ್ನು ಕೇಳಿ ಬರೋಣ ಇದೀಗ.

ಲಡಾಖ್ ಅಂತಂದ್ರೆ ನಮಗೆ ಮೊದಲು ನೆನಪಾಗೋದು ಅಲ್ಲಿರುವಂತಹ ಹಿಮಚ್ಛಾದಿತ ಪರ್ವತಗಳು ಹಾಗೂ ನೀಲಿ ಸರೋವರಗಳು, ಜೊತೆಗೆ ಬಿಳಿಯಾದ ಹಿಮ ನಮಗೆ ಕಣ್ಮುಂದೆ ಬರುತ್ತೆ. ಆದರೆ ಈ ಸುಂದರ ಭೂದೃಶ್ಯಗಳ ನಡುವೆ ಸಾವಿರಾರು ವರ್ಷಗಳ ಹಿಂದಿನ ಮಾನವನ ಜೀವನದ ಕುರುಹುಗಳು ಕಲ್ಲುಗಳ ಮೇಲೆ ಅಚ್ಚಾಗಿ ಉಳಿದಿರೋದು ನಿಜಕ್ಕೂ ಅಚ್ಚರಿಯೇ ಸರಿ. ಈ ಅದ್ಭುತ ಶಿಲಾ ಕೆತ್ತನೆಗಳನ್ನು ಸಂರಕ್ಷಿಸಲು ಲಡಾಖ್ನ ಆಡಳಿತವು ಲೇಹ್ ಜಿಲ್ಲೆಯ ಖಲ್ತಸೆ ಎಂಬಲ್ಲಿ ದೇಶದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ್ನು ನಿರ್ಮಿಸಲು ಮುಂದಾಗಿದೆ. ಈ ಯೋಜನೆಯು ಆಧುನಿಕ ಜಗತ್ತು ಮರೆತು ಹೋಗುತ್ತಿರುವ ಪೂರ್ವಜರ ಕಲೆ ಮತ್ತು ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವ ಶೈಕ್ಷಣಿಕ ಕೇಂದ್ರವೂ ಸಹ ಆಗಿದೆ. ಮಾಹಿತಿನ ಮುಂದುವರಿಸ್ತೀನಿ. ಇದೀಗ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ. ಅಂಗಾರಕ ಚಿತ್ರದಿಂದ

ನಗರೀಕರಣ ಮತ್ತು ರಸ್ತೆ ನಿರ್ಮಾಣದ ಅಬ್ಬರಕ್ಕೆ ಸಿಲುಕಿ ಅಳಿವಿನಂಚಿನಲ್ಲಿದ್ದ ಈ ಶಿಲಾ ಸಂಪತ್ತನ್ನು ಒಂದು ಸುರಕ್ಷಿತ ವಲಯಕ್ಕೆ ತಂದು ಅವುಗಳ ಐತಿಹಾಸಿಕ ಮಹತ್ವವನ್ನು ವಿಶ್ವಕ್ಕೆ ಸಾರುವ ನಿಟ್ಟಿನಲ್ಲಿ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ ಒಂದು ಕ್ರಾಂತಿಕಾರಿ ಹೆಜ್ಜೆ ಅಂತಲೇ ಹೇಳಬಹುದು. ಈ ಪಾರ್ಕ್ ಸ್ಥಾಪನೆಯಿಂದಾಗಿ ಲಡಾಖ್ ಜಾಗತಿಕ ಸಾಂಸ್ಕೃತಿಕ ಪ್ರವಾಸೋದ್ಯಮದ ಭೂಪಟದಲ್ಲಿ ಮತ್ತಷ್ಟು ಗಟ್ಟಿಯಾಗಿ ಗುರುತಿಸಿಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆ ಈ ಪೆಟ್ರೋಗ್ಲಿಫ್ಗಳ ಹಿಂದೆ ಅಡಗಿರುವ ಜಾನಪದ ಕಥೆಗಳನ್ನು ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ವಿವರಿಸಲು ಸಹ ಇಲ್ಲಿ ಮತ್ತೊಂದು ಯೋಜನೆ ಸಿದ್ಧ ಆಗ್ತಿದೆ. ಅದೇನು ಅಂತಂದರೆ ಲಡಾಖ್ನ ಸ್ಥಳೀಯ ಯುವಕರಿಗೆ ಹೆರಿಟೇಜ್ ಗೈಡ್ಗಳಾಗಿ ವಿಶೇಷ ತರಬೇತಿಯನ್ನು ಸಹ ನೀಡಲಾಗ್ತಿದೆ. ಅಂತಂದರೆ ಸಮುದಾಯಾಧಾರಿತ ಪ್ರವಾಸೋದ್ಯಮ ಇದಾಗಿದೆ. ಇದರಿಂದ ಪ್ರವಾಸಿಗರಿಗೆ ಈ ಪೆಟ್ರೋಗ್ಲಿಫ್ಗಳ ಹಿಂದೆ ಅಡಗಿರುವಂತಹ ಜಾನಪದ ಹಾಗೂ ಐತಿಹಾಸಿಕ ಕಥೆಗಳನ್ನು ತಿಳಿದುಕೊಳ್ಳಲು ಸಾಧ್ಯ ಆಗುತ್ತೆ. ಜೊತೆಗೆ ಈ ಪಾರ್ಕ್ ಸುತ್ತಮುತ್ತಲಿರುವ ಹಳ್ಳಿಗಳಲ್ಲಿ ಸ್ಥಳೀಯ ಕರಕುಶಲ ವಸ್ತುಗಳ ಮಾರಾಟಕ್ಕೆ ಪ್ರತ್ಯೇಕ ಮಾರುಕಟ್ಟೆಯನ್ನು ಸಹ ನಿರ್ಮಿಸಲು ಯೋಜಿಸಲಾಗಿದೆ. ಒಟ್ಟಾರೆ ಇದು ಹಳ್ಳಿಗಳ ಆರ್ಥಿಕ ಮಟ್ಟವನ್ನು ಸಹ ಸುಧಾರಿಸಲು ನೆರವಾಗುತ್ತೆ ಈ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನ ಯೋಜನೆ. ಮಾಹಿತಿಯನ್ನು ಮುಂದುವರಿಸ್ತೀನಿ. ಇದೀಗ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ, ಗಂಗಾ ಕಾವೇರಿ ಚಿತ್ರದಿಂದ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಲಡಾಖ್ನ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ. ಈ ಯೋಜನೆ ಒಂದು ವೇಳೆ ಯಶಸ್ವಿಯಾಗಿ ಸಾಕಾರಗೊಂಡಿದ್ದೆ ಆದಲ್ಲಿ ಇದು ಪರಿಸರ ಸ್ನೇಹಿ ಪ್ರವಾಸೋದ್ಯಮಕ್ಕೂ ಸಹ ಉತ್ತೇಜನ ಸಿಗಲಿದೆ. ಹಾಗೆ ಈ ಉದ್ಯಾನವನದ ಮೂಲಕ ಲಡಾಖ್ನ ಸಾಹಸ ಪ್ರಿಯರಿಗೆ ಮಾತ್ರವಲ್ಲದೆ ಇತಿಹಾಸ ಪ್ರಿಯರಿಗೂ ಹಾಗೂ ಪುರಾತತ್ವ ಶಾಸ್ತ್ರಜ್ಞರಿಗೂ ಪ್ರಮುಖ ತಾಣವಾಗಲಿದೆ. ಅಷ್ಟೇ ಅಲ್ಲದೆ ಮತ್ತಷ್ಟು ಮಾನವನ ಪುರಾತನತೆ ಬಗ್ಗೆ ಹಾಗೂ ಅವನ ಸಂಸ್ಕೃತಿಯ ಬಗ್ಗೆ ಮತ್ತಷ್ಟು ವಿಷಯಗಳು ಸಿಗಲಿವೆ. ಒಟ್ಟಾರೆ ಈ ಯೋಜನೆಯು ಭವಿಷ್ಯದ ಪೀಳಿಗೆಗೆ ಇತಿಹಾಸದ ಪಾಠವನ್ನ ಪ್ರಾಯೋಗಿಕವಾಗಿ ಕಲಿಸುವಲ್ಲಿ ಯಶಸ್ವಿಯಾಗಲಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದಾಗಿತ್ತು ಲಡಾಖ್ನ ಶಿಲಾಕಲೆಗೆ ನವಜೀವನ ನೀಡುವಂತಹ ಭಾರತದ ಮೊದಲ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನದ ಬಗ್ಗೆ ಒಂದಿಷ್ಟು ಕಿರುಮಾಹಿತಿ. ಇದೀಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಟೈಟಾನಿಕ್ ಹೀರೋಯಿನ್ ಎಂಬ ಗೀತೆಯನ್ನು ಸ್ನೇಹಲೋಕ ಚಿತ್ರದಿಂದ ಕೇಳಿಬರೋಣ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ ಇದೀಗ ಸರಿಯಾಗಿ 9:30. ಇದೀಗ ಕೆಲವು ಪ್ರಕಟಣೆಗಳನ್ನು ಕೇಳುತ್ತೀರಿ.
1: ಆತ್ಮೀಯ ಆಕಾಶವಾಣಿ ಕೇಳುಗರೆ,
2: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
1: ಮೇ 25-30 ತಾರೀಖಿನವರೆಗೆ ಪ್ರತಿದಿನ

0: ಹೊಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ, ತಿಪಟೂರು ತಾಲೂಕು.

0: ಗೊರಕ ಗೊರಕ ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
1: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
0: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
2: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
1: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
0: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
3: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
3: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
5: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
6: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
7: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
8: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
9: ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 9:55. ಈಗ ಕೇಳಿ ಮುಂದಿನ ಕಾರ್ಯಕ್ರಮ ನಲ್ನುಡಿ, ಬದುಕಿಗೊಂದು ಹಿತನುಡಿ.

0: ಕೆಸಿ ಮರಿಯಪ್ಪ ಅವರಿಂದ. ನಲ್ನುಡಿ, ನಮ್ಮ ದಿನಚರ್ಯೆಗೊಂದು ಹಿತ ನುಡಿ, ಅದುವೇ ನಲ್ನುಡಿ.
1: ಸಮಯ ಅಥವಾ ಕಾಲ ನಮ್ಮ ಮಿತ್ರನೂ ಹೌದು, ಶತ್ರುವೂ ಹೌದು. ಸಮಯವನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿಕೊಂಡರೆ ಅದು ನಮ್ಮ ಆಪ್ತ ಮಿತ್ರ, ಇಲ್ಲವಾದರೆ ಅದೇ ಸಮಯ ನಮ್ಮ ಪರಮ ಶತ್ರುವಾಗಿ ಪರಿಣಮಿಸುತ್ತದೆ. ಸಮಯವನ್ನು ನಾವು ಸರಿಯಾಗಿ, ಸೂಕ್ತವಾಗಿ, ಸಂಪೂರ್ಣವಾಗಿ, ಸಮರ್ಥವಾಗಿ ಬಳಸಿಕೊಂಡಾಗ ಮಾತ್ರ ಬದುಕಿನಲ್ಲಿ ಯಶಸ್ಸನ್ನು ಕಾಣಬಹುದು. ಅಂತಹ ದಿವ್ಯ ಶಕ್ತಿ ಈ ಸಮಯಕ್ಕೆ ಉಂಟು. ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವ ಜಾಣ ಪ್ರಪಂಚದಲ್ಲಿ ಇದ್ದಾನೆಯೇ ವಿನಃ ಸಮಯವನ್ನು ಮಾರುವ ಅಥವಾ ಕೊಳ್ಳುವ ವ್ಯಾಪಾರಿಯನ್ನು ಕಾಣಲು ಸಾಧ್ಯವೇ ಇಲ್ಲ. ಸಮಯವನ್ನು ನಾವು ಹಿಡಿದಿಟ್ಟುಕೊಂಡಾಗ ಅದು ನಮ್ಮ ಗುಲಾಮನಂತೆ ಇರುತ್ತದೆ. ಸಮಯದ ಮಹಿಮೆಗೆ ನಾವು ಸಿಲುಕಿ ಬದುಕನ್ನು ಹಾಳು ಮಾಡಿಕೊಂಡರೆ ಜೀವನ ಪರ್ಯಂತ ದುಃಖಿಸಬೇಕಾಗುತ್ತದೆ. ಸಮಯದ ಮಹತ್ವವನ್ನು ಅರಿತು ಬಾಳಿದವನೇ ಸುಖಿ. ಸಮಯವನ್ನು ಕಳೆದು ಬದುಕನ್ನು ಸರ್ವನಾಶ ಮಾಡಿಕೊಂಡವರೂ ಉಂಟು. ಸಮಯವನ್ನು ಕಳೆದುಕೊಳ್ಳುವುದು ತುಂಬಾ ಸುಲಭ, ಆದರೆ ಸಂಪಾದಿಸುವುದೇ ಅಷ್ಟೇ ಕಷ್ಟ. ಸಮಯದ ಪರಿಪಾಲನೆ ಅಭ್ಯಾಸವನ್ನು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಲ್ಲಿ ಮೂಡಿಸಬೇಕು. ಆಗ ಮಾತ್ರ ಸಮಯವನ್ನು ನಮಗೆ ಇಷ್ಟ ಬಂದ ಹಾಗೆ ಬಳಸಿಕೊಳ್ಳಬಹುದು. ಒಬ್ಬ ಯಶಸ್ವಿ ವ್ಯಕ್ತಿ ಇದ್ದಾನೆ ಎನ್ನುವುದಾದರೆ ಅವನ ಯಶಸ್ಸಿಗೆ ಸಮಯದ ಬಳಕೆ ಬಹಳ ಮುಖ್ಯವಾಗಿರುತ್ತದೆ. ಸಮಯ ಮತ್ತು ಸೋಮಾರಿತನ ಪರಸ್ಪರ ಹೊಂದಿಕೊಂಡು ಇರಲು ಸಾಧ್ಯವಿಲ್ಲ. ಸೋಮಾರಿ ಜನ ಸಮಯವನ್ನು ಹುಚ್ಚು ಬಂದಂತೆ ಕಳೆದು ಬಿಡುತ್ತಾರೆ. ನಂತರ ಕಳೆದುಕೊಂಡ ಸಮಯಕ್ಕಾಗಿ ದುಃಖಿಸುತ್ತಾರೆ. ಕಳೆದು ಹೋದ ಸಮಯಕ್ಕಾಗಿ ದುಃಖಿಸುವುದರಲ್ಲಿ ಅರ್ಥವಿಲ್ಲ. ಅಂತಹವರು ವರ್ತಮಾನ ಕಾಲವನ್ನು ಸಹ ಹಾಳು ಮಾಡಿಕೊಂಡು ಬದುಕನ್ನು ದುರಂತದಲ್ಲಿ ಮುಗಿಸಿಕೊಳ್ಳುತ್ತಾರೆ. ತನ್ನ ಬದುಕನ್ನು ಚೈತನ್ಯಪೂರ್ಣವಾಗಿ ಕಳೆಯಬೇಕೆಂದು ಬಯಸುವವರು ಸಮಯದ ಮಹತ್ವ, ಅದರ ಬಗ್ಗೆ ಗೌರವ ಇಟ್ಟುಕೊಂಡಿರುತ್ತಾರೆ. ಸಮಯವನ್ನು ಬೇರೆ ಯಾವ ಸಂಪತ್ತಿಗೂ ಹೋಲಿಸಲಾಗದು, ಏಕೆಂದರೆ ಸಮಯ ತನ್ನದೇ ಆದ ಪ್ರಾಮುಖ್ಯತೆ ಹೊಂದಿದೆ. ಸಂಪತ್ತನ್ನು ಕಳೆದುಕೊಂಡರೆ ಪುನಃ ಸಂಪಾದಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನು ಮತ್ತೆ ಸಂಪಾದಿಸಲಾಗದು, ಏಕೆಂದರೆ ಸಮಯ ಮತ್ತು ಸಮುದ್ರದ ಅಲೆ ಯಾರಿಗೂ ಕಾಯುವುದಿಲ್ಲ. ಸಮಯವನ್ನು ಸಮರ್ಥವಾಗಿ ಬಳಸಿಕೊಂಡವನು ಜೀವನದಲ್ಲಿ ಯಶಸ್ಸಿನ ಶಿಖರವನ್ನೇ ಏರುತ್ತಾನೆ. ನಮ್ಮ ಬದುಕಿನಲ್ಲಿ ಉಪಯುಕ್ತ ಕೆಲಸಗಳನ್ನು ಮಾಡುವುದು ಒಂದಾದರೆ ಅನುಪಯುಕ್ತ ಕೆಲಸಗಳನ್ನು ಮಾಡುವುದು ಮತ್ತೊಂದು ರೀತಿಯದು. ನಮ್ಮ ಅರಿವಿಲ್ಲದಂತೆ ಅನುಪಯುಕ್ತ ಕೆಲಸಗಳನ್ನು ಪ್ರತಿನಿತ್ಯ ಮಾಡುತ್ತಲೇ ಇರುತ್ತೇವೆ. ಇದರಿಂದ ಸಮಯ ವ್ಯರ್ಥವಾಗುವುದರ ಜೊತೆಗೆ ಜೀವನದಲ್ಲಿ ನಿರಾಸೆಯೂ ಉಂಟಾಗುತ್ತದೆ. ಆದರೆ ಉಪಯುಕ್ತ ಕೆಲಸಗಳನ್ನು ಮಾಡುವುದರಿಂದ ಸಮಯದ ಸದ್ವಿನಿಯೋಗವಾಗುತ್ತದೆ, ಜೊತೆಗೆ ಹಣ ಗಳಿಕೆ, ಕೀರ್ತಿ, ಸಾಧನೆ, ಸುಖ ಸಂತೋಷ ಎಲ್ಲವೂ ಲಭಿಸುತ್ತದೆ. ಅನುಪಯುಕ್ತ ಕೆಲಸ ಕಾರ್ಯಗಳ ಬಗ್ಗೆ ಮಕ್ಕಳಿಗೆ ಬಾಲ್ಯದಲ್ಲಿಯೇ ತಿಳಿಸುವುದು ಸೂಕ್ತ. ಇದರಿಂದ ಸಮಯ ವ್ಯರ್ಥವಾಗುವುದನ್ನು ಸಹ ಮನದಟ್ಟು ಮಾಡಿಕೊಡಬೇಕು. ಮಕ್ಕಳ ಕಾರ್ಯಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರಬೇಕು. ಮಕ್ಕಳು ಅರಿವಿಲ್ಲದೆ ಇನ್ನಾವುದೋ ಬೇಡದ ಹರಟೆ, ಟಿವಿ ನೋಡುವುದು, ಕ್ರಿಕೆಟ್ ಆಡುವುದು ಇತ್ಯಾದಿ ಕೆಲಸಗಳಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡುತ್ತಾರೆ. ಇದನ್ನು ಹಿರಿಯರು ಸೂಕ್ಷ್ಮವಾಗಿ ಗಮನಿಸುವುದೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕೈಯಲ್ಲೂ ರಾರಾಜಿಸುತ್ತಿವೆ. ಮೊಬೈಲ್ ಆ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಅಗತ್ಯವೇ? ಈ ಮೊಬೈಲ್ಗಳಿಂದ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಈ ರೀತಿ ಸಮಯವನ್ನು ಹಾಳು ಮಾಡಿಕೊಳ್ಳುವುದರಿಂದ ಅವರ ಮುಂದಿನ ಜೀವನದ ಗತಿ ಏನು? ವಿದ್ಯಾರ್ಥಿಗಳು ಕಿರಿಯ ವಯಸ್ಸಿನಿಂದಲೇ ಯಾವಾಗಲೂ ಎಂಗೇಜ್ ಆಗಿರುವಂತೆ ನೋಡಿಕೊಳ್ಳಬೇಕಾದುದು ಹಿರಿಯರ ಕರ್ತವ್ಯ. ಸಂಗೀತ, ನಾಟಕ, ಆಟ, ಪಾಠಗಳಲ್ಲಿ, ಓದಿನಲ್ಲಿ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಕಿರಿಯರು ಉತ್ಸಾಹದಿಂದ ತೊಡಗುವಂತೆ ಹಿರಿಯರು ಪ್ರೇರೇಪಿಸಬೇಕು. ಆಗ ಸಮಯ ಉಳಿಯುವುದರ ಜೊತೆಗೆ ವಿದ್ಯಾರ್ಥಿಗಳು ಚೆನ್ನಾಗಿ ವ್ಯಾಸಂಗ ಮಾಡಿ ತಮ್ಮ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಬಿರುಕು ಕಂಡಾಗಲೇ ಅದನ್ನು ಮುಚ್ಚಲು ಪ್ರಯತ್ನಿಸಬೇಕು, ಇಲ್ಲವಾದರೆ ಮುಂದೆ ದೊಡ್ಡ ಅನಾಹುತವೇ ಆಗಬಹುದು. ಸಕಾಲದಲ್ಲಿ ಕೆಲಸ ಮಾಡಿ ಮುಗಿಸುವುದರಿಂದ ನಾವು ಯಶಸ್ಸಿನ ದಾರಿಯಲ್ಲಿ ಇದ್ದೇವೆ ಎಂದರ್ಥ. ಸಮಯದ ಮಹತ್ವವನ್ನು ತಿಳಿದು ನಡೆಯಬೇಕು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ನಡೆಸುವ ಸೈನಿಕನಿಂದ ದೇಶ ರಕ್ಷಣೆಯಾಗದು. ಪರೀಕ್ಷೆ ಸಮೀಪಿಸಿದಾಗ ಪುಸ್ತಕ ಹಿಡಿಯುವ ವಿದ್ಯಾರ್ಥಿ ತೇರ್ಗಡೆಯಾಗುವುದು ಕಷ್ಟ. ಸೂರ್ಯನ ಕಿರಣಗಳು ಪ್ರಪಂಚವನ್ನೆಲ್ಲ ಒಂದೇ ರೀತಿಯಾಗಿ ಪಸರಿಸುವಂತೆ ಸಮಯ ಎಲ್ಲರಿಗೂ ಒಂದೇ ರೀತಿಯಾಗಿ ಇರುತ್ತದೆ. ದಿನದ 24 ಗಂಟೆಗಳ ಸಮಯವನ್ನು ಸದುಪಯೋಗ ಪಡಿಸಿಕೊಂಡವರು ಜೀವನದಲ್ಲಿ ವಿಜೇತರಾಗುತ್ತಾರೆ. ಮತ್ತೆ ಕೆಲವರು ಅದೇ ಸಮಯವನ್ನು ದುರ್ವಿನಿಯೋಗಿಸಿಕೊಂಡು ಜೀವನದಲ್ಲಿ ಪರಾಜಿತರಾಗಿರುತ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಹೆಚ್ಚಿನ ಸಮಯವನ್ನು ಪರಿಣಾಮಕಾರಿಯಾಗಿ ಕಳೆಯುವುದೇ ನಮ್ಮ ಯಶಸ್ಸಿನ ರಹಸ್ಯ ಎಂಬುದನ್ನು ಮರೆಯಬಾರದು.

ನಲ್ನುಡಿ ಬದುಕಿಗೊಂದು ಹಿತನುಡಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಕೆಸಿ ಮರಿಯಪ್ಪ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ ಈಗ 9:11. ಇದೀಗ ಕಾಮನಬಿಲ್ಲು ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕಾಮನ ಬಿಲ್ಲು ಅಂತಂದ್ರೇನೆ ಅದು ಏಳು ಬಣ್ಣಗಳಿಂದ ಕೂಡಿರೋಂಥದ್ದು. ಹಾಗೆ ನಮ್ಮ ಕಾಮನ ಬಿಲ್ಲು ಅಂತಂದ್ರೆ ವಿವಿಧ ಪ್ರಕಾರದ ಹಾಡುಗಳಿಂದ ಕೂಡಿರುವಂಥದ್ದು. ಹೌದು ಕೇಳುಗರೆ, ವಿವಿಧ ಪ್ರಕಾರದ ಹಾಡುಗಳ ಗುಚ್ಛ, ಅದುವೇ ಕಾಮನ ಬಿಲ್ಲು ಕಾರ್ಯಕ್ರಮ. ಹಾಗಾದ್ರೆ ಕೇಳೋಣ ಇದೀಗ ಮೊದಲಿಗೆ ಒಂದು ಗೀತೆ, ಜಾನಪದ ಗೀತೆ ಇದು. ಕೇಳೋಣ ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ.

ದಾರಾ ಬೇಂದ್ರೆಯವರ ರಚನೆಯ ಭಾವಗೀತೆ ಇದು. ಬಿ ಆರ್ ಛಾಯ ಅವರ ಧ್ವನಿಯಲ್ಲಿ ಪ್ರಸಾರವಾಯಿತು. ಈಗ ಕೇಳೋಣ ಜನಪದ ಗೀತೆ ನಂದಿತಾ ಅವರ ಧ್ವನಿಯಲ್ಲಿ.

ನೀವು ಕೇಳ್ತಾ ಇದ್ದೀರಿ ಕಾಮನ ಬಿಲ್ಲು ಕಾರ್ಯಕ್ರಮವನ್ನು. ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಹಿಂದಿ ಚಿತ್ರಗೀತೆ ಹಾಗೂ ಕನ್ನಡ ಚಿತ್ರಗೀತೆಗಳ ಗುಚ್ಛವೇ ಕಾಮನ ಬಿಲ್ಲು. ಇದೀಗ ಕೇಳೋಣ ಹಿಂದಿ ಚಿತ್ರಗೀತೆಯೊಂದನ್ನು. ಜವಾನ್ ಚಿತ್ರದ ಗೀತೆ ಇದು, ಹಾಡಿದ್ದಾರೆ ಅರ್ಜಿತ್ ಸಿಂಗ್ ಹಾಗೂ ಶಿಲ್ಪಾ ರಾವ್ ಅವರು. ಸಾಹಿತ್ಯ ಕುಮಾರ್, ಕೇಳೋಣ ಜವಾನ್ ಚಿತ್ರದ ಈ ಗೀತೆ.

ಕಾಮನ ಬಿಲ್ಲು ಕಾರ್ಯಕ್ರಮದ ಮುಂದಿನ ಗೀತೆ ಪ್ರಸಾರವಾಗಲಿದೆ. ಕನ್ನಡ ಚಿತ್ರದ ಒಂದು ಗೀತೆ, ಪ್ಯಾರಿಸ್ ಪ್ರಣಯ ಚಿತ್ರದಿಂದ ಹಾಡಿದ್ದಾರೆ ನಂದಿತಾ. ಗೀತೆಗೆ ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ, ರಾಗ ಸಂಯೋಜನೆ ಪ್ರಯೋಗ.

ಕೇಳಿದರೆ ಪ್ಯಾರಿಸ್ ಪ್ರಣಯದಿಂದ ಚಿತ್ರದಿಂದ ಗೀತೆ ಪ್ರಸಾರ ಆಯಿತು. ಬಹಳ ಸೊಗಸಾದ ಗೀತೆಯನ್ನೀಗ ಕೇಳಿದ್ರಿ. ಇದುವರೆಗೂ ಕಾಮನಬಿಲ್ಲು ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಮ್ಮ ನಿಲಯದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಎಫ್ಎಂ ಸಮಯ ಸರಿಯಾಗಿ 9:30:45 ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆತ್ಮೀಯ ಕೇಳುಗರಿಗೆಲ್ಲರಿಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ನೀವು ಇದುವರೆಗೂ ಬೆಳಗ್ಗೆಯಿಂದ ಇದುವರೆಗೂ ಪ್ರಸಾರವಾದ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ಅದಕ್ಕಾಗಿ ನೀವು ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕುರಿತ ಸಂದೇಶವನ್ನು ಕಳಿಸಬೇಕಾಗತ್ತೆ. ಆ ಸಂದೇಶಗಳನ್ನು ಓದುತ್ತಾ ಹಿಂದಿ ಚಿತ್ರಗೀತೆಗಳನ್ನು ಕೇಳಿಸುತ್ತಾ ಕಾರ್ಯಕ್ರಮದಲ್ಲಿ ಸಾಗೋಣ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ನಿಲಯದ ಫೋನ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ. ನಮ್ಮ ನಿಲಯದ ಫೋನ್ ಸಂಖ್ಯೆ ಹೀಗಿದೆ: 9444860773. ಮತ್ತೊಮ್ಮೆ ಹೇಳ್ತೀನಿ, 9444860273. ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿ.

ಹೌದು ಕೇಳುಗರೆ, ಈಗಾಗಲೇ ನಮ್ಮ ನಿಲಯಕ್ಕೆ ಸಂದೇಶಗಳು ಬಂದು ತಲುಪಿವೆ. ಬನ್ನಿ, ಯಾರೆಲ್ಲ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅಂತ ನಾವೀಗ ನೋಡೋಣ. ಮೊದಲ ಸಂದೇಶ ಬಂದಿದೆ ಉಮೇಶ್ ಸಿರಿಗೆರೆ ಇಲ್ಲಿಂದ ಕಳಿಸಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, ತುಟಿಯಿಂದ ಪ್ರಾರ್ಥಿಸುವ ಬದಲು ಮನಸಾರೆ ಕೈ ಚಾಚಿ ಇನ್ನೊಂದು ಹಸ್ತಕ್ಕೆ ದಾನ ಮಾಡಿದರೆ ಪರಮಶ್ರೇಷ್ಠ ಎಂಬ ವಿಶ್ವಮಾತೆ ಮದರ್ ತೆರೆಸ ಅವರ ಮನ ಮುಟ್ಟುವ ಶುಭ ನುಡಿ. ಜೊತೆಗೆ ಪ್ರತಿದಿನ ರೇಡಿಯೋದಿಂದ ಪ್ರಸಾರವಾಗುವ ಸಮಾಚಾರಗಳ ಜೊತೆಗೆ ನೀವು ನಿಮ್ಮ ನೈಜ ನಿರೂಪಣೆಯಿಂದ ಪ್ರಸ್ತುತಪಡಿಸುವ ರಾಜ್ಯದ, ರಾಷ್ಟ್ರದ ಮತ್ತು ವಿಶ್ವದ ಅನೇಕ ವಿಶೇಷ ಸಮಾಚಾರಗಳನ್ನು ನಮ್ಮ ಕೇಳುಗರಿಗೆ ಪ್ರತಿದಿನ ನೀವು ಧಾರೆ ಏರಿತಾ ಇದ್ದೀರಿ. ಇದರಿಂದ ಜ್ಞಾನಾಭಿವೃದ್ಧಿಯ ಜೊತೆಗೆ ಹಾಡುಗಳ ಮೂಲಕ ಲವಲವಿಕೆ ಸಹ ಉಡುಗೊರೆ. ಈ ಉಡುಗೊರೆಯನ್ನು ನೀಡುತ್ತಿರುವಂತಹ ಆಕಾಶವಾಣಿ ಚಿತ್ರದುರ್ಗಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ ಉಮೇಶ್ ಸಿರಿಗೆರೆಯವರು. ಧನ್ಯವಾದಗಳು ತಮಗೂ ಸಹ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಐತಿಹಾಸಿಕ ಕೋಟೆನಾಡು ಗಂಡುಗಲ್ಲಿ ಮಧುಕರೆ ನಾಯಕರಾಳಿದ ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ ವಿವಿಕೆಎಸ್ ಲೇಔಟ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶುಭೋದಯ ಡಾಕ್ಟರ್ ಸೌಮ್ಯ ಮಂಜುನಾಥ್ ಮೇಡಮ್ ಅವರಿಗೆ ಅಂತ ಹೇಳ್ತಿದ್ದಾರೆ. ನಮಸ್ಕಾರಗಳು. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲೆಯ ಸೌಪರ್ಣಿಕ ನದಿ ದಂಡೆಯ ಮೇಲಿರುವ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಬಗ್ಗೆ ನೀವು ನೀಡಿದ ವಿವರಗಳು, ಮಾಹಿತಿ ಪೌರಾಣಿಕ ಹಿನ್ನೆಲೆ ತುಂಬಾ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿಬಂತು. ಹಾಗೂ ಭಕ್ತಿಗೀತೆಗಳು, 7:50 ಚಿತ್ರಗೀತೆಗಳು ಮತ್ತು 8:30 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಲಡಾಖ್ ಬಗ್ಗೆ ನೀವು ನೀಡಿದ ಮಾಹಿತಿ ತುಂಬಾ ಉಪಯುಕ್ತವಾಗಿತ್ತು. ಹಾಗೆ 9:10 ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಭಾವಗೀತೆ, ಜನಪದ ಗೀತೆ ಹಾಗೂ ಕನ್ನಡ ಹಿಂದಿ ಚಿತ್ರಗೀತೆಗಳ ತುಂಬಾ ಮಧುರವಾಗಿ ಮೂಡಿಬಂದವು, ಅದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಸಹ. ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ರೈತರಿಗೆ ಸಲಹೆ, ಆರೋಗ್ಯ ಬಿಂದುವಿನಲ್ಲಿ ಒಳ್ಳೆಯ ಮಾಹಿತಿ ಹಾಗೂ ಸುಮಧುರ ಭಾವಗೀತೆಗಳನ್ನು ಕೇಳಿಸುತ್ತಾ ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಕುರಿತು ನಲ್ನುಡಿಯಲ್ಲಿ ಬದುಕಿನ ಉಚ್ಚ ನುಡಿಯನ್ನ ಕೇಳಿಸುತ್ತಾ ಹಾಗೂ ಕಾಮನಬಿಲ್ಲಿನಲ್ಲಿ 4 ಬಗೆಯ ವಿವಿಧ ಹಾಡುಗಳನ್ನ ಕೇಳಿಸುತ್ತಾ ಇವತ್ತಿನ ನಿಮ್ಮ ಮೃದುವಾದ ಧ್ವನಿಯಿಂದ ಬಂದಂತಹ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಬಂದಿದ್ದಾವೆ. ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳಿದರೆ, ಹಾಗೆ ಬನ್ನಿ ಟಿಫನ್ ಮಾಡೋಣ ಅಂತ ಕರೆದಿದ್ದಾರೆ. ಧನ್ಯವಾದ, ಖಂಡಿತ ಒಮ್ಮೆ ಭೇಟಿ ಕೊಡ್ತೀವಿ ಅಂತ ಹೇಳ್ತಾ ಮುಂದಿನ ಸಂದೇಶ ಕಳಿಸಿದ್ದಾರೆ ಮೀರಾ ನಾಡಿಗೌರು. ಇವರು ಚಿತ್ರದುರ್ಗದಿಂದ ಉಪನ್ಯಾಸಕರು. ಇವರು ಸಂದೇಶವನ್ನು ಕಳಿಸಿರುವಂಥದ್ದು, ಇವರು ಹೇಳ್ತಾ ಇದ್ದಾರೆ, ಈ ದಿನದ ನಮ್ಮ ಹೆಮ್ಮೆಯ ಚಿತ್ರದುರ್ಗ ಆಕಾಶವಾಣಿಯ ಬೆಳಗಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಮೇಡಮ್. ಈ ದಿನವನ್ನು ರಾಷ್ಟ್ರೀಯ ಕಾಗದದ ವಿಮಾನ ದಿನ ಎಂದು ಕರೆಯಲಾಗುತ್ತೆ. ಸರಳ ಕಲೆ ಹಾಗೂ ವೈಮಾನಿಕ ವಿಜ್ಞಾನಕ್ಕೆ ಗೌರವ ಸಲ್ಲಿಸುವ ದಿನವಾಗಿದೆ ಅಂತ ಇವರೊಂದು ಮಾಹಿತಿಯನ್ನು ಸಹ ನೀಡ್ತಾ ಇದ್ದಾರೆ. ಜೊತೆಗೆ ಮೂಡಿ ಬಂದ ಮೂರು ಭಾವಗೀತೆಗಳು ಹಾಗೆ ಆರೋಗ್ಯ ಕಾರ್ಯಕ್ರಮ, ಪ್ರಶ್ನೆಯನ್ನೊಳಗೊಂಡ ಚಿತ್ರಗೀತೆಗಳ ಪ್ರಸಾರ, ಲಡಾಖ್ ಬಗ್ಗೆ ತಿಳಿಸಿಕೊಟ್ಟ ಅದ್ಭುತ ಮಾಹಿತಿ ಹಾಗೂ ಅದರ ನಡುವೆ ಸೊಗಸಾದ ಕನ್ನಡ ಚಿತ್ರಗೀತೆಗಳು, ಅದರಲ್ಲೂ ಟೈಟಾನಿಕ್ ಹೀರೋಯಿನ್ ಅನ್ನ ಚೆಲುವೆ ಈ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಮರಿಯಪ್ಪ ಅವರ ನಲ್ನುಡಿ ಸಮಯದ ಮಹತ್ವವನ್ನು ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿರ್ತಾರೆ. ಹಾಗೆ ಕಾಮನಬಿಲ್ಲು ಕಾರ್ಯಕ್ರಮ ತುಂಬ ಇಷ್ಟ ಆಗುತ್ತೆ. ವಿವಿಧ ಬಣ್ಣದ ಕಾಮನಬಿಲ್ಲಿನಂತೆ ಆಕರ್ಷಣೆವಿರುವ ವಿಭಿನ್ನ ಹಾಡುಗಳ ಪ್ರಸಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ತಮಗೂ ಸಹ. ಹೀಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ, ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಮುಂದಿನ ಸಂದೇಶ ನೋಡೋಣ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಜಾತ ಆರ್, ಗಣೇಶ್, ಲಿಖಿತ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್ ಇವರುಗಳು ರಾಜಾಜಿನಗರ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿನ ಶುಭೋದಯ ಮೇಡಮ್, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಇವರು ಹೇಳ್ತಾ ಇದ್ದಾರೆ, ಇವತ್ತಿನ ನಿಮ್ಮ ಉತ್ತಮ ಮಾಹಿತಿಗಳೊಂದಿಗೆ ನಮ್ಮ ತಲೆಗೆ ಕಸರತ್ತು ಕೊಡುವಂತಹ ಒಂದು ಪ್ರಶ್ನೆ ಹಾಗೂ ಲಡಾಖ್ನ ಉದ್ಯಾನವನದ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸಿದ್ರಿ, ಖುಷಿಯಾಯಿತು. ಜೊತೆಗೆ ಚಿತ್ರಗೀತೆಗಳು ಕೂಡ ತುಂಬ ಸುಮಧುರವಾಗಿದ್ವು. ನಿಮ್ಮ ನಿರೂಪಣೆ ತುಂಬ ಇಷ್ಟ ಆಯಿತು. ಧನ್ಯವಾದಗಳು, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ಧನ್ಯವಾದಗಳು ಕೇಳಿದರೆ. ಹೀಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ತಾ ಇರಿ, ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಬಜರಂಗ ಬಾಯ್ಜಾನ್, ಬಜರಂಗಿ ಬಾಯ್ಜಾನ್ ಚಿತ್ರದ ಗೀತೆ ಇದು. ಕೇಳೋಣ ಆತಿಫ್ ಅಸ್ಲಾಂ ಅವರ ಧ್ವನಿಯಲ್ಲಿ, ಅಮಿತಾ ಭಟ್ಟಾಚಾರ್ಯ ಅವರ ಸಾಹಿತ್ಯ ಇರುವ ಪ್ರೀತಂ ರಾಗ ಸಂಯೋಜನೆಯ ಇರುವಂತಹ ಗೀತೆಯನ್ನು ಇದೀಗ ಕೇಳೋಣ.

ಹಾಕ್ಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಕನ್ನಡ ಕಾಮನ ಬಿಲ್ಲು ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮೂಡಿ ಬಂತು ಹಾಗೂ ಕಾರ್ಯಕ್ರಮ ಇಷ್ಟ ಆಯ್ತು, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮಗೂ ಸಹ, ಎಲ್ಲ ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ ಶುಭೋದಯ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಗಿರೀಶ್ ತಕ್ಷತ್ ಕೌಶಿಕ್ ಗಾರಹಟ್ಟಿ ಚಿತ್ರದುರ್ಗದಿಂದ ಇವರು ಹೇಳ್ತಾ ಇದ್ದಾರೆ, ಚಿತ್ರಗೀತೆ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬಂದವು ಮೇಡಮ್. ಅದರಲ್ಲೂ ಸಮಯದ ಬಗೆಗೆ ನೀಡಿದ ಮಾಹಿತಿ ತುಂಬ ಉಪಯುಕ್ತವಾಗಿತ್ತು, ಜೊತೆಗೆ ಹಲವಾರು ಮಾಹಿತಿಗಳನ್ನು ತಿಳಿಸ್ಕೊಟ್ಟ ನಿಮಗೆ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲ ಸಿಬ್ಬಂದಿಗಳಿಗೂ ತಂತ್ರಜ್ಞರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಹ ಇವರು ತಿಳಿಸ್ತಾ ಇದ್ದಾರೆ. ಧನ್ಯವಾದ ತಮಗೆ. ಹಾಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಹಾಗೂ ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಿದ್ದಾರೆ, ಆತ್ಮೀಯ ನಿರೂಪಕರಾದ ಡಾಕ್ಟರ್ ಸೌಮ್ಯ ಮೇಡಮ್ ಅವರಿಗೆ ಶುಭ ಮುಂಜಾನೆ ನಮಸ್ಕಾರ ಅಂತ. ತಮಗೂ ಸಹ ನಮಸ್ಕಾರಗಳು. ಮದರ್ ತೆರೆಸಾ ಅವರ ಶುಭ ನುಡಿ ಮಾತಿನೊಂದಿಗೆ ಪ್ರಾರಂಭಿಸಿ ಮೂಕಾಂಬಿಕಾ ಶ್ಲೋಕದೊಂದಿಗೆ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಇತಿಹಾಸವನ್ನು ತಿಳಿಸುತ್ತಾ ದರ್ಶನ ಮಾಡಿದಷ್ಟೇ ಅನುಭವ ಆಯಿತು, ಜೊತೆಗೆ ಸೊಗದ ಸೊಗಸಾದ ಭಕ್ತಿಗೀತೆಗಳು ಕೇಳಿ ತುಂಬ ಆನಂದ ಆಯಿತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ತಮಗೂ ಸಹ ಧನ್ಯವಾದ. ಹೀಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ತಾ ಇರಿ. ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಶುಭ ಮುಂಜಾನೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಎಲ್ಲರಿಗೂ ಬೆಳಗಿನ ವಂದನೆಗಳು ಹಾಗೂ ಎಲ್ಲ ಕೇಳುಗರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮಗೆ. ರಾಗಿ ತೆನೆ ಗಿರೀಶ್ ಗಾರಿಹಟ್ಟೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ಅವರು ಹೇಳ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಮೇಡಮ್, ಆರೋಗ್ಯ ಬಿಂದು ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಹಾಗೆ ಸಮಯದ ಬಗೆಗೆ ಹಿರಿಯರು ತಿಳಿಸ್ಕೊಟ್ಟ ಮಾಹಿತಿ ಅದ್ಭುತವಾಗಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಧನ್ಯವಾದ ತಮಗೆ. ಹಾಗೆ ಶುಭ ಮುಂಜಾನೆ ಮೇಡಮ್, ಬೆಳಗಿನ ಚಿತ್ರಗೀತೆಗಳು ಅದ್ಭುತ ರೀತಿಯಲ್ಲಿ ಮೂಡಿ ಬಂದವು. ಮಂಜುಳಾ ಅಂತ ಹೇಳ್ತಿದ್ದಾರೆ, ಮಂಜುಳಾ ಪಿ ಟಿ ಮಹಾಂತೇಶ್ ಎಂ ಆರ್ ನಗರ ಎಂ ಕೆ ಟಿಯಿಂದ. ಧನ್ಯವಾದ ತಮಗೆ. ಮುಂದಿನ ಸಂದೇಶ ಬಂದಿರೋದು ಮಾಳಪ್ಪನಹಟ್ಟಿ ಮುದಿಮಲ್ಲಪ್ಪ ಕಸ್ತೂರಮ್ಮ ಇಲ್ಲಿಂದ ಸಂದೇಶವನ್ನು ಕಳಿಸಿರುವಂಥದ್ದು. ನಮಸ್ತೆ ಆಕಾಶವಾಣಿ ಹಾಗೂ ನಿರೂಪಕರಿಗೆ ಶುಭೋದಯ ಅಂತ ಹೇಳ್ತಾ ಅವರು ಹೇಳ್ತಿದ್ದಾರೆ, ಬೆಳಗ್ಗೆ ಪ್ರಸಾರವಾದ ಶುಭ ನುಡಿಯಿಂದ ಇಲ್ಲಿವರೆಗೂ ಪ್ರಸಾರವಾದ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಆಗಿದೆ, ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಮಾಳಪ್ಪನಹಟ್ಟಿಯಿಂದ ಮಂಗಳಿ ಮಹೇಶ್ ಹಾಗೂ ಸರೋಜಾ ಸಂಜಯ್ ಧನ್ಯ ಹಾಗೂ ಮುದಿಮಲ್ಲಪ್ಪ ಕಸ್ತೂರಪ್ಪ ಅವರು. ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಮೇಡಮ್ ನಿಮ್ಮ ನಿರೂಪಣೆ ಶೈಲಿ ತುಂಬ ಚೆನ್ನಾಗಿದೆ ಮತ್ತು ಈ ದಿನ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಸುಮಧುರವಾಗಿವೆ ಮತ್ತು ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂತು, ಜೊತೆಗೆ ಈ ದಿನದ ಒಳ್ಳೆಯ ಮಾಹಿತಿಯನ್ನು ನೀಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಬನ್ನಿ ಸಂದೇಶಗಳನ್ನು ಓದೋದನ್ನು ಮುಂದುವರಿಸ್ತೀನಿ. ಇದೀಗ ಒಂದು ಗೀತೆಯನ್ನು ಕೇಳಿ ಬರೋಣ, ಪದ್ಮಾವತ್ ಚಿತ್ರದಿಂದ.

ಬನ್ನಿ ಸಂದೇಶಗಳನ್ನ ಓದೋದನ್ನ ಮುಂದುವರ್ಸೋಣ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ಬೆಳಗ್ಗೆಯಿಂದ ಪ್ರಸಾರವಾದಂತಹ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಹಾಗೆಯೇ ಸಮಯದ ಬಗ್ಗೆ ಮಾಹಿತಿ ಹಾಗೂ ಮಕ್ಕಳಲ್ಲಿ ಹೇಗೆ ಮೂಡಿಸೋದು ಅನ್ನೋದು ಬಹಳ ಇಷ್ಟ ಆಯಿತು. ಹಾಗೆ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಮೂಡಿ ಬಂದಂತಹ ಎಲ್ಲ ಹಾಡುಗಳು ಬಹಳ ಇಷ್ಟ ಆಯಿತು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ತಮಗೆ. ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ ಸಂದೇಶ

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಮುಂದಿನ ಸಂದೇಶ ಬಂದಿದೆ ರೂಪಾ ಪರಮೇಶ್, ರಶ್ಮಿತಾ ಧನ್ಯ ಪಿ ಎಸ್ ಎನ್ ಲೇಔಟ್ ಇನ್ ಚಿತ್ರದುರ್ಗದಿಂದ. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ ಶುಭೋದಯ ಸೌಮ್ಯ ಮೇಡಮ್, ಇವತ್ತಿನ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು. ಕಾಮನವಿಲ್ಲು ಕಾರ್ಯಕ್ರಮದಲ್ಲಿ ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆ ತುಂಬ ಸೊಗಸಾಗಿತ್ತು ಮೇಡಮ್, ಧನ್ಯವಾದಗಳು, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಶಾಂತಾಚಾರ ಬಡಿಗೆರ ಕೊಕ್ಕನೂರು ಹರಿಹರ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಬೆಳಗಿನ ವಂದನೆಗಳು ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೂರ್ಯೋದಯದ ಹೊಂಗಿರಣದೊಂದಿಗೆ ನಿಮ್ಮ ದನಿ ನಮಗೆ ಆಪ್ತ ಸಂಗಾತಿ, ಚಿತ್ರದುರ್ಗದ ಕಾನನದ ಮಡಿಲಲ್ಲಿ ಮುಂಜಾನೆಯ ಅರಿವನ್ನು ತರುವ ಸಾರಥಿ, ಕಂಪು ಸೂಸುವ ಮಲ್ಲಿಗೆಯಂತೆ ನಿಮ್ಮ ಮಾತು, ಹೊಸ ಹುರುಪನ್ನು ತುಂಬುವ ಸುಂದರ ಕವಿತೆ, ಅಕ್ಷರಗಳ ಜೋಡಣೆಯಲ್ಲಿ ಅಡಗಿದೆ ಮಾಧುರ್ಯ, ನಿಮ್ಮ ನಿರೂಪಣೆ ಬೆಳಗಿನ ಹಿತದ ಸಾಹಿತ್ಯ, ಮಾಹಿತಿಯ ಸಾಗರ, ಮನರಂಜನೆಯ ಹೊಳೆ, ಅಂತರಾಳದ ಆಸೆಗಳ ಬೆಳಗುವ ಜ್ಯೋತಿ, ಹೀಗೆಯೇ ಸಾಗಲಿ ನಿಮ್ಮ ಈ ಸುನಾನದ ಪಯಣ, ಆಕಾಶವಾಣಿಯಲ್ಲಿ ಬೆಳಗಲಿ ನಿಮ್ಮ ಕೀರ್ತಿ, ಹಿಂದಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದವು ಅಂತ ಹೇಳಿಬಿಟ್ಟು ಅವರು ಒಂದು ಕವನವನ್ನೇ ರಚಿಸಿದ್ದಾರೆ. ಹಾಗೆ ಇವರ ಸಂದೇಶನೂ ಸಹ ಬಹಳ ಸೊಗಸಾಗಿತ್ತು, ಧನ್ಯವಾದಗಳು ತಮಗೆ. ಶುಭೋದಯ ಆಕಾಶವಾಣಿ, ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ ಸುನೀತಾ, ಪೂಜಾ, ಮಾನ್ಯ, ಪವಿತ್ರ, ಕೆವಿಆರ್ ನಗರ, ಸಿರಿಗೆರೆ. ಇಲ್ಲಿಂದ ಅವರು ಹೇಳ್ತಾ ಇದ್ದಾರೆ, ಆಕಾಶವಾಣಿಯಲ್ಲಿ ಇಂದು ಮೂಡಿ ಬಂದ ಎಲ್ಲ ಕಾರ್ಯಕ್ರಮಗಳು ಬಹಳ ಇಷ್ಟ ಆದವು, ಜೊತೆಗೆ ನಿಮ್ಮ ನಿರೂಪಣೆ ಶೈಲಿಯಂತೂ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಮೇಡಮ್, ಆಕಾಶವಾಣಿ ಸಿಬ್ಬಂದಿಗೂ ಹಾಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ, ಧನ್ಯವಾದಗಳು ತಮಗೆ. ಸ್ನೇಹಿತರೆ, ಕೇಳುಗರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಅವರ ಸಂದೇಶಗಳನ್ನು ಓದುತ್ತಾ ಗೀತೆಯನ್ನು ಸಹ ಕೇಳ್ತಾ ಇದ್ದೀರಿ. ಇದೀಗ ಮುಂದಿನ ಗೀತೆಯನ್ನು ಕೇಳೋಣ, ಪಿ ಕೆ ಚಿತ್ರದಿಂದ ಕೇಳೋಣ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗೀತೆಯನ್ನು, ಗೀತೆಗೆ ಅಮಿತಾಭ್ ವರ್ಮಾ ಅವರ ಸಾಹಿತ್ಯ, ಅಜಯ್ ಅತುಲ್ ಅವರ ರಾಗ ಸಂಯೋಜನೆ ಇದೆ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಬೆಳಗಿನಿಂದ ಪ್ರಸಾರವಾದ ಕಾರ್ಯಕ್ರಮಗಳ ಕುರಿತು ಸಂದೇಶಗಳನ್ನು ಕಳಿಸಿದಂತಹ ಎಲ್ಲ ನಮ್ಮ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟುಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
1: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
1: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ

0: ಇರಲಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ ಈಗ ಸರಿಯಾಗಿ 10:02:10. 102.6 ಎಫ್ಎಂ ಕಂಪನಾಂಕಗಳಲ್ಲಿ ನಿಮ್ಮ ಪ್ರೀತಿಯ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳಿದರೆ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಎರಡು ವಿಭಿನ್ನ ಚಿತ್ರಗಳ ಗೀತೆಗಳನ್ನು ಕೇಳ್ತೀರಿ. ಅದುವೇ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಯಜಮಾನ ಹಾಗೂ ಕಿಲಾಡಿಗಳು ಚಿತ್ರದ ಗೀತೆಯನ್ನು ಕೇಳೋಣ. ಯಜಮಾನ ಚಿತ್ರವು ನಾವೆಲ್ಲರೂ ಸಹ ಕುಟುಂಬ ಸಮೇತರಾಗಿ ನೋಡಿದಂತಹ ಸಿನಿಮಾ ಅದು. ಸೋದರರ ಬಾಂಧವ್ಯಕ್ಕೆ ಹೊಸ ಭಾಷೆಯನ್ನು ಬರೆದಂತಹ ಚಿತ್ರವದು. ಹಾಗೆ ಸೋದರರ ನಡುವಿನ ಬಾಂಧವ್ಯ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂತಹ ಸಿನಿಮಾ, ಪ್ರೀತಿಯ ಶ್ರೀಮಂತಿಕೆಯನ್ನು ಹರಡಿದಂತಹ ಸಿನಿಮಾ ಅದು. ಅಂತಹ ಚಿತ್ರದ ಗೀತೆಗಳನ್ನು ಈ ಒಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ಬನ್ನಿ ಯಜಮಾನ ಚಿತ್ರದ ಗೀತೆಗಳನ್ನು ಕೇಳೋಣ ಇದೀಗ.

ರಾಜೇಶ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಯಜಮಾನ ಚಿತ್ರದ ಒಂದು ಸೊಗಸಾದ ಗೀತೆಯನ್ನು ಕೇಳಿದ್ರಿ. ಸ್ನೇಹಿತರೆ, ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಯಜಮಾನ ಚಿತ್ರದ ಗೀತೆ. ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ದ್ವಿಪಾತ್ರದಲ್ಲಿ ಅಭಿನಯಿಸಿದಂತಹ ಚಿತ್ರವದು. 2000ರಲ್ಲಿ ಬಿಡುಗಡೆಯಾದಂತಹ ಕನ್ನಡದ ಅತ್ಯಂತ ಯಶಸ್ವಿ ಕುಟುಂಬ ಕಥಾ ಚಿತ್ರಗಳಲ್ಲಿ ಒಂದು ಯಜಮಾನ ಅಂದರೆ ತಪ್ಪಾಗಲಾರ್ದು. ಈ ಚಿತ್ರವನ್ನು ಆರ್ ಶೇಷಾದ್ರಿ ಹಾಗೂ ರಾಧಾ ಭಾರತಿಯವರು ನಿರ್ದೇಶನ ಮಾಡಿದ್ದಾರೆ. ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದು ಅವರ ಅಭಿನಯಕ್ಕೆ ಅಪಾರ ಪ್ರಶಂಸೆಯೂ ಸಹ ವ್ಯಕ್ತವಾಯಿತು. ನಾಯಕಿಯಾಗಿ ಪ್ರೇಮ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ಅಣ್ಣ ತಮ್ಮಂದಿರಾಗಿ ಶಶಿಕುಮಾರ್, ಅಭಿಜಿತ್ ಇವರುಗಳು ಬಹಳ ಸೊಗಸಾಗಿ ಅಭಿನಯಿಸಿರುವಂಥದ್ದು. ಹಾಗೆ ಅವಿನಾಶ್ ಸೇರಿದಂತೆ ಅನೇಕ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಇನ್ನು ಈ ಚಿತ್ರದ ಕತೆ ಕುಟುಂಬ ಬಾಂಧವ್ಯ, ಅಣ್ಣ ತಮ್ಮಂದಿರ ಪ್ರೀತಿ ಮತ್ತು ತ್ಯಾಗದ ಸುತ್ತ ಹೆಣೆದಿರುವಂಥದ್ದು. ಶಂಕರ ಎಂಬ ದೊಡ್ಡ ಅಣ್ಣ ತನ್ನ ಜೀವನದ ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ತಮ್ಮಂದಿರ ಸುಖಕ್ಕಾಗಿ ಬದುಕುವ ವ್ಯಕ್ತಿಯಾಗಿ ಕಾಣಿಸ್ತಾನೆ. ಒಟ್ಟಾರೆ ಕುಟುಂಬದ ಒಗ್ಗಟ್ಟು ಮತ್ತು ಮೌಲ್ಯಗಳನ್ನು ಮನ ಮುಟ್ಟುವಂತೆ ರೀತಿಯಲ್ಲಿ ಚಿತ್ರಿಸಿದ್ದಾರೆ ಈ ಚಿತ್ರವನ್ನು. ಇನ್ನು ಈ ಚಿತ್ರದ ಮತ್ತೊಂದು ಆಕರ್ಷಣೆ ಅಂತಂದರೆ ಸಂಗೀತ. ಸಂಗೀತ ನಿರ್ದೇಶಕ ರಾಜೇಶ್ ರಾಮನಾಥ್ ಅವರು ನೀಡಿದ ಹಾಡುಗಳು ಇಂದಿಗೂ ಜನಮಾನಸದಲ್ಲಿ ಉಳಿದಿರುವಂಥದ್ದು. ಮೈಸೂರ ಮಲ್ಲಿಗೆ, ನಮ್ಮ ಮನೆಯಲ್ಲಿ, ಶ್ರೀಗಂಧದ ಗೊಂಬೆ ಮೊದಲಾದ ಹಾಡುಗಳು ಅಪಾರ ಜನಪ್ರಿಯತೆಯನ್ನು ಪಡೆದಂಥವು. ಈ ಹಾಡುಗಳಿಗೆ ಕವಿ ಕೆ ಕಲ್ಯಾಣ್ ಅವರ ಸಾಹಿತ್ಯ ಮನಸೆಳೆಯುವಂಥದ್ದು. ಈ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ.

ರಾಜೇಶ್ ಹಾಗೂ ಚಿತ್ರ ಅವರ ಮಧುರ ಕಂಠದಲ್ಲಿ ಮೂಡಿ ಬಂದಂತಹ ಯಜಮಾನ ಚಿತ್ರದ ಗೀತೆಗಳನ್ನ ಕೇಳಿದ್ರಿ. ಈ ಚಿತ್ರದ ಗೀತೆಗಳಿಗೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ರಾಜೇಶ್ ರಾಮನಾಥನ್ ಅವರ ರಾಗ ಸಂಯೋಜನೆ ಇತ್ತು. ಸ್ನೇಹಿತರೆ, ಯಜಮಾನ ನಾವೆಲ್ಲರೂ ಆನಂದದಿಂದ ಕುಟುಂಬ ಸಮೇತರಾಗಿ ನೋಡಿದಂತಹ ಸಿನಿಮಾ. ಯಜಮಾನ ಬಿಡುಗಡೆಯಾದ ನಂತರ ಭಾರೀ ಯಶಸ್ಸನ್ನು ಕಂಡಂತಹ ಸಿನಿಮಾ ಇದು. ಕರ್ನಾಟಕದ ಅನೇಕ ಚಿತ್ರಮಂದಿರಗಳಲ್ಲಿ 100ಕ್ಕೂ ಹೆಚ್ಚು ದಿನಗಳ ಪ್ರದರ್ಶನ ಕಂಡು ದಾಖಲೆಯನ್ನು ನಿರ್ಮಿಸಿತು ಅಂತಲೇ ಹೇಳ್ಬೋದು. ಕುಟುಂಬ ಸಮೇತರಾಗಿ ನೋಡಬಹುದಾದ ಉತ್ತಮ ಚಿತ್ರವೂ ಇದು ಹೌದು. ಇತ್ತೀಚೆಗೆ ಈ ಸಿನಿಮಾ 25 ವರ್ಷಗಳ ಸಂಭ್ರಮದ ಅಂಗವಾಗಿ ಮತ್ತೆ ಚಿತ್ರಮಂದಿರಗಳಲ್ಲಿ ಮರು ಪ್ರದರ್ಶನಕ್ಕೂ ಸಹ ಸಿದ್ಧಗೊಂಡಿದೆ. ಅಭಿಮಾನಿಗಳಲ್ಲಿ ಇದು ಮತ್ತೊಮ್ಮೆ ಹಳೆಯ ನೆನಪುಗಳನ್ನು ಜೀವಂತಗೊಳಿಸಿದೆ. ಒಟ್ಟಾರೆಯಾಗಿ ಅಣ್ಣ ತಮ್ಮಂದಿರ ಬಾಂಧವ್ಯದ ಬೆಸುಗೆ ಹಾಗೂ ಸಂಬಂಧದ ಶ್ರೀಮಂತಿಕೆಯನ್ನು ತೋರಿಸಿಕೊಟ್ಟಂತಹ ಚಿತ್ರ ಯಜಮಾನ. ಸ್ನೇಹಿತರೆ, ಬೆಳಗಿನಿಂದ ಇದುವರೆಗೂ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದು ನಾನು ಡಾಕ್ಟರ್ ಸೌಮ್ಯ ಮಂಜುನಾಥ್. ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಶ್ರೋತೃ ಬಾಂಧವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೀಗ ಮುಂದಿನ ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ಬರ್ತಾ ಇದ್ದಾರೆ ಶೈಲಜಾ ಡಿ ಆರ್.

ಕೇಳುಗರೆ, ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಡಿಆರ್ ಶೈಲಜಳ ಆತ್ಮೀಯವಾದಂತಹ ನಮಸ್ಕಾರಗಳನ್ನು ಹೇಳ್ತಾ ಈಗ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ನಾನು ಪ್ರಸಾರ ಮಾಡ್ತಾ ಇರುವಂತಹ ಗೀತೆ ಕಿಲಾಡಿಗಳು ಚಿತ್ರದ್ದು. ಇದು ಹಳೆಯ ಕಿಲಾಡಿಗಳು ಯಾರಿರಬಹುದು ಅಂತ ನಿಮ್ಮ ತಲೆಯೊಳಗೆ ಆಗಲಿ ಚಿತ್ರ ಮೂಡ್ತಾ ಇರುತ್ತಲ್ವಾ. ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಹಾಗೂ ದ್ವಾರಕೇಶ್ ದ್ವಿಪಾತ್ರಗಳಲ್ಲಿ ನಟಿಸಿದ್ದಾರೆ. ಜೊತೆಗೆ ಸ್ವರ್ಣ, ಶ್ರೀರಕ್ಷ, ಅವಿನಾಶ್ ಮತ್ತು ಬಿ ಸಿ ಪಾಟೀಲ್ ಅವರು ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಕೇಳೋಣ ಈ ಚಿತ್ರದ ಒಂದು ಗೀತೆಯನ್ನು ಮನು ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ. ಸಾಹಿತ್ಯ ರಾಜ್ ಮತ್ತು ಕೋಟಿಯವರ ಜೋಡಿಯಾಗಿದೆ.

ಸಮ್ಮೇಳನ. ಭಾಗವಹಿಸಲಿದ್ದಾರೆ ನಾಸಿರುದ್ದೀನ್ ಉಪನಿರ್ದೇಶಕರು, ಅಭಿವೃದ್ಧಿ ಶಿಕ್ಷಣ ಇಲಾಖೆ ಚಿತ್ರದುರ್ಗ, ಹಾಗೂ ನಾಗಭೂಷಣ್ ಎಸ್ ಉಪ ಪ್ರಾಚಾರ್ಯರು, ಡಯಟ್ ಶಿಕ್ಷಣ ಇಲಾಖೆ ಚಿತ್ರದುರ್ಗ. ಈ ಕಾರ್ಯಕ್ರಮಕ್ಕಾಗಿ ನೀವು ಕರೆ ಮಾಡಬೇಕಾದಂತಹ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970722. ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ ಹೀಗಿದೆ, 0819924595949. ಕೇಳಿ, ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. ಕೆಳಗ್ರೆ, ನಾವೀಗ 1994 ತೆರೆ ಕಂಡಂತಹ ಕಿಲಾಡಿಗಳು ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ವಿ ಅಲ್ವಾ. ಈ ಚಿತ್ರ 1990 ಮರಾಠಿ ಚಲನಚಿತ್ರ ಆಮ್ಚೆ ಸರ್ಖೆ ಆಮ್ ಹಿಚ್ ಅನ್ನುವಂತಹ ಒಂದು ಚಲನಚಿತ್ರದ ಭಾಗಶಃ ಕಥೆಯನ್ನು ಆಧರಿಸಿದೆ ಅಂತಲೇ ಹೇಳಬಹುದು. ಹಾಗೆಯೇ 1983 ಹಾಂಗ್ಕಾಂಗ್ ಚಲನಚಿತ್ರ ಪ್ರಾಜೆಕ್ಟ್ ಎ, ಇದರ ಪ್ರಸಿದ್ಧ ಸೈಕಲ್ ಚೇಸ್ ಅನುಕ್ರಮವನ್ನು ಈ ಚಿತ್ರದಲ್ಲಿ ಬಳಸಲಾಗಿದೆ ಅಂತ ಹೇಳ್ತಾರೆ. ಮತ್ತೊಂದು ಗೀತೆಯನ್ನು ಕೇಳ್ಕೊಂಬರೋಣ, ಬಾಲಸುಬ್ರಹ್ಮಣ್ಯಂ ಹಾಗೂ ಜಯಚಂದ್ರ ಅವರ ಯುಗಳ ಧ್ವನಿಗಳಲ್ಲಿ. ಈ ಗೀತೆಯನ್ನು ಕೂಡ ಬರೆದಿರೋರು ವ್ಯಾಸರಾವ್ ಎಂಎನ್, ಸಾಹಿತ್ಯ ರಾಜ್ ಮತ್ತು ಕೋಟಿ, ಸಂಗೀತ ನಿರ್ದೇಶಿಸಿದ್ದಾರೆ.

ಕೇಳುಗರೆ ಗಮನಿಸಿ, ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಗೆ. ವಿಷಯ 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ.

ಕೇಳಿದ್ರೆ ಹರಿ ಮತ್ತು ಕೃಷ್ಣರ ಒಂದು ಕಥಾವಸ್ತುವನ್ನು ಒಳಗೊಂಡಿದೆ ಈ ಕಿಲಾಡಿಗಳು ಚಿತ್ರ. ಕುಟುಂಬದ ವಕೀಲ ಮತ್ತು ಅವನ ಸ್ನೇಹಿತ ದಿವಾನ್ ಸಹಾಯದಿಂದ ಅವರ ಸಂಪತ್ತನ್ನು ಸಂಗ್ರಹಿಸಲು ಅವರನ್ನು ಕೊಲ್ಲಲು ಸಂಚು ರೂಪಿಸ್ತಾರೆ. ಆದಾಗ್ಯೂ ದಿವಾನ್ ಮತ್ತು ವಕೀಲರು ಅವರನ್ನು ಉಳಿಸುವಲ್ಲಿ ಯಶಸ್ವಿಯಾಗ್ತಾರೆ ಮತ್ತು ಕಿಟ್ಟಪ್ಪ ಮತ್ತು ಪುಟ್ಟಪ್ಪ ಎಂಬ ಇಬ್ಬರು ಒಂದೇ ರೀತಿಯ ವಂಚಕರನ್ನು ಅವರ ಸ್ಥಾನದಲ್ಲಿ ಇರಿಸ್ತಾರೆ. ದಿವಾನ್ ಸಹೋದರರ ಸಂಪತ್ತನ್ನು ದೋಚಲು ರಹಸ್ಯ ಯೋಜನೆಗಳನ್ನು ಹೊಂದಿರ್ತಾರೆ ಅನ್ನೋದು ವಕೀಲರಿಗೆ ತಿಳಿಯೋದಿಲ್ಲ. ಹೀಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಚಿತ್ರದ ಕಥಾವಸ್ತು. ಅಂದರೆ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಅವರಿಬ್ಬರೂ ಕೂಡ ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ಕೇಳ್ಕೊಂಬರೋಣ ಮತ್ತೊಂದು ಚಿತ್ರದ ಇದೇ ಚಿತ್ರದ ಗೀತೆಯನ್ನು ಮಂಜುಳಾ ಗುರುರಾಜ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ.

ಇಲ್ಲಿವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕಿಲಾಡಿಗಳು ಚಿತ್ರದ ಗೀತೆಗಳನ್ನ ಕೇಳ್ಕೊಂಡ್ಬಂದ್ವಿ ಅಲ್ವಾ? ಇದಾಗಿತ್ತು ಚಿತ್ರಗೀತೆಗಳ ಕಾರ್ಯಕ್ರಮ ಈ ಹೊತ್ತಿನದು.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 11:20. ಈಗ ಜನಪದ ಗೀತೆಗಳ ಕಾರ್ಯಕ್ರಮ.
1: ಆಕಾಶವಾಣಿ ಕೇಳುಗರೆ,
2: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
1: ಮೇ ತಿಂಗಳ 25-30 ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
2: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
0: ಈಗ ಜನಪದ ಗೀತೆಗಳನ್ನ ಕೇಳ್ಕೊಂಡ್ಬರೋಣ.

ಕೃಷ್ಣನೇ ಬೇಗನೆ ಬಾರೋ ಚಿತ್ರದಿಂದ ಈ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗಡೆ ನಿಮ್ಮ ಸಂದೇಶಗಳನ್ನು ಕಳುಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9448640272. ಇನ್ನು ಜನಪದ ಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸೋಣ.

ಕೇಳಿದ್ರೆ ನಾಳೆ ಬೆಳಿಗ್ಗೆ ಬುಧವಾರ 10 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಚಿತ್ರದುರ್ಗ ಆಕಾಶವಾಣಿಯಲ್ಲಿ 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ನಾಸಿರುದ್ದೀನ್ ಉಪನಿರ್ದೇಶಕರು, ಅಭಿವೃದ್ಧಿ ಶಿಕ್ಷಣ ಇಲಾಖೆ ಚಿತ್ರದುರ್ಗ, ಮತ್ತು ನಾಗಭೂಷಣ್ ಎಸ್ ಉಪ ಪ್ರಾಚಾರ್ಯರು, ಡಯಟ್ ಶಿಕ್ಷಣ ಇಲಾಖೆ ಚಿತ್ರದುರ್ಗ. ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272, ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ 0819429569. ಕೇಳಿ, ನಾಳೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು

ಬರುವೆ. ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಈರಣ್ಣ ಎನ್ನುವ 45 ವರ್ಷದ ವ್ಯಕ್ತಿ ದಿನಾಂಕ 30/3/2026 ಕಾಣೆಯಾಗಿರುತ್ತಾರೆ. ಕರೇಕಲ್ಲುಹಟ್ಟಿ ಗ್ರಾಮ, ಮಡಕಶಿರಾ ತಾಲೂಕು, ಸತ್ಯಸಾಯಿ ಜಿಲ್ಲೆ, ಆಂಧ್ರಪ್ರದೇಶ ರಾಜ್ಯ. ಇಲ್ಲಿಂದ ಅವರು ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ. ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಅಗಲವಾದ ಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಇವರ ಬಲಗೈ ಮೇಲೆ ಜ್ಯೋತಿ ಶಿವರಾಜ್ ಎಂಬ ಹಚ್ಚೆ ತೆಲುಗು ಭಾಷೆಯಲ್ಲಿ ಇರುತ್ತದೆ. ಕಾಣೆಯಾದಾಗ ನೀಲಿ ಬಣ್ಣದ ಶರ್ಟ್, ಬಿಳಿ ಬಣ್ಣದ ಪಂಚೆಯನ್ನ ಧರಿಸಿರುತ್ತಾರೆ. ಸಣ್ಣ ಸಿದ್ದಪ್ಪ ಎನ್ನುವ ಸುಮಾರು 70 ವರ್ಷದ ವ್ಯಕ್ತಿ ದಿನಾಂಕ 7/5/2026 ಕಾಣೆಯಾಗಿರುತ್ತಾರೆ. ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಇವರ ಚೆಹರೆ ಹೀಗಿದೆ. ದುಂಡುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು. ಇವರು ಸುಮಾರು 5.6 ಅಡಿ ಎತ್ತರವಿರುತ್ತಾರೆ. ಕಾಣೆಯಾಗುವಾಗ ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಧರಿಸಿರುತ್ತಾರೆ. ಈಗ ಹೇಳಿದ ವ್ಯಕ್ತಿಗಳ ಗುರುತು ನಿಮಗೇನಾದರೂ ಕಂಡುಬಂದಲ್ಲಿ ನಿಮ್ಮ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಕೇಳಿದ್ರೆ ಇಂದು ಸಂಜೆ 6:15 ತಿಪಟೂರು ತಾಲೂಕಿನ ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀ ಮಠದ ಸೇವಾ ಚಟುವಟಿಕೆಗಳು ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಆರು ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿ ಗ್ರಾಮದ ಹೇಮಣ್ಣ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನು ಕೇಳುತ್ತೀರಿ ಈ ಸಂಜೆ 6:20. ಹಾಗೆಯೇ 6:51 ಪ್ರಸಾರವಾಗಲಿರುವ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಗ್ರ ಕೃಷಿಯ ಮಹತ್ವ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಟಿಎನ್ ದೇವರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

ಇಂದು ರಾತ್ರಿ 7:45 ಭಾಷಣ ಕೇಳುತ್ತೀರಿ, ಬೆರಳು ತೋರಿದರೆ. ಈ ಕುರಿತು ಮಾತನಾಡುತ್ತಾರೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣಿ.

ಕೆಳಗರೆ ಸ್ಟುಡಿಯೋದಲ್ಲಿ ಸಮಯ ತೋರಿಸ್ತಾ ಇದೆ 11:35. ಈಗ ಮಾಹಿತಿ ಕಣಜ. ಇಂದಿನ ಮಾಹಿತಿ ಕಣಜದಲ್ಲಿ ಸಾಹಿತಿ ಪರಿಚಯ ಇರುತ್ತೆ. ನಾನು ಇಂದು ಡಾಕ್ಟರ್ ಕೆ ಶಿವರಾಮ ಕಾರಂತರ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ. ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಒಬ್ಬ ಅತ್ಯುನ್ನತ ವ್ಯಕ್ತಿಯಾಗಿದ್ದರು. ಇವರನ್ನ ಕರ್ನಾಟಕದ ರವೀಂದ್ರನಾಥ ಠಾಗೂರ್ ಅಂತಾನೂ ಕೂಡ ಕರೆಯಲಾಗ್ತಾ ಇತ್ತು. ಕಾರಂತರು ಜ್ಞಾನಪೀಠ ಪ್ರಶಸ್ತಿ ವಿಜೇತ, ಕಾದಂಬರಿಕಾರ, ನಾಟಕಕಾರ, ಪರಿಸರವಾದಿ ಹಾಗೂ ಯಕ್ಷಗಾನ ಸುಧಾರಕರಾಗಿದ್ದರು. ಶಿವರಾಮ ಕಾರಂತರು ಅಚ್ಚ ಕನ್ನಡದ ಸ್ಮಾರತ ಬ್ರಾಹ್ಮಣ ಕುಟುಂಬದಲ್ಲಿ 1902 ಅಕ್ಟೋಬರ್ 10 ಉಡುಪಿ ಜಿಲ್ಲೆಯ ಕುಂದಾಪುರ ಬಳಿಯ ಕೋಟಾ ಎಂಬ ಗ್ರಾಮದಲ್ಲಿ ತಾಯಿ ಲಕ್ಷ್ಮಮ್ಮ, ತಂದೆ ಶೇಷಕಾರಂತರ 5ನೇ ಮಗುವಾಗಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುಂದಾಪುರ ಮತ್ತು ಬೆಂಗಳೂರಿನಲ್ಲಿ ಪಡೆದರು. ಗಾಂಧಿಯವರ ತತ್ವಗಳು ಅವರ ಬಾಲ್ಯದಿಂದಲೂ ಪ್ರಭಾವಿತವಾಗಿದ್ದವು. ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಆಸಕ್ತಿಯಿಂದಾಗಿ ಕಾರಂತರು ತಮ್ಮ ಕಾಲೇಜು ಶಿಕ್ಷಣವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಕಾರಂತರು 1922 ತಮ್ಮ ಶಿಕ್ಷಣವನ್ನು ತ್ಯಜಿಸಿದರು ಮತ್ತು 5 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಖಾದಿ ಮತ್ತು ಸ್ವದೇಶಿ ಪ್ರಚಾರ ಕೈಗೊಂಡಿದ್ದರು. 1936 ಅವರು ಲೀಲಾ ಆಳ್ವ ಅನ್ನುವವರನ್ನು ವಿವಾಹವಾದರು. ಮಾಹಿತಿಯನ್ನು ಮುಂದುವರಿಸ್ತೇನೆ. ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಯಲ್ಲಿ.

ಸುಂದರವಾದಂತಹ ಒಂದು ಗೀತೆಯನ್ನ ಕೇಳ್ಕೊಂಬಂದ್ವಿ ಎಲ್ಲ ಕೇಳುಗರೆ. ಶ್ರೋತೃಗಳೇ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಕುಂದ ಮುರಾರಿ ಚಿತ್ರದಿಂದ

ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬಹುದು. ಕೇಳಿದರೆ ನಾನು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಶಿವರಾಮ ಕಾರಂತರ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೆ. ಈಗ ಮುಂದುವರಿಸ್ತಾ, ಪುತ್ತೂರಿನ ಬಾಲವನದಲ್ಲಿರುವ ತಮ್ಮ ನಿವಾಸದಲ್ಲಿ 40 ವರ್ಷಗಳಿಗೂ ಹೆಚ್ಚು ಕಾಲ ಶಿವರಾಮ ಕಾರಂತರು ಹಲವಾರು ಸಾಹಿತ್ಯಿಕ ಮೇರುಕೃತಿಗಳನ್ನು ರಚಿಸಿದರು. ವಿವಿಧ ಯಕ್ಷಗಾನ ಯೋಜನೆಗಳನ್ನು ಇದರಲ್ಲಿ ತೊಡಗಿಸಿಕೊಂಡರು ಮತ್ತು ಒಂದು ಪ್ರಾಯೋಗಿಕ ಶಾಲೆಯ ಮೇಲ್ವಿಚಾರಣೆಯನ್ನು ಕೂಡ ಇವರು ವಹಿಸಿಕೊಂಡರು. ಆ ಸ್ಥಳದಲ್ಲಿ ಅವರು ಉತ್ಸಾಹದಿಂದ ವಾಸಿಸ್ತಾ ಇದ್ರು. ಹಾಗೆಯೇ ನಾಟಕಗಳನ್ನು ಬರೆದರು, ಅದರಲ್ಲಿನ ಪಾತ್ರಗಳನ್ನು ಅಭಿನಯಿಸಿ ಇವರು ಜೀವಂತಗೊಳಿಸಿದರು ಅಂತಲೇ ಹೇಳಬಹುದು. ಯಾವುವು ಅಂತ ನೋಡೋದಾದರೆ, ಚೋಮನದುಡಿ ಇದರಲ್ಲಿ ಚೋಮನ ಪಾತ್ರ, ಬೆಟ್ಟದ ಜೀವದಲ್ಲಿ ಗೋಪಾಲಯ್ಯನ ಪಾತ್ರ, ಮೂಕಜ್ಜಿಯವರ ಮೂಕಜ್ಜಿಯ ಕನಸುಗಳು ಕಾದಂಬರಿಯ

ಒಂದು ಪಾತ್ರ. ಈ ಮೂಕಜ್ಜಿ ಕನಸುಗಳು ಈ ಕಾದಂಬರಿಯು 1977 ಜ್ಞಾನಪೀಠ ಪ್ರಶಸ್ತಿಯನ್ನ ಗಳಿಸಿತು. ಕೆಲವು ದಶಕಗಳ ನಂತರ ಬೆಟ್ಟದ ಜೀವ ಮತ್ತು ಚೋಮನದುಡಿ ಎರಡೂ ಕೂಡ ಪ್ರಶಸ್ತಿ ವಿಜೇತ ಚಲನಚಿತ್ರಗಳಾಗಿ ರಾಷ್ಟ್ರೀಯ ಮನ್ನಣೆಯನ್ನ ಗಳಿಸಿದವು. ಇನ್ನ ಕೋಟ ಶಿವರಾಮ ಕಾರಂತರ ಸಾಹಿತ್ಯ ಕೊಡುಗೆ ಅಗಾಧವಾದದ್ದು. ಇವರ ಕಾದಂಬರಿಗಳು ಜಾತಿವಾದ, ಸಾಮಾಜಿಕ ಬಿಗಿತ ಮತ್ತು ಸಾಮಾನ್ಯ ಜನರ ಹೋರಾಟಗಳು ಸೇರಿದಂತೆ ಸಾಮಾಜಿಕ ಸಮಸ್ಯೆಗಳ ನೈಸರ್ಗಿಕ ಮತ್ತು ಶಕ್ತಿಯುತ ಚಿತ್ರಣದಿಂದ ರೂಪಿಸಲ್ಪಟ್ಟಿವೆ. ಅವರ ಕಾದಂಬರಿಗಳು ಅಂದು ಕರ್ನಾಟಕದ ಯುವಕರು ಮತ್ತು ಅವರ ಮನೆಗಳ ಇಡೀ ಪೀಳಿಗೆಯನ್ನ ಪರಿವರ್ತಿಸಿದೆ ಅಂತಾನೆ ಹೇಳಬಹುದು. ಇನ್ನು 1920 ತಮ್ಮ ಮೊದಲ ಕಾದಂಬರಿ ವಿಚಿತ್ರಕೂಟವನ್ನು ಬರೆದರು. ಇದು ಒಂದು ಪತ್ತೆದಾರಿ ಕಾದಂಬರಿಯಾಗಿತ್ತು. ಈ ಕಾದಂಬರಿಯು ಅವರ ವೃತ್ತಿಜೀವನದ ಆರಂಭವನ್ನು ಗುರುತಿಸಿತು. ಉಳಿದಂತೆ ಅವರ ಕಾದಂಬರಿಗಳಂದರೆ ಅಳಿದ ಮೇಲೆ, ಮರಳಿ ಮಣ್ಣಿಗೆ, ಮೈಮನಗಳ ಸುಳಿಯಲ್ಲಿ, ಹೀಗೆ 47 ಕಾದಂಬರಿಗಳು. ಇವೆಲ್ಲವುಗಳಲ್ಲಿ ಮೂಕಜ್ಜಿಯ ಕನಸುಗಳು ಕಾದಂಬರಿ ಅತಿ ಮುಖ್ಯವಾದದ್ದು. ಹಾಗೆ ಕಲೆಯ ಕುರಿತು 13 ಪುಸ್ತಕಗಳು, 2 ಕವನ ಸಂಕಲನಗಳು, 31 ನಾಟಕಗಳು, ವಿವಿಧ ವಿಷಯಗಳ ಕುರಿತು 100 ಹೆಚ್ಚು ಲೇಖನಗಳು, 4 ಸಣ್ಣ ಕಥಾ ಸಂಕಲನಗಳು, 9 ವಿಶ್ವಕೋಶಗಳು, ಪ್ರಬಂಧಗಳು ಮತ್ತು ರೇಖಾಚಿತ್ರಗಳ 6 ಪುಸ್ತಕಗಳು, ಇವಲ್ಲದೆ 231 ಸಾಹಿತ್ಯ ವಿಮರ್ಶೆಗಳನ್ನು ಕೂಡ ಕಾರಂತರು ಬರೆದಿದ್ದಾರೆ. ಈಗ ಪಾವನಗಂಗಾ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ.

ಶಿವರಾಮ ಕಾರಂತರಿಗೆ ಸಿಕ್ಕ ಪ್ರಶಸ್ತಿಗಳು ಮತ್ತು ಮನ್ನಣೆಗಳು ಅಪಾರ. 1959 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1973 ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, 1986 ರಾಜ್ಯೋತ್ಸವ ಪ್ರಶಸ್ತಿ, 1989 ಪಂಪ ಪ್ರಶಸ್ತಿ, 1990 ತುಳಸಿ ಸಮ್ಮಾನ್ ಹಾಗೂ ಇದೇ ವರ್ಷದಲ್ಲೇ ಕಲೆ ಮತ್ತು ಸಂಸ್ಕೃತಿಗೆ ನೀಡಿದ ಕೊಡುಗೆಗಳಾಗಿ ವಿಶೇಷವಾಗಿ ಯಕ್ಷಗಾನವನ್ನು ಉತ್ತೇಜಿಸುವ ಮತ್ತು ಪುನರುಜ್ಜೀವನಗೊಳಿಸುವ ಅವರ ಮಹತ್ವದ ಕೆಲಸಕ್ಕಾಗಿ ದಾದಾಬಾಯಿ ನವರೋಜಿ ಪ್ರಶಸ್ತಿ ಅವರಿಗೆ ನೀಡಲಾಯಿತು. ಇವಲ್ಲದೆ ಶಿವರಾಮ ಕಾರಂತರು ಸಂಗೀತ ನಾಟಕ ಪ್ರಶಸ್ತಿ, ಸ್ವೀಡಿಶ್ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಸೂರು ವಿಶ್ವವಿದ್ಯಾಲಯ, ಮೀರತ್ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಇತರ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿಗಳನ್ನು ಸಹ ಪಡೆದುಕೊಂಡಿದ್ದರು. ಕಾರಂತರಿಗೆ 1968 ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿತ್ತು. ಆದರೆ ತುರ್ತು ಪರಿಸ್ಥಿತಿಯ ವಿರುದ್ಧ ಪ್ರತಿಭಟನೆಯಾಗಿ ಅದನ್ನು ಹಿಂದಿರುಗಿಸಿದರು. ಇನ್ನೊಂದು ಮರೆಯಲಾರದ ವಿಷಯ ಅಂದರೆ ಭಾರತೀಯ ಅಂಚೆ ಇಲಾಖೆಯು ಕನ್ನಡದ ಬಹುಮುಖ ಪ್ರತಿಭೆ ಕೆ ಶಿವರಾಮ ಕಾರಂತರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಅವರ ಸ್ಮರಣಾರ್ಥ ಅಂಚೆ ಚೀಟಿಯನ್ನು 15 ಅಕ್ಟೋಬರ್ 2003 ಬಿಡುಗಡೆ ಮಾಡಿತು. 1948 ಆತ್ಮಚರಿತ್ರೆ, ಹುಚ್ಚು ಮನಸ್ಸಿನ 10 ಮುಖಗಳು ಎನ್ನುವ ಕೃತಿ ಬರೆದಿದ್ದರು. 9 ಡಿಸೆಂಬರ್ 1997 ಈ ನಡೆದಾಡುವ ವಿಶ್ವಕೋಶ ತಮ್ಮ 95ನೇ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದರು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಯುಗಳ ಧ್ವನಿಗಳಲ್ಲಿ ಹೊಂಬಿಸಿಲು ಚಿತ್ರದ ಗೀತೆಯನ್ನು ಕೇಳ್ಕೊಂಡ್ಬರೋಣ.

ಕೇಳುಗರೆ, ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಯಾರ್ಯಾರು ಸಂದೇಶಗಳನ್ನ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಚೆನ್ನಾಗಿದೆ. ಸುಜಾತ ಆರ್, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್, ಪೂರ್ವಿ ಇವರೆಲ್ಲ ಸೇರಿ ಎಲ್ಲಿಂದ, ಕೆ ವಿಮರ್ಶ್ ರಾಜಾಜಿನಗರ್ ಇಲ್ಲಿಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಅವರಿಗೆ ಧನ್ಯವಾದಗಳು. ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಪ್ರಮುಖ ಕನ್ನಡದ ಪ್ರಮುಖ ಸಾಹಿತಿ, ಕಾದಂಬರಿಕಾರ, ನಾಟಕಕಾರ, ಪರಿಸರವಾದಿ ಕೋಟಾ ಶಿವರಾಮ್ ಕಾರಂತ್ ಇವರ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ, ಜೊತೆಗೆ ನಿಮ್ಮ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇರೋರು ಹನುಮಂತಪ್ಪ ಮಡಿವಾಳರ್, ಜಗಳೂರಿನಿಂದ. ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಮಹಂತೇಶ್ ಅವರು 11 ಗಂಟೆಯಲ್ಲಿ ಪ್ರಸಾರವಾದ ಜಾನಪದ ಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು ಮೇಡಮ್. 11:30 ಮಾಹಿತಿ ಕಣಜದಲ್ಲಿ ಸಾಹಿತಿ ಕೆ ಶಿವರಾಮ ಕಾರಂತರ ಬಗ್ಗೆ ಕೊಟ್ಟ ಮಾಹಿತಿ ತುಂಬ ಚೆನ್ನಾಗಿತ್ತು, ಜೊತೆಗೆ ಚಿತ್ರಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಅವ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳೋಣ. ಉಮಾದೇವಿ, ಪಿ ಡಬ್ಲ್ಯೂ ಡಿ ಕಾಲೋನಿ, ಬಿ ಆರ್ ಪ್ರಾಜೆಕ್ಟ್, ಶಿವಮೊಗ್ಗ ಜಿಲ್ಲೆಯಿಂದ. ಜನಪದ ಹಾಡು ತುಂಬ ಇಷ್ಟ ಆಯಿತು, ಮಾಹಿತಿ ಕಣಜ ಹಾಡುಗಳು ತುಂಬ ಚೆನ್ನಾಗಿತ್ತು, ಶಿವರಾಮ್ ಕಾರಂತರ ಮಾಹಿತಿ ಚೆನ್ನಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಏನು ಹೇಳ್ತಾರೆ ನೋಡೋಣ. ನಮಸ್ತೆ ಮೇಡಮ್, ಇವತ್ತಿನ ಮಾಹಿತಿ ಕಣಜದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರು ನಮ್ಮ ಹೆಮ್ಮೆಯ ಸಾಹಿತಿಯಾಗಿದ್ದಾರೆ. ಪರಿಸರವಾದಿ, ಕಡಲ ತೀರದ ಭಾರ್ಗವ ಮತ್ತು ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾದ ಇವರು ಯಕ್ಷಗಾನ, ವಿಜ್ಞಾನ, ಪರಿಸರ ಮತ್ತು ಸಮಾಜ ಸುಧಾರಣೆ ಕ್ಷೇತ್ರಗಳಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಹಲವಾರು ಕಾದಂಬರಿಗಳ ಮೂಲಕ ಜ್ಞಾನಪೀಠ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರತಿಷ್ಠಿತ ಗೌರವಗಳಿಗೆ ಇವರು ಭಾಜನರಾಗಿದ್ದಾರೆ. ಇಂತಹ ಮಹಾನ್ ಸಾಹಿತಿಗಳನ್ನು ನಾನು 1988 ವಿದ್ಯಾಭ್ಯಾಸ ಮಾಡುವಾಗ ಇವರನ್ನು ಹತ್ತಿರದಿಂದ ಮಾತನಾಡಿಸಿದ ನೆನಪು ಇವತ್ತು ನಿಮ್ಮ ಮೂಲಕ ಬಂದಿರುತ್ತೆ. ಜೊತೆಗೆ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇರುವಂತಹ ನಿಮಗೆ ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ ಪಂಡ್ರಹಳ್ಳಿ ರವಿಯವರು. ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಕೇಳುಗರಿಗೂ ಕೂಡ ಸಂದೇಶವನ್ನು

ತಿಳಿಸಿರುವ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಣ. ಈಗ ಘಂಟಸಾಲ ಹಾಗೂ ಪಿ ಸುಶೀಲ ಅವರು ಹಾಡಿರುವಂತಹ ವೀರಕೇಸರಿ ಚಿತ್ರದ ಗೀತೆಯನ್ನ ಕೇಳ್ಕೊಂಡ್ಬರೋಣ.

ಕೇಳಿದ್ರೆ ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಕುಂದ ಮುರಾರಿ ಚಿತ್ರದಿಂದ

ಕೃಷ್ಣನೇ ಬೇಗನೆ ಬಾರೆ. ಕೃಷ್ಣನೇ ಬೇಗನೆ ಬಾರೋ ಚಿತ್ರದಿಂದ ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬಹುದು. ಕೇಳುಗರೆ, ಕಾರ್ಯಕ್ರಮದ ಕೊನೆಯದಾಗಿ ನಾವು ಸ್ವಾಭಿಮಾನ ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ

ಇದಾಗಿತ್ತು ಇಂದಿನ ಮಾಹಿತಿ ಕಣಜ ಸಾಹಿತಿ ಪರಿಚಯದ ಕಾರ್ಯಕ್ರಮ. ಕೇಳುಗರೆ, ಇಂದು 2:40 ಪ್ರಸಾರವಾಗಲಿರುವ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಹಾವು ಅಂದ್ರೇನೆ ವಿಷ ಇರೋದು ಅಂತ ನಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಅಂತಹ ಹಾವುಗಳಲ್ಲಿ ಕಾಳಿಂಗ ಸರ್ಪವನ್ನೇ ತಿನ್ನುವ ನವಿಲಿಗೆ ಅದರ ವಿಷ ಏನೂ ಮಾಡೋದಿಲ್ವಾ ಅನ್ನುವಂತಹ ಡೌಟು ಎಲ್ರಿಗೂ ಇರುತ್ತೆ ಅಲ್ವಾ. ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳ್ತೀನಿ, ಸ್ಟೇ ಟ್ಯೂನ್. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 12:00 ಆಗ್ತಾ ಇದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12:05 ವನಿತಾ ವಿಹಾರ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೆಂಗಳೂರು ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ನಾಳೆ ದೇಶದ ಮೊಟ್ಟಮೊದಲ ಹಾಗೂ ಅತಿದೊಡ್ಡ ರಾಷ್ಟೀಯ ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಆಯೋಜಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶೃಂಗಸಭೆಗೆ ಚಾಲನೆ ನೀಡಲಿದ್ದಾರೆ ಎಂದು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಸಕ್ಷಮ ನೀರು ನಿರ್ವಹಣೆ ವ್ಯವಸ್ಥೆ ರೂಪಿಸುವ ಗುರಿ ಹೊಂದಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಜಲತಜ್ಞರು, ಎಐ ಪರಿಣತರು ಮತ್ತು ತಂತ್ರಜ್ಞಾನ ಸಂಸ್ಥೆಗಳ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಪ್ರಧಾನಮಂತ್ರಿ ಜನಮನ್ ಹಾಗೂ ಧರ್ತಿ ಆಬಾ ಜನ್ ಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದಡಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಧ್ಯೇಯದೊಂದಿಗೆ ಪರಿಶಿಷ್ಟ ಸಮುದಾಯಗಳಿಗೆ ಜನಪರ ಯೋಜನೆಗಳನ್ನು ತಲುಪಿಸಲು ಶಿವಮೊಗ್ಗ ಜಿಲ್ಲೆ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ 17 ಇಲಾಖೆಗಳ ಸಮನ್ವಯದೊಂದಿಗೆ ಅಭಿಯಾನ ನಡೆಯಿತು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್ ತಿಳಿಸಿದ್ದಾರೆ. ಸದಾಶಿವಪುರದಲ್ಲಿ ಬುಡಕಟ್ಟು ಸಮುದಾಯದ ಅಲೆಮಾರಿ ಹಕ್ಕಿ ಪಿಕ್ಕಿ ಜನಾಂಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಪರಿಭಾವಿತ ಕಾಡು ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಪರಿಹರಿಸಲು ಕೊನೆ ಅವಕಾಶ ದೊರೆತಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮರುಮನವಿ ಸಲ್ಲಿಸಲು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮೀಕ್ಷೆಗಾಗಿ ಸಮಿತಿ ರಚಿಸಲಾಗಿದೆ ಎಂದು ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ವಲಯ ಅರಣ್ಯಾಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟಿಸಿ ಅರಣ್ಯ ಇಲಾಖೆ ಹುತಾತ್ಮರಿಗೆ ಪುಷ್ಪನಮನ ಸಲ್ಲಿಸಿ ಅವರು ಮಾತನಾಡಿದರು.
1: ಪ್ರಕೃತಿ ಪರಿಸರ ಉಳಿಸುವಲ್ಲಿ ಬಹಳಷ್ಟು ಶ್ರಮ ಮಾಡಿದ್ದಂಥದ್ದು ಜನ ಗಮನಿಸ್ತಾ ಇದ್ದಾರೆ. ನಮ್ಮ ಎದುರುಗಡೆ ಇರುವಂತ ಸವಾಲ್ ಏನಪ್ಪ ಮುಖ್ಯವಾಗಿ ಅಂತ ಹೇಳಿದ್ರೆ, ಮಾನವ ಪ್ರಾಣಿ ಸಂಘರ್ಷದಲ್ಲಿ ಬಹಳಷ್ಟು ಕಡೆ ಆನೆ ತುಳಿತದಿಂದ, ಚಿರತೆಯಿಂದ, ಹುಲಿಯಿಂದ ಏನ್ ಸಾವುಗಳಾಗ್ತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆ ಇದೆ, ಎಲ್ಲಾ ಕಡೆ ನಮ್ಗಿಂತ ಜಾಸ್ತಿನೇ ಇದೆ. ಆದ್ರೂ ಮಾನವ ಜೀವ ಅತ್ಯಮೂಲ್ಯವಾದಂಥದ್ದು, ಜೀವ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಒಂದು ಸಾವುಗಳಾಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇವತ್ತು ಒತ್ತುವರಿಗಂತೂ ಅವಕಾಶ ಇಲ್ಲ. ಇದು ಒತ್ತುವರಿ ಮಾಡಿದ್ದಂಥದ್ದು ಮತ್ತೆ ಪುನಃ ಮರುವಶ ಪಡಿಸಿಕೊಳ್ಳಿಕ್ಕೆ ಏನ್ ಮಾಡಬೇಕು ಅದೆಲ್ಲ ಪ್ರಯತ್ನ ಮಾಡಬೇಕು. ಅರಣ್ಯ ಇಲಾಖೆ ಬಗ್ಗೆ ಸಾರ್ವಜನಿಕರಲ್ಲಿ ಹಾಸ್ಟೈಲ್ ಥಿಂಕಿಂಗ್ ಇದೆ, ಎಲ್ಲ ತಿಳ್ಕೊಳ್ಳ ಕೊಡ್ತಾರೆ ಅನ್ನುವಂಥದ್ದು. ನೀವು

0: ಸಾರ್ವಜನಿಕರ ಜೊತೆಯಲ್ಲಿ ಸೌಜನ್ಯತೆಯಿಂದ ವರ್ತನೆ ಮಾಡಬೇಕು. ಕಾಯ್ದೆ ಕಾನೂನುಗಳು ಅವರಿಗೆ ತಿಳುವಳಿಕೆ ಹೇಳಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟದ 14ನೇ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 12 ವರ್ಷಗಳು ಇಂದಿಗೆ ಪೂರ್ಣಗೊಂಡವು. ವಿಕಸಿತ ಭಾರತ 2047ರ ಪರಿಕಲ್ಪನೆಯೊಂದಿಗೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಂದು ಒಂದು ಹೊಸ ಪರ್ವ ಆರಂಭವಾಯಿತು. ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಅಡಿ ಕರ್ನಾಟಕಕ್ಕೆ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಹಸಿರು ನಿಶಾನೆ ದೊರೆತಿದ್ದು ರಾಜ್ಯಕ್ಕೆ 123.26 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ರಾಜ್ಯಸಭೆ ಸಂಸದ ಈರಣ್ಣ ಕಡಾಡಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇಂಧನ ಭದ್ರತೆ ಹೆಚ್ಚಿಸುವ ಜೊತೆಗೆ ಜಾಗತಿಕ ಇಂಧನ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬನೆಯನ್ನು ತಗ್ಗಿಸಲಿದೆ ಎಂದಿದ್ದಾರೆ. ಸಾಂದ್ರೀಕೃತ ಅನಿಲ ಸಿಎನ್ಜಿ ದರ ಪ್ರತಿ ಕಿಲೋಕ್ಕೆ ಮತ್ತೆ 2 ರೂಪಾಯಿ ಏರಿಕೆಯಾಗಿದೆ. 2 ವಾರದೊಳಗೆ ಸರಿಸುಮಾರು 6 ರೂಪಾಯಿ ಹೆಚ್ಚಳವಾದಂತಾಗಿದೆ. ಉಡುಪಿ ಜಿಲ್ಲೆ ಮಣಿಪಾಲ್ ರಜತಾದ್ರಿಯ ಅಟಲ್ ಬಿಹಾರಿ ವಾಜಪೇಯಿ ಸಭಾಂಗಣದಲ್ಲಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ 2013 ತರಬೇತಿ ಕಾರ್ಯಾಗಾರಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಚಾಲನೆ ನೀಡಿದರು. ದೋ ಬೂಂದ್ ಜಿಂದಗಿ ಕೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಡಿದ್ದು 28ನೇ ತಾರೀಕು ಜರುಗಲಿದೆ ಎಂದು ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ಹೊಸ ಆಧಾರ್ ಸೇವಾ ಕೇಂದ್ರ ಕಾರ್ಯಾರಂಭಿಸಿದೆ. ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ವಿಜಯಪುರ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ mygov.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ. ರಚನೆ ನೇತ್ರಾ ಕೆ, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ನಾವು ಸೂಪರ್ ವಿಮೆನ್ನೆ.
3: ರೀ ಪವಿತ್ರ, ಪವಿತ್ರ ನಿಂತ್ಕೊಳ್ರಿ. ಏನು ಅಷ್ಟೊಂದು ಫಸ್ಟ್ ಆಗಿ ವಾಕ್ ಮಾಡ್ತಿದ್ದೀರಾ?
4: ಓ ಪರಿಮಳ, ಎಷ್ಟನೇ ರೌಂಡ್ ನಿಮ್ದು? ಏನು ಇಷ್ಟು ನಿಧಾನವಾಗಿ ಬರ್ತಾ ಇದ್ದೀರಾ?
3: ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದೇ ಫಸ್ಟ್ ರೌಂಡು.
4: ಬೇಗ ಬೇಗ ಹೆಜ್ಜೆ ಹಾಕ್ರಿ, ಒಂದು 3-4 ರೌಂಡ್ ಆದ್ರೂ ವಾಕ್ ಮಾಡೋಣ ರೀ. ಇವತ್ತು ನಿಮ್ಮ ಕ್ಲಿನಿಕ್ಗೆ ರಜೆನಾ?
3: ಹೋ ರೀ, ಕೆಲವು ಪೇಷಂಟ್ಸ್ಗೆ ಬೆಳಗ್ಗೆನೆ ಥೆರಪಿ ಮುಗಿಸಿದ್ದೆ, ಇನ್ನು ಕೆಲವು ಪೇಷಂಟ್ಸ್ಗೆ ಬೆಳಗ್ಗೆ ಕೌನ್ಸಿಲಿಂಗ್ ಬರೋಕ್ ಹೇಳಿದ್ದೆ. ತುಂಬಾ ಸಮಯ ಹಿಡಿಯುತ್ತೆ ನೋಡಿ ಫಾಲೋಅಪ್ ಪೇಷಂಟ್ಸ್ ನ ನೋಡಕ್ಕೆ. ಹಾಗಾಗಿ ಬೆಳಗ್ಗೆ 11ರಿಂದ ಕ್ಲಿನಿಕ್ ಓಪನ್ ಮಾಡಿಟ್ಕೊಂಡ್ರೆ 2 ಗಂಟೆವರೆಗೂ ಆಗತ್ತೆ.
4: ನೀವು ಬೆಳಗ್ಗೆನೂ ಕ್ಲಿನಿಕ್ ಓಪನ್ ಮಾಡಿದ್ರೆ ಇನ್ನು ನೀವು ಸ್ಕೂಲ್ ಕೌನ್ಸಿಲಿಂಗ್ ಅಂತ ಯಾವಾಗ ಹೋಗ್ತೀರಾ?
3: ಹಾ, ನಾಳೆ ಶಾಲಾ ಮಕ್ಕಳಿಗೆ ಕೌನ್ಸಿಲಿಂಗ್ ಇಲ್ಲ, ವಾರದಲ್ಲಿ 2 ದಿನ ಮಾತ್ರ ಶಾಲೆಗಳಿಗೆ ಹೋಗಿ ಕೌನ್ಸಿಲಿಂಗ್ ತಗೊಳ್ತೀನಿ.
4: ನೀವೇನೇ ಹೇಳಿ, ಇತ್ತೀಚೆಗಂತೂ ಮಕ್ಕಳ ಜೊತೆಗೆ ಪೇರೆಂಟ್ಸ್ಗೂ ಕೌನ್ಸಿಲಿಂಗ್ ಬೇಕನ್ಸತ್ತೆ.
3: ನಿಜ ಪವಿತ್ರ, ಪೇರೆಂಟ್ಸ್ ಸೈಕಾಲಜಿ ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರತ್ತೆ.
4: ಓ ಅಲ್ಲಿ ನೋಡ್ರಿ ವಿಜಯ, ಯಾರ ಜೊತೆಗೋ ಏನೋ ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಕೂತಿದ್ದಾರೆ.
3: ಯಾರವ್ರು? ಯಾರೋ ಹೊಸಬ್ರು ತರ ಕಾಣ್ತಾರೆ ಅಲ್ವಾ?
4: ಹ್ಮ್. ಹಾಯ್ ವಿಜಯ, ಏನ್ರಿ ವಾಕ್ ಮಾಡಲ್ವಾ? ಮಾತಾಡ್ತಾ ಕೂತ್ ಬಿಟ್ಟಿದ್ದೀರಾ?
5: ಹಾ, ನೀವು ವಾಕ್ ಮಾಡ್ತಾ ಇರಿ, ಬರ್ತೀನಿ. ಇವರು ನನ್ನ ಫ್ರೆಂಡು.
3: ಮಾತಾಡಿ ಮಾತಾಡಿ,

0: ಪರವಾಗಿಲ್ಲ, ನಿಮ್ಗೆ ನಾವೇನು ಡಿಸ್ಟರ್ಬ್ ಮಾಡಲ್ಲಪ್ಪ.
1: ನಾವು ಇನ್ನೊಂದ್ ರೌಂಡ್ ವಾಕ್ ಮಾಡ್ಕೊಂಡ್ ಬರ್ತೀವಿ, ಅಷ್ಟೊತ್ತಿಗೆ ನಿಮ್ದೆಲ್ಲ ಮಾತು ಮುಗಿಸ್ಕೊಳ್ಳಿ.
0: ಅಯ್ಯೋ ಪವಿತ್ರ, ಸಾಕಾಯ್ತು ರೀ, ಬನ್ನಿ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣವಾ?
1: ಬನ್ನಿ ಹಾಗಾದ್ರೆ, ಹಾಗೆ ವಿಜಯನು ಮಾತಾಡ್ಸ್ಕೊಂಡು ಹೋಗೋಣ.
0: ಆಯ್ತೇನಮ್ಮ ವಿಜಯ, ನಿಮ್ ಮಾತು.
2: ಓ ಮಾತೆಲ್ ಮುಗೀತೆ ಹೇಳ್ರಿ,
0: ಇವ್ರನ್ನ ಎಲ್ಲೋ ನೋಡ್ದಂಗಿದೆಯಲ್ಲ ಅಲ್ವಾ?
2: ರೀ ಪರಿ, ಇವ್ರು ನನ್ ಫ್ರೆಂಡ್ ಹರಿಣಿ, ನಮ್ ಏರಿಯಾಗೆ ಹೊಸ್ತಾಗ್ ಬಂದಿದ್ದಾರೆ.
0: ಓ ಅದೇ, ಅವತ್ತು ಯೋಗಾಸನ ಕ್ಲಾಸ್ನಲ್ಲಿ ಸರಳ ಅವರು ಪರಿಚಯ ಮಾಡಿಸಿದ್ರಲ್ಲ, ನೆನಪಾಯ್ತು ನೆನಪಾಯ್ತು. ಸರಿ ಅದಿರ್ಲಿ. ಏನಪ್ಪ ವಿಜಯ ಹರಿಣಿ, ಏನು ಅಷ್ಟೊಂದ್ ಮಾತಾಡ್ತಿದ್ರಲ್ಲ ಇಬ್ರುವೆ?
2: ನೋಡ್ರಿ, ಯಾವ್ದೋ ಪ್ರೈವೇಟ್ ಕಾಲೇಜ್ನಲ್ಲಿ ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡಿ ಸೇರ್ಕೊಳ್ಳಿ ಹರಿಣಿ ಅಂತಿದ್ದೆ.
3: ಅಯ್ಯೋ ಮನೇಲಿ ಬೇಡ ಅಂತಿದ್ದಾರೆ, ಅದಕ್ಕೆ ನಾನು ಏನ್ ಮಾಡೋದು ಅಂತ ವಿಜಯ ನಾನು ಮಾತಾಡ್ತಾ ಇದ್ವಿ.
0: ಯಾರು, ನಿಮ್ ಯಜಮಾನ್ರ ಅಥವಾ ನಿಮ್ ಅತ್ತೆ ಮಾವನ?
3: ಛೇ, ನಮ್ ಮನೆಯವರೇ ಬೇಡ ಅಂತಾರ್ರಿ.
1: ಯಾಕೆ ಬೇಡ ಅಂತಾರೆ?
3: ಮೊನ್ನೆ ನಮ್ ಮನೆಯವ್ರ ಜೊತೆ ಹೀಗೆ ಮಾತಾಡ್ತಿರುವಾಗ
4: ಹರಿಣಿ ಹರಿಣಿ.
3: ಏನ್ರಿ?
4: ಏಪ್ರಿಲ್ 10th ನೈಟ್ ಟ್ರೈನ್ ಬುಕ್ ಮಾಡಿದೀನಿ, ಪ್ಯಾಕೇಜ್ ಟೂರು, 10 ದಿನ, ಮಕ್ಳಿಗೂ ಎಕ್ಸಾಮ್ ಮುಗಿತಿದೆ ಅಲ್ವಾ, ಅಪ್ಪ ಅಮ್ಮನಿಗೂ ಮನೇಲಿ ಕೂತ್ ಬೇಜಾರಾಗಿರುತ್ತೆ. ಮಧುರೈ ಮೀನಾಕ್ಷಿ ಟೆಂಪಲ್ಗೆ, ಕೇರಳದ ಅನಂತ ಪದ್ಮನಾಭ ಟೆಂಪಲ್ಗೆ ಹೋಗಿ ಬರೋಣ ಆಯ್ತಾ?
3: ಹೌದಾ, ಯಾವತ್ತು ವಾಪಸ್ ಬರೋದು? ಏಪ್ರಿಲ್ 22 ಬೇರೆ ಮಕ್ಳಿಗೆ ಬೇಸಿಗೆ ಶಿಬಿರ ಇದೆ.
4: 7 ಪ್ಯಾಕೇಜ್ ಅಷ್ಟೇ, ಟ್ರಿಪ್ 18 ಮುಗ್ದೋಗುತ್ತೆ.
3: ಹೌದಾ ರೀ, ಏನ್ ಗೊತ್ತಾ, ನೆಕ್ಸ್ಟ್ ಜೂನ್ ಇಂದ ಇಲ್ಲೇ ಮನೆ ಹತ್ರ ಇರೋ ಕಾಲೇಜ್ನಲ್ಲಿ ಪೋಸ್ಟ್ ಖಾಲಿ ಇದೆಯಂತೆ, ಅಪ್ಲೈ ಮಾಡಿದೀನಿ ರೀ. May 5 ಇಂಟರ್ವ್ಯೂ ಕರ್ತಿದ್ದಾರೆ, ಅಟೆಂಡ್ ಮಾಡ್ಲಾ? ಸಿಕ್ಕಿದ್ರೆ ಜಾಯಿನ್ ಆಗ್ಲ ರೀ.
4: ವಾ, ನಾನು ನಿನಗೆ ಮೊದ್ಲೇ ಹೇಳಿರ್ಲಿಲ್ವಾ ರಿಣಿ, ನಾನೊಬ್ನೇ ದುಡಿಯೋದು ಸಾಕು ಅಂತ. ನೀನು ಆರಾಮ ಮನೇಲಿರೋ, ಮಕ್ಕಳು ನೋಡ್ಕೊಂಡು ಅವ್ರ ಪಾಠ ಮಾಡ್ಕೊಂಡು ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ
3: ರೀ? ನಾನು ಇಷ್ಟೊಂದು ಓದಿ ಸುಮ್ನೆ ಮನೇಲಿರ್ಬೇಕಾ? MA ಇನ್ ಇಂಗ್ಲಿಷ್.
4: ಹೇ ನೀನೇನು ಸುಮ್ಮನೆ ಇರ್ತೀಯಾ? ಯಾರು ಹೇಳಿ ಸುಮ್ಮನೆ ಇರ್ತೀಯಾ ಅಂತ ಹೇಳಿ, ಎಷ್ಟು ಮನೆ ಕೆಲಸ ಮಾಡ್ತೀಯ, ಎಷ್ಟು ನೀಟಾಗಿ ಮನೆ ನೋಡ್ಕೊತೀಯ, ಅದು ಅಲ್ದೆ ಮಕ್ಳಿಗೆ ಪಾಠ ಬೇರೆ ಹೇಳ್ಕೊಡ್ತೀಯ. ಯಾರು ಹೇಳಿದ್ದು ನೀನು ಸುಮ್ಮನೆ ಮನೇಲಿರ್ತೀಯ ಅಂತ ಹೇಳಿ
3: ರೀ? ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಇವೆಲ್ಲ ಮಾಡ್ಬೋದಲ್ವಾ?
4: ಹಾಗಲ್ಲ ಚಿನ್ನಾ, ಹೆಣ್ಮಕ್ಳು ಪಾಪ ಅಲ್ವಾ, ಒಳಗೂ ದುಡಿಬೇಕು ಹೊರಗೂ ದುಡಿಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ನೀನು ಕೆಲ್ಸಕ್ಕೆ ಹೋಗಿ ಬಂದು ಸಂಜೆ ಸುಸ್ತಾಗಿರ್ತೀಯ, ಆಮೇಲೆ ಫ್ರಸ್ಟ್ರೇಷನ್ ಇಂದ ಕೂಗಾಡ್ತೀಯ ಬೇರೆ, ಯಾಕೆ ಬೇಕಿವೆಲ್ಲ ನಿನ್ಗೆ ಹೇಳು
3: ರೀ? ನೀವು ಇರ್ತೀರಲ್ವಾ, ನನ್ಗೆ ಆಗಲ್ಲ ಅಂದಾಗ ನೀವು ಸೇರ್ಕೊಂಡು ಮಾಡಬಹುದು. ನೀವು ನನ್ಗೆ ಮನೆ ಕೆಲ್ಸದಲ್ಲಿ ಹೆಲ್ಪ್ ಮಾಡಿದ್ರೆ ಇಬ್ರು ನಿಭಾಯಿಸ್ಕೊಂಡು ಹೋಗ್ಬೋದಲ್ವಾ?
4: ಅಲ್ಲ ಕಣೆ, ನೋಡು ಲಾಸ್ಟ್ ಟೈಮ್ ನಾನು ಡೆಲ್ಲಿ ಕಾನ್ಫರೆನ್ಸ್ ಹೋಗಿದ್ದೆ, ಏನ್ ಸಮಸ್ಯೆ ಆಯ್ತು ಅಂತ ನಿನಗೆ ಗೊತ್ತಲ್ವಾ? ಅಪ್ಪ ಅಮ್ಮನಿಗೆ ಹುಷಾರು ಬೇರೆ ಇರಲಿಲ್ಲ, ಎಮರ್ಜೆನ್ಸಿ ಬಂತು, ಹಾಸ್ಪಿಟ್ಲಿಗೆ ನೀನೇ ಕರ್ಕೊಂಡು ಹೋದೆ, ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ದೆ, ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಈಗ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಜವಾಬ್ದಾರಿ ನೀನೇ ತಾನೇ ನೋಡ್ಕೊಬೇಕು.
3: ಹೌದು, ಆದ್ರೂ ನಾನು ಹೊರಗೆ ಹೋಗಿ ದುಡಿಬೇಕು ಅನ್ಸುತ್ತೆ.
4: ಅಯ್ಯೋ ಹರಿಣಿ ನೋಡಿಲ್ಲಿ, ನಿನಗೆ ನಾನು ಯಾವತ್ತಾದ್ರೂ ದುಡ್ಡು ಕಡಿಮೆ ಮಾಡಿದ್ದೀನಾ? ನೀನು ಏನ್ ಕೇಳಿದ್ರು ಕೊಡಿಸ್ತೀನಿ ಅಲ್ವಾ? ನಾನು ದುಡಿತಿರೋದು ಯಾರಿಗೋಸ್ಕರ ಹೇಳು, ನಿನಗೆ ಮತ್ತೆ ನನ್ನ ಮಕ್ಳಿಗೋಸ್ಕರ ತಾನೆ? ಮತ್ತೆ ನೀನ್ ದುಡಿಯಕ್ಕೆ ಹೋಗೋದು ಅವಶ್ಯಕತೆ ಇದೆಯಾ? ಆರಾಮಾಗಿ ಮನೇಲಿರೋದು ತಾನೆ? ಈ ಜಾಬ್ ಅವಶ್ಯಕತೆ ಇರೋರ್ಗೆ ಸಿಗುತ್ತೆ ಬಿಡು, ನೀನ್ ಯಾಕೆ ಇದ್ಕೋತಿಯ ಅವ್ರ ಕೆಲ್ಸನ?
3: ನೀವು ಒಳ್ಳೆ ಚೆನ್ನಾಗಿ ಹೇಳ್ತೀರಾ, ನಾನ್ ಕಾಲೇಜ್ಗೆ ಹೋಗಿ ಪಾಠ ಮಾಡಿದ್ರೆ ನಾನ್ ಕಲ್ತಿರೋದು 4 ಮಕ್ಳಿಗೆ ಉಪಯೋಗ ಆಗಲ್ವಾ? ನಾನ್ ಕಷ್ಟಪಟ್ಟು ಓದಿ ಅಷ್ಟೊಳ್ಳೆ ಮಾರ್ಕ್ಸ್ ತಗೊಂಡಿದೀನಿ, ಕಾಲೇಜ್ನಲ್ಲಿ ಮಕ್ಳಿಗೆ ಪಾಠ ಮಾಡೋಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ?
4: ಆಯ್ತಮ್ಮ, ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಬೋದು ನೋಡು, ಮಕ್ಳು ಸ್ವಲ್ಪ ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗು, ಈಗ ಆಗ್ಬೇಕು.
3: ನನ್ ಕಷ್ಟನೇ ಅರ್ಥ ಆಗ್ತಿಲ್ಲ ನಿಮ್ಗೆ.
4: ನಿನಗೆ ಎಷ್ಟು ಕೆಲ್ಸ ಮಾಡ್ತಿದ್ಯಾ ಅಂತ ಹೇಳಿ ನಮಗೂ ಗೊತ್ತು, ಎಲ್ರಿಗೂ ಗೊತ್ತು, ಹೌದಾ? ಕಮಾನ್ ಗೆಟ್ ರೆಡಿ, ಇನ್ 3 ಮಾತ್ರ ಉಳಿದಿರೋದು. ಏನು ನಂದು ನಿಂದು ಮಕ್ಕಳದೆಲ್ಲ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಬೇಕು, ನಡಿ ನಡಿ ನಡಿ.

0: ನೋಡಿ, ನಮ್ಮ ಮನೆಯವರು ಈಗ ಹೇಳ್ತಿರೋದಕ್ಕೆ ನೀವೆಲ್ಲ ಏನ್ ಹೇಳ್ತೀರಾ? ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನಾನ್ ಮನೇಲೇ ಇರ್ಬೇಕಾ? ನೀವೇ ಹೇಳಿ.
1: ಹರಿಣಿ, ನೀವು ಬೇಜಾರ್ ಮಾಡ್ಕೋಬೇಡಿ, ನಾ ಹೀಗ್ ಹೇಳ್ತೀನಿ ಅಂತ. ನಂಗೇನೋ ನಿಮ್ ಮನೆಯವ್ರು ಹೇಳೋದೇ ಸರಿ ಅನ್ಸುತ್ತೆ. ಯಾಕೆ ಗೊತ್ತಾ, ನಾನೂನು ಹೀಗೇನೆ MSc ಫಿಸಿಕ್ಸ್ ಮಾಡಿದೀನಿ, ಸುಮ್ನೆ ಮನೇಲಿ ಕೂರ್ಬೇಕಾ ಅಂತ ನಮ್ಮ ಮನೆಯವ್ರ ಹತ್ರ

0: ಆಗಾಗ ಬೇಜಾರ್ ಮಾಡ್ಕೊಂಡು ಹೇಳ್ತಿದ್ದೆ. ಹಾಗೆಲ್ಲ ನಮ್ಮನೆಯವರು ಅಷ್ಟೇ ಹೀಗೇನೆ ಹೇಳ್ತಾ ಇದ್ರು, ಪವಿತ್ರ ನೀನು ಮಕ್ಳ ಕಡೆ ಗಮನ ಕೊಡೆ, ಅವ್ರನ್ನ ಚೆನ್ನಾಗಿ ಓದ್ಸೆ, ಅವ್ರ ಚೈಲ್ಡ್ಹುಡ್ ನ ಎಂಜಾಯ್ ಮಾಡು ಅಂತ ಹೇಳ್ತಿದ್ರು. ಅದು ನಿಜ ಅನ್ನಿಸ್ತು. ಮಗನಿಗೆ ಚೆನ್ನಾಗಿ ಪಾಠ ಹೇಳ್ಕೊಟ್ನ, ಅವನಿಗೆ ಸ್ಟೇಟ್ ಮತ್ತೆ ನ್ಯಾಷನಲ್ ಲೆವೆಲ್ ನಲ್ಲಿ ಒಳ್ಳೆ ರ್ಯಾಂಕ್ ಬಂತ, ಮೆಡಿಕಲ್ ಫ್ರೀ ಸೀಟ್ ಸಿಕ್ತಾ. ಈಗ ನೋಡಿ, ನಾನು ನಿಶ್ಚಿಂತೆಯಾಗಿ ಮನೆಯಲ್ಲೇ ಹೈಸ್ಕೂಲ್ ಮಕ್ಳಿಗೆ ಅಂತ ಟ್ಯೂಷನ್ ಸ್ಟಾರ್ಟ್ ಮಾಡಿದೀನಿ. ಪರ್ಸನಲ್ ಲೈಫು ಆಯ್ತು, ಪ್ರೊಫೆಷನಲ್ ಲೈಫ್ ಕೂಡ ಎಂಜಾಯ್ ಮಾಡ್ತಾ ಇದೀನಿ.
1: ರೀ ಪವಿತ್ರ, ನನಗೂ ಹರಿಣಿ ಅವ್ರ ತರಾನೆ ಬಿಗಿನಿಂಗ್ ನಲ್ಲಿ ಎಷ್ಟು ಕನ್ಫ್ಯೂಷನ್ ಆಗಿತ್ತು ಗೊತ್ತಾ? ನಮ್ಮ ಸೈಕಾಲಜಿನಲ್ಲಿ ಹೇಳೋ ಹಾಗೆ ಕಾಗ್ನಿಟಿವ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ನ ಚೇಂಜ್ ಮಾಡ್ಕೋಬೇಕು ಅಂತಾರೆ. ಹಾಗೆ ನನ್ ಬಗ್ಗೆ ನಾನೇ ಯೋಚನೆ ಮಾಡೋದನ್ನ ಬದಲಾಯಿಸ್ಕೊಂಡೆ ಗೊತ್ತಾ?
2: ಓ, ಬಹಳ ಇಂಟ್ರೆಸ್ಟಿಂಗ್. ಅದ್ ಹೇಗೆ ರಿಯಲಿ? ಅದ್ ಸಾಧ್ಯನಾ ಪರಿಮಳ?
1: ಹೌದು ಹರಿಣಿ, ನಿಮಗ್ ಗೊತ್ತಾ, ನಮ್ಗೆಲ್ಲಾರ್ಗೂ ಪ್ಲಾಸ್ಟಿಸಿಟಿ ಅನ್ನೋ ಗುಣ ಇರುತ್ತೆ, ಅಂದ್ರೆ ಸಂದರ್ಭಕ್ಕೆ ತಕ್ಕಂತೆ ಅಡಾಪ್ಟ್ ಆಗೋದು ಅಂತ. ನೋಡಿ, ನಮ್ ಕಾಲೇಜ್ ಡೇಸ್ ಮುಗಿತಾ, ನೆಕ್ಸ್ಟ್ ಮ್ಯಾರಿಡ್ ಲೈಫಾ. ಈಗ ನಮ್ಮ ನಿಜವಾದ ಪ್ರಿಫರೆನ್ಸ್ ನ ನಾವೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು.
3: ಕರೆಕ್ಟ್ ಆಗಿ ಹೇಳಿದ್ರಿ ಪರಿಮಳ. ಇಲ್ಲೇ ಇರೋದು ನೋಡಿ, ಹೆಣ್ಮಕ್ಳು ಕ್ವಾಲಿಫಿಕೇಶನ್ ಜೊತೆಗೆ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಅಂತ.
0: ಹೌದು, ನೀವ್ ಹೇಳ್ದಂಗೆ ಅವ್ರ ಪರ್ಸನಾಲಿಟಿ ಅವಳ ಫ್ಯಾಮಿಲಿ ಮೇಲೆ ಮಕ್ಕಳ ಮೇಲೂ ತುಂಬಾ ಪ್ರಭಾವ ಬೀರುತ್ತೆ ವಿಜಯ.
2: ಹೌದಲ್ವಾ? ನೀವೆಲ್ಲ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ನನಗೂ ಸ್ವಲ್ಪ ನನ್ನನ್ನೇ ಅವಲೋಕನ ಮಾಡ್ಕೋಬೇಕು ಅನ್ಸುತ್ತೆ.
0: ಹಾಗಂತ ಹರಣಿ, ನಾವು ಹೆಣ್ಮಕ್ಳು ಕೆಲ್ಸಕ್ ಹೋಗ್ಬಾರ್ದು ಅಂತ ಹೇಳ್ತಿಲ್ಲ. ನಮಗ್ ಅವಶ್ಯಕತೆ ಇದೆ ಅಂದಾಗ ಕೆಲ್ಸಕ್ ಹೋಗೋಣ, ಇಲ್ವಾ? ಮನೆಯವರಿಗೆ ನಮ್ಮ ಅವಶ್ಯಕತೆ ಇದೆ ಅಂದಾಗ ನಾವ್ ಮನೆಯಲ್ಲೇ ಇರೋಣ. ಆಗ ನಮ್ಮ ಮತ್ತೆ ಮನೆಯಲ್ಲಿರೋ ಎಲ್ಲರ ಮಾನಸಿಕ ದೈಹಿಕ ಆರೋಗ್ಯ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಹಾಗೆ ಸಮಯಕ್ಕೆ ಸರಿಯಾಗಿ ನಾವು ಒಂದಷ್ಟು ಮಕ್ಳಿಗೆ ಮಾರ್ಗದರ್ಶನ ಕೊಡ್ಬೋದಾ? ಇದೆಲ್ಲ ನಮ್ದೇ ರೀ, ಹೆಣ್ಮಕ್ಳದೆ ಜವಾಬ್ದಾರಿ.
3: ನಿಜ ಪವಿತ್ರ, ನಾವ್ ಈ ರೀತಿ ಒಳಗೆ ಹೊರಗೆ ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರೂ ಕೂಡ ಕೆಲ್ಸದ ಬಗ್ಗೆ ತುಂಬಾ ಕಿರಿಕಿರಿ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಾನ್ ಕಂಡ್ಕೊಂಡಿದ್ದೇನ್ ಗೊತ್ತಾ? ನಾನ್ ಓದಿರೋದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಆದ್ರೆ ನನ್ಗೆ ಚಿಕ್ಕಂದಿನಿಂದನು ಪುಸ್ತಕಗಳನ್ನ ಓದೋದಕ್ಕೆ ಬಹಳ ಆಸಕ್ತಿ ಇತ್ತು. ಜೊತೆಗೆ ಏನ್ ಗೊತ್ತಾ, ಸ್ವಲ್ಪ ಬರೆಯೋ ಅಭ್ಯಾಸ ಇದೆ, ಈ ಹವ್ಯಾಸ ರೂಢಿಸ್ಕೊಂಡಿದೀನಿ. ಹಾಗಾಗಿ ಏನೇ ಕಿರಿಕಿರಿ ಅನ್ನಿಸ್ದಾಗ, ಎಲ್ಲ ಕೆಲ್ಸದ ಸಂದರ್ಭಗಳಲ್ಲೂ ಮನಸ್ಸಿಗೆ ಬೇಜಾರಾದಾಗ ಅದನ್ ಕುತ್ಕೊಂಡು ಬರೀತೀನಿ. ಕೆಲವೊಂದ್ಸರಿ ಅದನ್ನ ಪೇಪರ್ಗೂ ಕೂಡ ಹಾಕಿಸ್ತೀನಿ.
2: ಹೌದಾ? ನೀವ್ ಬರ್ದಿರೋದೆಲ್ಲ ಪೇಪರ್ನಲ್ಲಿ ಬಂದಿದ್ಯಾ?
3: ಹೌದು, ಪೇಪರ್ ನಲ್ಲಿ ಅಷ್ಟೇ ಅಲ್ಲ ರೀ, ನಾನ್ ಬರ್ದಿರೋದನ್ನ ಆಕಾಶವಾಣಿಯಲ್ಲೂ ಓದಿದೀನಿ. ಜೊತೆಗೆ ನನ್ನ ಮಗ ಮತ್ತೆ ನನ್ನ ಮಗಳು ಇಬ್ರಿಗೂ ಬರೆಯೋ ಅಭ್ಯಾಸ ಮಾಡಿಸಿದೀನಿ. ಅವರಿಬ್ರು ಕೂಡ ಪುಟ್ ಪುಟ್ಟ ಕವನಗಳನ್ನ ರಚನೆ ಮಾಡ್ತಾರೆ, ಅದನ್ನ ಪೇಪರ್ಗೆ ಕಳಿಸ್ತೀನಿ. ಇನ್ನೂ ಕೆಲವನ್ನ ಆಕಾಶವಾಣಿ ಮಕ್ಕಳ ಕಾರ್ಯಕ್ರಮದಲ್ಲಿ ಕೂಡ ಕಳಿಸ್ಕೊಟ್ಟಿದೀನಿ.
2: ಹಾಗಾದ್ರೆ ಮಕ್ಳಿಗೂ ನಿಮ್ಗೂ ತುಂಬಾ ಖುಷಿ ಆಗಿರ್ಬೇಕಲ್ವಾ?
3: ಹೌದು, ಮತ್ತೆ ನಮ್ ಮಕ್ಳದಂತೂ ತುಂಬಾ ಚೆನ್ನಾಗಿ ರೇಡಿಯೋಲ್ ಬಂದ್ರೆ, ಪೇಪರ್ ನಲ್ಲಿ ಫೋಟೋ ಬಂದ್ರಂತೂ ನಮ್ಮ ಅತ್ತೆ ಮಾವ ತುಂಬಾನೇ ಖುಷಿ ಪಡ್ತಾರೆ.
2: ಹೌದಲ್ವಾ? ಮಕ್ಳಿಗೆ ಓದೋದ್ರ ಜೊತೆಗೆ ಹೀಗೆ ಎಕ್ಸ್ಟ್ರಾ ಕರಿಕ್ಯುಲರ್ ನಲ್ಲೂ ಅವರನ್ನ ಇನ್ವಾಲ್ವ್ ಮಾಡ್ಕೋಬೇಕು.
3: ಹೌದು, ಮತ್ತೆ ನಾವು ಈ ಹವ್ಯಾಸ ಮಾಡ್ಕೊಂಡು ಮಕ್ಳಿಗೂ ಅದನ್ನ ರೂಢಿಸಿಕೊಡೋದನ್ನ ಹೇಳ್ಕೊಟ್ರೆ ಎಲ್ಲರ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಇರುತ್ತೆ.
0: ಓಹೋ, ನಮ್ಮ ಸಕಲ ಕಲಾವಲ್ಲಭೆ ಸರಳ ಬರ್ತಾ ಇದಾರೆ, ಬನ್ನಿ ಬನ್ನಿ.
4: ಓ ಹಾಯ್, ಬಂದೆ ಬಂದೆ ಬಂದೆ.
0: ಓ ಹಾಯ್ ಸರಳ.
4: ಹಾಯ್. ಏನ್ರಿ ಎಲ್ಲ ಮಹಿಳಾ ಮಣಿಗಳು ಎಲ್ಲ ವಾಕಿಂಗ್ ಮಾಡೋದ್ ಬಿಟ್ಟು ಫುಲ್ ಚಾಟಿಂಗ್ ಮಾಡ್ತಾ ಇದೀರಾ ಅನ್ಸುತ್ತೆ.
0: ನಮ್ದು ಬರೀ ಚಾಟಿಂಗ್ ಅಲ್ಲಮ್ಮ, ಎಲ್ಲಾರು ಒಂದೊಂದ್ ರೌಂಡ್ ವಾಕಿಂಗ್ ಮಾಡಿದ್ವಿ. ನೌ ವಿ ಆರ್ ಡಿಸ್ಕಸಿಂಗ್ ಸಮಥಿಂಗ್.
4: ಹೌದಾ? ನಾನ್ ಇಲ್ದೆ ಅದೇನ್ ಡಿಸ್ಕಸ್ ಮಾಡ್ತಾ ಇದೀರಾ ನೀವೆಲ್ಲ?
1: ಹಾಯ್ ಸರಳ. ಅದೆಲ್ಲ ಇರ್ಲಿ, ತಾವೇನು ಇಷ್ಟು ದಿನ ಪಾರ್ಕ್ ಕಡೆ ಬರ್ಲೇ ಇಲ್ಲ, ಸರಳ ಅವರ ಸವಾರಿ ಎತ್ತ ಕಡೆ ಸಾಗಿತ್ತು.
4: ಅಯ್ಯೋ ಬಿಡಿ, ನಾನು ಹೋಗಿದ್ದು ಬಂದಿದ್ದು ದೊಡ್ಡ ರಹಸ್ಯ. ಹೊರ ರಾಜ್ಯದ ಹುಡುಗನ್ ಮದ್ವೆ ಮಾಡ್ಕೊಂಡ್ರೆ ಅವ್ರ ಕಡೆಯವರೆಲ್ಲ ಬಂದು ಒಂದೆರಡು ದಿನ ಇರೋದಕ್ಕೆ ಅಂತ ಬರ್ತಾರೆ, ದೂರದಿಂದ ಬಂದವರಲ್ವಾ, ಬಂದಿದ್ದ ಕಾರಣನೇ ಮರ್ತ್ಬಿಟ್ಟು ಒಂದ್ ವಾರದ ತನಕ ಇಲ್ಲೇ ಇದ್ಬಿಡ್ತಾರೆ.
0: ನೀವು ಬಿಡಿ ಸರಳ, ಬಂದವ್ರನ್ನ ಹೋದವ್ರನ್ನ ನೆಂಟ್ರನ್ನ ತುಂಬಾ ಚೆನ್ನಾಗಿ ಉಪಚರಿಸ್ತೀರಾ, ಅದಕ್ಕೆ ನಿಮ್ ಮನೆಗ್ ಬಂದವ್ರಿಗೆ ಹೋಗೋಕೆ ಇಷ್ಟ ಆಗಲ್ಲ.
4: ಅದೆಲ್ಲ ಇರ್ಲಿ, ನೀವೆಲ್ಲ ಸೇರ್ಕೊಂಡು ಏನ್ ಅಷ್ಟೊಂದ್ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರಿ?
0: ಏನ್ ಗೊತ್ತಾ ಸರಳ, ಈ ನಮ್ ವಿಜಯ ಸುಮ್ನಿರ್ಲಾರ್ದೆ ಇಲ್ಲೊಂದು ಪ್ರೈವೇಟ್ ಕಾಲೇಜ್ ನಲ್ಲಿ ಒಂದು ಲೆಕ್ಚರರ್ ಪೋಸ್ಟ್ ಖಾಲಿ ಇದೆ, ಅಪ್ಲೈ ಮಾಡ್ಕೊಳ್ಳಿ ಅಂತ ಹರಿಣಿ ಹೇಳದ್ರ?
1: ಅದಕ್ಕೇನೆ ಹರಿಣಿ ಹಸ್ಬೆಂಡ್ ಏನು ಬೇಡ, ಯಾಕ್

0: ಏನ್ ತಗೊಳ್ತೀಯಾ? ಮಕ್ಳು ದೊಡ್ಡವರಾದ್ಮೇಲೆ ಕೆಲ್ಸಕ್ಕೆ ಹೋಗುವಂತೆ, ಈಗ ಸದ್ಯಕ್ಕೆ ಮನೇಲೇ ಇರು, ಆರಾಮಾಗಿರು ಅಂತ ಹೇಳಿದ್ರಂತೆ.
1: ಅದಕ್ಕೆ ಹರಿಣಿಗೆ ನಾವೆಲ್ಲ ನಮ್ ನಮ್ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ವಿ. ಅದಕ್ಕೆ ಈಗ ನಿಮ್ದು ಒಪಿನಿಯನ್ ಏನು ಅಂತ ಹೇಳಿ.
2: ನನ್ ಕೇಳಿದ್ರೆ ನಾನ್ ಹೇಳೋದ್ ಇದು ಒಂದೇ ನೋಡಿ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋದು ಬಿಡೋದು ಅವ್ರಗ್ ಬಿಟ್ಟಿದ್ದು, ಅದು ಅವ್ರ ವೈಯಕ್ತಿಕ ನಿರ್ಧಾರ ಆಗಿರ್ಬೇಕು. ಮನೇಲಿ ಯಾರು ಒಂದ್ ಹೆಣ್ಣಿಗೆ ನೀನ್ ಕೆಲ್ಸಕ್ಕೆ ಹೋಗು ಅಂತಾನು ಒತ್ತಾಯ ಮಾಡಬಾರ್ದು, ಹಾಗೆ ಹೋಗ್ಬಾರ್ದು ಅಂತಾನು ಅಡ್ಡಿ ಹಾಕ್ಬಾರ್ದು.
3: ಹೌದು, ಆದ್ರೆ ನಾನ್ ಕೆಲ್ಸಕ್ಕೆ

0: ಅವ್ರ ವೈಯಕ್ತಿಕ ನಿರ್ಧಾರ ಆಗಿರ್ಬೇಕು. ಮನೇಲಿ ಯಾರು ಒಂದ್ ಹೆಣ್ಣಿಗೆ ನಿನ್ ಕೆಲ್ಸಕ್ಕೆ ಹೋಗು ಅಂತಾನು ಒತ್ತಾಯ ಮಾಡಬಾರ್ದು, ಹಾಗೆ ಹೋಗ್ಬಾರ್ದು ಅಂತಾನು ಅಡ್ಡಿ ಹಾಕ್ಬಾರ್ದು.
1: ಹೌದು, ಆದ್ರೆ ನಾನ್ ಕೆಲ್ಸಕ್ ಹೋಗ್ತೀನಿ ಅಂತ ನಮ್ಮ ಮನೆಯವ್ರನ್ನ ಹೇಗ್ ಕನ್ವಿನ್ಸ್ ಮಾಡೋದು, ಮತ್ತೆ ಕೆಲ್ಸಕ್ ಹೋಗದೆ ಮನೇಲಿ ಇದ್ದಾಗ ಸೊಸೈಟಿನ ಹೇಗ್ ಫೇಸ್ ಮಾಡೋದು?
0: ನೀವ್ ಹೇಳೋದು ಸರಿ ಹರಿಣಿ. ನಮ್ ಮನೆಯವ್ರು ಏನ್ ಹೇಳ್ತಾರ ಗೊತ್ತಾ, ನೀನು ಬಿಇ ಎಂ ಟೆಕ್ ಮಾಡಿದ್ಯಾ, ಎಂ ಮ್ಯೂಸಿಕ್ ಬೇರೆ ಮಾಡಿದ್ಯಾ, ನೀನು ಮನೇಲೇ ಕೂತ್ರೆ ಸಮಾಜದಲ್ಲಿ ಜನ ನನ್ನನ್ ಏನಂತಾರೆ, ಇವನ್ ನೋಡಪ್ಪ ಹೆಂಡತಿಗೆ ಒಂದ್ ಸ್ವಾತಂತ್ರ್ಯನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ.
2: ಸರಳ ಸರಳ.
0: ಹಾ ಹೇಳಿ.
2: ಬಾ ಇಲ್ಲಿ,
0: ಒಂದ್ ನಿಮಿಷ ಅಡ್ಗೆ ಮಾಡ್ತಾ ಇದ್ದೀನಿ.
2: ಬಂದ್ಯಾ?
0: ಈ ಬೆಳಗ್ ಬೆಳಗ್ಗೆನೆ ನಿಮ್ದೊಳ್ಳೆ, ಮಕ್ಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ, ಅಡ್ಗೆ ಕೆಲಸ ಎಲ್ಲ ಮುಗೀತು. ಬಂದೆ ಇರಿ, ಬಂದೆ ಬಂದೆ.
2: ಓ, ಇವರಪ್ಪ ಇವಳು ಯಾಕೆ ಇಷ್ಟು ಓದಿಸಿದ್ರು ಏನೋ, ಅಡುಗೆ ಮನೆ ಮಕ್ಕಳು ಅಂತಾನೆ ಇರ್ತಾಳೆ.
0: ಇರಿ ಇರಿ, ಬಂದೆ. ಬಾಯ್ ಪುಟ್ಟ, ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡು, ಹೋಗ್ಬಿಟ್ ಬಾ. ಆಲ್ ದಿ ಬೆಸ್ಟ್.
2: ಆಲ್ ದಿ ಬೆಸ್ಟ್ ಕಣ ಪುಟ್ಟು.
0: ಹಾ
2: ಸರಳ, ಇಲ್ಲಿ ನೋಡು.
0: ಏನಿದು?
2: ಫಾರಿನ್ ಕಂಪ್ನಿಲಿ ಎಂ ಟೆಕ್ ಮಾಡಿರೋರ್ಗೆ ಒಳ್ಳೆ ಓಪನಿಂಗ್ಸ್ ಇದೆಯಂತೆ, ಒಳ್ಳೆ ಪ್ಯಾಕೇಜ್ ಕೂಡ ಇದೆ, ಅಪ್ಲೈ ಮಾಡು ನೀನು.
0: ನಾನು ಈಗಾಗ್ಲೇ ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ, ನಾನಂತೂ ಕೆಲ್ಸಕ್ಕೆ ಹೋಗಲ್ಲ, ಹೋಮ್ ಮೇಕಿಂಗ್ ನಂಗೆ ತುಂಬಾ ಇಷ್ಟ.
2: ನೀನ್ ದುಡ್ಕೊಂಡ್ ಬಂದ್ ನನ್ ಕೊಡು ಅಂತ ಹೇಳ್ತಿಲ್ಲಮ್ಮ, ನೀನ್ ಫೈನಾನ್ಶಿಯಲಿ ಇಂಡಿಪೆಂಡೆಂಟ್ ಆಗು ಅಂತ.
0: ನಿಮ್ದೊಳ್ಳೆ ಕತೆ, ನನಗ್ ಮಾತ್ರ ಪ್ರೊಫೆಷನಲ್ ಲೈಫ್ಗಿಂತ ನನ್ನ ಪರ್ಸನಲ್ ಲೈಫೇ ಇಂಪಾರ್ಟೆಂಟ್.
2: ಅದು ಸರಿನೇ, ಆದ್ರೆ ನೀನು ಹೊರಗ್ ಹೋಗಿ ನಿಮ್ ಕಲೀಗ್ಸ್ ಜೊತೆಲಿ ಮಾತಾಡಿ ಇಂಟ್ರಾಕ್ಟ್ ಮಾಡಿ ಹಂಗೆಲ್ಲ ಬಂದ್ರೆ ಒಂದ್ ಸೋಷಿಯಲ್ ಲೈಫ್ ನಿನ್ಗೆ ಸಿಕ್ಕದಾಗ ಆಗುತ್ತಲ್ವಾ?
0: ಇವಾಗ ನನಗೆ ಸೋಷಿಯಲ್ ಲೈಫ್ ಸಿಕ್ಕಿಲ್ಲ ಅಂತ ನೀವ್ ಯಾಕೆ ಹೇಳ್ತಿದ್ದೀರಾ? ನೋಡಿ, ನಮ್ಮ ಮಕ್ಕಳು ಶಾಲೆಯಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಹೋಗ್ತೀನ, ಅಲ್ಲಿ ಎಷ್ಟು ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ, ಟೀಚರ್ಸ್ ಎಲ್ಲ ಸಿಗ್ತಾರೆ. ದಿನ ಸಂಜೆ ಪಾರ್ಕ್ಗೆ ವಾಕಿಂಗ್ ಹೋಗ್ತೀನಿ, ಆನ್ಲೈನ್ ಅಲ್ಲಿ ಮೆಡಿಟೇಷನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೀನಿ, ವಾರದಲ್ಲಿ ಒಂದಿನ ಮಕ್ಕಳಿಗೆ ಸಂಗೀತ ಕ್ಲಾಸ್ ತಗೋತಾ ಇದ್ದೀನಿ. ಇಲ್ಲೆಲ್ಲ ಸಿಗೋ ಜನರ ಜೊತೆ ಇಂಟ್ರಾಕ್ಷನ್ನು, ನಾನು ಮಾಡೋ ಇಂಟ್ರಾಕ್ಷನ್ನು ನನಗೆ ಸೋಷಿಯಲ್ ಲೈಫ್ ಸಿಕ್ಕಿದಾಗೆ ಅಲ್ವಾ?
2: ಅಮ್ಮ ತಾಯಿ, ಬೆಳಗ್ಗೆಯಿಂದ ಮನೆ ಕೆಲಸ ಮಾಡ್ಕೊಂಡೇ ಇರ್ತೀಯ, ಯಾವ್ದಾದ್ರು ಕೆಲಸದವ್ರನ್ನ ಹಾಕೊಂಡ್ರೆ ನಿನ್ಗೂ ಸುಲಭ ಅಲ್ವಾ? ಬೇಗ ಕೆಲಸ ಮುಗಿಯುತ್ತೆ, ಮನೆಗೆ ಮಕ್ಕಳು ಬರೋ ಹೊತ್ತಿಗೆ ನೀನ್ ಪ್ಲಾನ್ ಮಾಡ್ಕೊಂಡು ಪಾರ್ಟ್ ಟೈಮ್ ಜಾಬ್ ಮಾಡು ಅಂತ ಹೇಳ್ತಿರೋದ್ ನಾನು.
0: ಸುಮ್ನಿರ್ರಿ, ಕೆಲ್ಸದವ್ರಂತೆ ಕೆಲ್ಸದವ್ರು, ಅವ್ರು ಮಾಡೋ ಕೆಲ್ಸನ ನಾನೇ ಮಾಡ್ಕೋತೀನಿ. ನನಗೆ ನಮ್ಮನೆ ಕೆಲ್ಸ ಮಾಡೋದ್ರಲ್ಲೇ ಒಂದ್ ದೊಡ್ಡ ಖುಷಿ ಸಿಗುತ್ತೆ. ನಮ್ಮ ಅಜ್ಜಿ ಒಂದ್ ವಿಷಯ ಹೇಳ್ತಾ ಇದ್ರು.
2: ಹೌದಾ, ಏನು?
0: ಒಂದ್ ಹೆಣ್ಣು ಕೋಟೆ ಬೇಕಾದ್ರೂ ಗೆಲ್ಬೋದು, ಕೋಣೆ ಗೆಲ್ಲಕ್ಕಾಗಲ್ಲ ಅಂತ. ಇದ್ರ ಅರ್ಥ ಹೇಳ್ತೀರಾ?
2: ಸರಳಾ ದೇವಿ, ನೀನ್ ಹೇಳೋದೇ ನನ್ಗೆ ಅರ್ಥ ಆಗಲ್ಲ, ಇನ್ ನಿಮ್ಮಜ್ಜಿ ಹೇಳೋದ್ ನನ್ಗೆಲ್ಲ ಅರ್ಥ ಆಗ್ಬೇಕು. ಸರಿ ಸರಿ, ನನ್ಗೆ ಆಫೀಸ್ಗೆ ಲೇಟ್ ಆಯ್ತು, ತಿಂಡಿ ಕೊಡು.
0: ಹ್ಞೂ, ಬಂದೆ ಬಂದೆ. ಹ್ಮ್, ತಗೊಳ್ಳಿ. ರೀ, ಏನ್ ಗೊತ್ತಾ, ನಿನ್ನೆ ನಿಮ್ ತಂಗಿ ಫೋನ್ ಮಾಡಿದ್ಲು.
2: ಹೌದಾ?
0: ಈ ಮೇ ಅಲ್ಲಿ ಮೈಸೂರಿಗೆ ಬರ್ತೀನಿ ಅತ್ಗೆ ಅಂತ ಹೇಳಿದ್ಲು. ಒಂದ್ ತಿಂಗಳು ಇಲ್ಲೇ ಇರ್ತೀನಿ ಅಂದ್ಲು. ನಾನು ಆಯ್ತು ಅಂದೆ. ಪಾಪ ಅಣ್ಣ ತಂಗಿ ಇಬ್ರು ಸೇರಿ ಎಷ್ಟು ದಿನ ಆಯ್ತು, ಎಲ್ಲ ಖುಷಿಯಾಗಿರ್ಲಿ ಅಂತ ನಾನು ಹೂ ಅಂದೆ ರೀ.
2: ಓ ಹೌದಾ, ಒಳ್ಳೇದಾಯ್ತು ಬಿಡು. ಅದ್ ಸರ್, ಇದೇನು ಸೈನ್ ತೀಟಾ ಕಾಸ್ ತೀಟಾ ಅಂತೆಲ್ಲ ಬರ್ದಿದ್ಯಾ?
0: ಓ ಅದಾ, ಅದು ಕ್ವಶನ್ ಪೇಪರ್. ನಮ್ಮ ಮಗಳಿಗೆ ಅವಳ ಕಾಲೇಜ್ ನಲ್ಲಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ ನಲ್ಲಿ ಒಳ್ಳೆ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾರಂತೆ. ಅದಕ್ಕೆ ಮನೇಲೂ ಎಲ್ಲಾರು ಅವಳಿಗೆ ಒಂದ್ ಚೂರು ಸ್ವಲ್ಪ ಪ್ರಿಪರೇಷನ್ ಹೆಲ್ಪ್ ಮಾಡೋಣ ಅಂತ. ಅದಕ್ಕೆ ನಾನೊಂದಿಷ್ಟು ಕ್ವಶನ್ಸ್ ನ ಪ್ರಿಪೇರ್ ಮಾಡಿಟ್ಟಿದ್ದೀನಿ, ಅವಳು ಸಂಜೆ ಬಂದ ಮೇಲೆ ಅವಳ ಹತ್ರ ಇದನ್ನೆಲ್ಲ ಸಾಲ್ವ್ ಮಾಡಿಸ್ಬೇಕು, ರಿವಿಷನ್ ಮಾಡಿಸ್ದಂಗಾಗತ್ತೆ.
2: ಓ ಹೌದಾ, ಒಳ್ಳೆ ಕೆಲಸ, ಮಾಡ್ಸು ಮಾಡ್ಸು.
0: ಹ್ಮ್, ಮತ್ತೆ ಇನ್ನೊಂದೇನ್ ಗೊತ್ತಾ, ಅತ್ತೆ ಪಾಪ ಒಬ್ರೇ ಒದ್ದಾಡೋದ್ ನೋಡಕ್ ಆಗ್ತಾ ಇಲ್ಲ ಕಣ್ರಿ. ನಮ್ ಪುಟ್ಟಿದ ಎಕ್ಸಾಮ್ ಮುಗಿದ್ಮೇಲೆ ಅವ್ರಿಗೊಂದು ಆಪರೇಷನ್ ಮಾಡ್ಸಣ್ವಾ?
2: ಓ ಹೌದಲ್ವಾ ಸರಳ, ಸರಿ ಸರಿ. ಮಗಳದು ಎಕ್ಸಾಮ್ ಯಾವಾಗ ಮುಗಿಯುತ್ತೆ ಅಂತ ಹೇಳು, ನಾನ್ ಡಾಕ್ಟರ್ಗೆ ಫೋನ್ ಮಾಡಿ ಡೇಟ್ ಫಿಕ್ಸ್ ಮಾಡಿಸ್ತೀನಿ.
0: ಆಯ್ತು ರೀ, ಮಗಳು ಬಂದ ತಕ್ಷಣ ಕೇಳ್ಬಿಟ್ಟು ಹೇಳ್ತೀನಿ. ಹಾಗೆ ಇವಾಗ ನೀವು ಆಫೀಸ್ಗೆ ಹೋಗ್ತಾ ನನ್ನ ಮಾರ್ಕೆಟ್ ಹತ್ರ ಬಿಟ್ಬಿಡಿ, ನಾನು ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತಗೊಂಡ್ ಬರ್ಬೇಕು.
2: ಅದನ್ನೆಲ್ಲ ತಗೊಂಡು ಹೇಗ್ ಬರ್ತೀಯಾ?
0: ಬರ್ತೀನಿ ಕ್ಯಾಬ್ ಬುಕ್ ಮಾಡ್ಕೊಂಡು. ನನ್ಗೇನು ಹೊಸ್ದಾ, ನೀವು ಸ್ವಲ್ಪ ಬೇಗ ಬನ್ನಿ, ನಾನು ಬಂದು ಮಧ್ಯಾಹ್ನ ಅಡುಗೆ ಮಾಡಬೇಕು, ಅತ್ತೆಗೆ ಬೇರೆ ಊಟ ಬಡಿಸ್ಬೇಕು, ಅವ್ರಿಗೆ ಮಾತ್ರೆ ಎಲ್ಲ ಕೊಡ್ಬೇಕು, ಆಮೇಲೆ ಲೇಟ್ ಆಗ್ಬಿಡತ್ತೆ.
2: ಬಂದೆ ಬಂದೆ, ರೆಡಿ ಇದ್ದೀನಿ, ಒಂದೇ ನಿಮಿಷದಲ್ಲಿ ಬಂದೆ. ಸರಳ, ನೀವು ಹೆಣ್ಮಕ್ಳು ನಿಜಕ್ಕೂ ಸೂಪರ್ ವುಮೆನ್. ಇವತ್ತು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇರೋರು ನೀವೇನೆ, ಅದು ನಮ್ಗೆ ಗೊತ್ತಾಗೋದೇ ಇಲ್ಲ ನೋಡು.
0: ಹ್ಮ್, ಇರ್ಲಿ ಇರ್ಲಿ, ಇವಾಗ ಹಿಂಗೆ ಲೆಫ್ಟ್ ತಗೊಳ್ಳಿ ಅಲ್ಲೇ.
2: ಸರಳ, ಈ ಆಫೀಸ್ ಕೆಲಸ ಹೇಗೆ ಅಂದ್ರೆ ನೋಡಿ, ಪ್ರಾಜೆಕ್ಟ್ ಮುಗೀತು ಅಂದ್ರೆ ಹೊಸ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀವಿ. ಹೇಗಿದ್ರು ಬೇರೆ ಆಫರ್ ಅನ್ನಿಸ್ತಾ ಕಂಪನಿ ಚೇಂಜ್ ಮಾಡ್ತೀವಿ, ಇಲ್ಲಿ ವರ್ಕ್ ಪ್ಯಾಟರ್ನ್ ಚೇಂಜ್ ಮಾಡೋದ್ರಿಂದ

0: ಕಂಪ್ನಿಯಲ್ಲಿ ನಿನಗೆ ಪ್ರಮೋಷನ್ ಅಂತ ಬೇರೆ ಕೊಡ್ತಾರೆ. ಆದ್ರೆ ಮನೆ ಕೆಲಸದಲ್ಲಿ ಸಾಕು ಅನ್ಸಿದ್ರೆ ರಿಟೈರ್ಮೆಂಟ್ ತಗೊಳಕ್ ಆಗಲ್ಲ ನೋಡು. ಕೆಲಸ ಅಂದ್ರೆ ಕೆಲಸ, ಬೆಳಿಗ್ಗೆ ತಿಂಡಿ ಆಯ್ತಾ ಮಧ್ಯಾಹ್ನದ ಊಟ ಮಾಡಬೇಕು, ಮಧ್ಯಾಹ್ನದ ಊಟ ಮುಗಿತಾ ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು. ಮುಗೀತು ಅನ್ನೋದೇ ಇಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ, ಮಧ್ಯಾಹ್ನದಿಂದ ರಾತ್ರಿ, ಹೀಗೆ ರೀಸ್ಟಾರ್ಟ್ ಆಗ್ತಾನೇ ಇರುತ್ತೆ.
1: ಅದಕ್ಕೆ ರೀ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು, ಹೊರಗಡೆ ಕೋಟೆ ಬೇಕಾದ್ರೆ ಗೆದ್ಬಿಡ್ಬೋದು, ಆದ್ರೆ ಮನೆ ಒಳಗಡೆ ಕೆಲಸ ನಮ್ಮನ್ ಗೆಲ್ಲೋಕ್ ಬಿಡೋದಿಲ್ಲ ಅಂತ.
0: ಕೋಟೆ ಗೆದ್ರು ಕೋಣೆ ಗೆಲ್ಲಲಾಗದು.
1: ಆಯ್ತು ನಿಲ್ಸಿ ನಿಲ್ಸಿ, ಇಲ್ಲೇ ಇಲ್ಲೇ ಇಲ್ಲೇ ಬಂತು ಅಂಗಡಿ.
0: ಸರಿ ಹುಷಾರಾಗಿ ಹೋಗ್ಬಾ, ಬಾಯ್
1: ಬಾಯ್ ಬಾಯ್.

0: ನೋಡಿದ್ರಲ್ವಾ, ಹಿಂಗೆ ನಮ್ಮ ಮನೆಯವ್ರನ್ನ ನಾನು ಕನ್ವಿನ್ಸ್ ಮಾಡಿದ್ದು.
1: ವಾವ್, ನೀವು ಸರಿ ಬಿಡಿ, ಕನ್ವಿನ್ಸ್ ಮಾಡೋ ಕಲೆ ಸಹನೂ ನಿಮಗ್ ಬರುತ್ತೆ.
2: ಮತ್ತೆ ಸುಮ್ನೆ ಹೇಳ್ತೀವಾ ನಮ್ ಸರಳ ಸಕಲ ಕಲಾ ವಲ್ಲಭೆ ಅಂತ?
0: ಹೌದೌದು, ಮತ್ತೆ ಮನೆ ಅಂದ್ರೆ ಒಳಗಡೆ ಒಂದ್ ತೀರ್ಮಾನದ ಬಗ್ಗೆ ಕ್ಲಾರಿಟಿ ಇರ್ಬೇಕು. ಅದನ್ನ ಅವ್ರಿಗೆ ಕನ್ವಿನ್ಸ್ ಮಾಡೋ ನೇಚರ್ ಕೂಡ ನಮ್ ಹೆಣ್ಮಕ್ಳಿಗಿರ್ಬೇಕು. ಆ ಕೆಪಾಸಿಟಿನ ನಾವೇ ಬೆಳೆಸ್ಕೋಬೇಕು.
3: ಹೌದ್ ಸರಳ, ನೀವ್ ಹೇಳೋ ಸರಿ. ನಾವು ಮನೇಲಿ ಇರೋರು, ಬರೀ ಗೃಹಿಣಿ, ಹೊರಗೆ ಎಲ್ಲೂ ಕೆಲ್ಸಕ್ ಹೋಗಲ್ಲ ಅಂತ ನಮಗ್ ನಾವೇ ಇನ್ಫೀರಿಯಾರಿಟಿ ಫೀಲ್ ಮಾಡ್ಕೋಬಾರ್ದಲ್ವಾ? ನೋಡಿ, ನಾವು ಮನೇಲಿದ್ರು ಎಷ್ಟೊಂದು ಪಾತ್ರಗಳನ್ನ ಮಾಡ್ತೀವಲ್ವಾ?
2: ನಿಜ. ಮತ್ತೆ ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಎಷ್ಟೊಂದ್ ಪ್ರಿಪರೇಷನ್ ಜೊತೆಗ್ ಮಾಡ್ಕೋತೀವಿ ಅಲ್ವಾ? ಆಫೀಸ್ಗಳಲ್ಲಿ ಮಾಡ್ತಾರಲ್ಲ ಓಟಿ ಅಂತ, ಆತರ ನಾವ್ ಎಕ್ಸ್ಟ್ರಾ ಟೈಮ್ ವರ್ಕ್ ಕೂಡ ಮನೇಲಿ ಮಾಡ್ತೀವಿ.
3: ಜೊತೆಗೆ ಹಬ್ಬಗಳು ಬಂದ್ರೆ ಆಗಂತೂ ಎಷ್ಟ್ ಕೆಲ್ಸ ಮಾಡ್ಕೋತೀವಲ್ವಾ?
4: ಅಲ್ಲರಿ, ನೀವುಗಳು ಹೇಳ್ತಿರೋದು ಹಬ್ಬ ಹರಿದಿನಗಳು ಅತಿಥಿಗಳು ಬಂದಾಗ ಬಹಳ ಕೆಲ್ಸ ಮಾಡ್ತೀವಿ ಅಂತ ಅಲ್ವಾ? ಆಗ ಮಾತ್ರ ಅಲ್ಲರಿ, ಪ್ರತಿ ದಿನ ಕೆಲ್ಸನೇ. ಈಗ ನೋಡಿ, ಮನೆ ಕೆಲ್ಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಮಕ್ಕಳು ಬರ್ತಾರ, ಮತ್ತೆ ಅವರಿಗೆ ಸಂಜೆ ಕೂರ್ಸಿ ಪಾಠ ಹೇಳ್ಕೊಡ್ಬೇಕು, ಜೊತೆಗೆ ರಾತ್ರಿ ಅಡ್ಗೆನೂ ಮಾಡ್ಬೇಕು.
2: ಏ ಅದಿರ್ಲಿ ಬಿಡಿ, ವಯಸ್ಸಾದ ಅತ್ತೆ ಮಾವ ಇರ್ತಾರ, ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಅವ್ರಿಗೆ ಅಂತಾನೆ ಬೇರೆ ಅಡ್ಗೆ ಮಾಡ್ಬೇಕು. ಟೈಮ್ ಟೈಮ್ಗೆ ಅವ್ರಿಗೆ ಮಾತ್ರೆ ಬಿಸಿನೀರ್ ಕೊಡ್ಬೇಕು, ಜಾಸ್ತಿ ಸತಿ ಹಾಸ್ಪಿಟಲ್ ಚೆಕಪ್ ಗಳಿಗೆ ಕರ್ಕೊಂಡು ಹೋಗ್ಬೇಕು. ಇವೆಲ್ಲ ಏನ್ ನಮ್ ಜವಾಬ್ದಾರಿ ಅಲ್ವಾ?
0: ನೋಡಿ, ಮತ್ತೆ ನಾವು ಒಂಥರ ಸ್ಟೇಜ್ ಮೇಲೆ ಏಕಪಾತ್ರ ಅಭಿನಯ ಮಾಡೋ ಹಾಗೆ, ಮನೆಯಲ್ಲಿ ಹುಷಾರಿಲ್ದೇ ಇರೋರ್ಗೆ ಸುಧಾರಿಸಕ್ಕೆ ನರ್ಸ್ ಆಗಿರ್ಬೇಕು, ಮಕ್ಕಳಿಗೆ ಪಾಠ ಹೇಳ್ಕೊಡಕ್ಕೆ ಟೀಚರು ಆಗಿರ್ಬೇಕು.
2: ಅಬ್ಬಬ್ಬಾ, ಒಳ್ಳೊಳ್ಳೆ ತರಕಾರಿ ಹಾಕಿ ರುಚಿ ರುಚಿಯಾದ ಬಿಸಿ ಅಡ್ಗೆ ಮಾಡಿ ಬಡಿಸುವಾಗ ಬೆಸ್ಟ್ ಕುಕ್ ಆಗಿರೋದು, ಆಗಾಗ ಗೆಸ್ಟ್ ಗಳನ್ನ ಸತ್ಕರಿಸುವಾಗ ಒಳ್ಳೆ ಹೋಸ್ಟ್ ಆಗಿರೋದು.
3: ರೀ ಅದಿರ್ಲಿ, ಮನೇಲಿ ಯಾವ ಸಾಮಾನಿಲ್ಲ, ಕಾಳು ಬೇಳೆಗಳು ಎಷ್ಟಿದೆ, ಯಾವ ತರಕಾರಿ ಬೇಗ ಹಾಳಾಗತ್ತೆ, ಯಾವ ಕಾಳು ಹುಳ ಹಿಡಿಯುತ್ತೆ, ಯಾವ್ದನ್ನ ತರಿಸ್ಬೇಕು, ಎಷ್ಟ್ ತರಿಸ್ಬೇಕು ನೋಡ್ರಿ. ಇದೆಲ್ಲ ಮಾಡುವಾಗ ನಾವು ಒಂಥರ ಕ್ವಾಂಟಿಟಿ ಕಂಟ್ರೋಲರ್ ಜೊತೆಗೆ ಎಕನಾಮಿಸ್ಟ್ ಕೂಡ ಆಗಿರ್ತೀವಲ್ವಾ? ಹಾಗನ್ಸಲ್ವಾ ನಿಮ್ಗೆ?
0: ಹೌದಪ್ಪ, ನಾವಿಷ್ಟೆಲ್ಲ ಪಾತ್ರಗಳನ್ನ ಮಾಡ್ತಾ ಇದ್ರು ನಮ್ಗೆ ಯಾಕೆ ಈ ಸಮಾಜದಲ್ಲಿ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಬರೀ ಮನೇಲೆ ಇದ್ದೀರಾ ಅಂತ ಕೇಳ್ತಾರಲ್ಲ, ಯಾಕೆ ಅಂತ.
4: ಹರಿಣಿ, ನೀವ್ ಹೇಳ್ದಾಗ ಅನ್ನಿಸ್ತು, ಛೇ, ನಾವು ಯಾವುದೇ ಸಂಬಳ ಇಲ್ಲದೆ ಕೆಲ್ಸ ಮಾಡ್ತೀವಿ ಅಂದ್ರೆ ಫಿಕ್ಸೆಡ್ ಸ್ಯಾಲ್ರಿ ಅಂತ ಇಲ್ಲ ನೋಡಿ, ಅದಕ್ಕೆ ನಮ್ ಬಗ್ಗೆ ಅಷ್ಟೊಂದು ಅಗೌರವಾನ ಜನಕ್ಕೆ ಅಂತ.
0: ಹಾಗಲ್ಲ ರೀ, ಈಗ ನೋಡಿ, ವಿಶೇಷ ಚೇತನರಿಗೆ ಏಜ್ ಓಲ್ಡ್ ಪೆನ್ಷನ್, ವಿಡೋ ಪೆನ್ಷನ್, ರಿಟೈರ್ಡ್ ಆದವ್ರಿಗೆ ಪೆನ್ಷನ್ ಹೀಗೆಲ್ಲ ಕೊಡ್ತಾರಲ್ಲ, ಹಾಗೆ ನಾವು ವಿದ್ಯಾವಂತ ಗೃಹಿಣಿಯರಾಗಿ ಗೌರವಧನ ಅಂತ ನಮ್ಗೆ ನಿಶ್ಚಿತ ದಿನಗಳಲ್ಲಿ ಸಿಕ್ಕಿದ್ರೆ ಸಮಾಜದಲ್ಲಿ ಸ್ವಲ್ಪನಾದ್ರೂ ಗೌರವ ಸಿಕ್ತಿತ್ತೇನೋ ಅಲ್ವಾ?
2: ಹೌದು, ನೀವದನ್ ಚೆನ್ನಾಗಿ ಹೇಳಿದ್ರಿ.
0: ಹೌದು, ನನ್ಗಂತೂ ಅನ್ಸುತ್ತೆ ನಾವು ಮನೇಲಿ ಇದ್ಕೊಂಡೆ ಇಷ್ಟೆಲ್ಲಾ ಪಾತ್ರಗಳನ್ನ ಮಾಡ್ತೀವಿ, ಆದ್ರೂ ಸಂಬಳ ಇರ್ಲಿ ಇಲ್ದೇ ಇರ್ಲಿ ನಾವೆಲ್ಲ ಸೂಪರ್ ವುಮೆನ್ ಅಲ್ವಾ? ನಾವ್ ಯಾಕೆ ಬೇಜಾರ್ ಮಾಡ್ಕೋಬೇಕು ಹೇಳಿ?
3: ಹೌದು,
4: ನಾವು ಮನೆಯಲ್ಲಿ ಎಲ್ಲರಿಗೂ ನಮ್ಮ ಸಮಯವನ್ನ ಸಾಕಷ್ಟು ಕೊಟ್ಟಿರ್ತೀವಿ, ಈಸಿಯಾಗಿ ಅವೈಲಬಲ್ ಆಗಿರ್ತೀವಿ, ಅಂದ್ರೆ ಕ್ವಾಂಟಿಟೇಟಿವ್ ಟೈಮ್ ಜೊತೆಗೆ ಕ್ವಾಲಿಟಿ ಟೈಮ್ ಕೂಡ ಕೊಟ್ಟಿರ್ತೀವಿ.
3: ಹೌದ್ರಿ ಪರಿಮಳ, ನಾವು ಹೊರಗೋಗಿ ದುಡ್ದು ಮಕ್ಕಳಿಗೆ ಆಸ್ತಿ ಮಾಡಿದ್ರು, ಮನೇಲೇ ಇದ್ದು ಮಕ್ಕಳನ್ನ ಗಮನಿಸಿ ಅವರಿಗೆ ಒಳ್ಳೆ ಸಂಸ್ಕಾರ ನೀಡ್ತೀವಿ, ರೀತಿ ನೀತಿಗಳನ್ನ ಕಲಿಸ್ತೀವಿ, ಮಕ್ಕಳನ್ನೇ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡ್ತೀವಲ್ವಾ?
2: ಹೌದ್ರಿ, ಆ ನಮ್ಮ ಪರಿಶ್ರಮನ ಯಾರು ಪರಿಗಣಿಸೋದೇ ಇಲ್ಲ, ನಮ್ದೊಂದು ರಿವಾರ್ಡ್ಲೆಸ್ ಜಾಬ್ ಅನ್ಸಲ್ವಾ?
0: ಹೌದು, ಅದಕ್ಕೆ ಒಂದೊಂದ್ಸಾರಿ ಬೇಜಾರಾಗತ್ತೆ. ಮಕ್ಕಳು ಒಳ್ಳೆಯವರಾದ್ರೆ ಅಪ್ಪ ಅಮ್ಮ ಇಬ್ರು ಹೊಗಳುತ್ತೆ ಸಮಾಜ, ಅದೇ ಮಕ್ಕಳು ಕೆಟ್ಟದಾರಿ ಹಿಡಿದ್ರೆ ತಾಯಿಯೇ ಅಲ್ವಾ ಕಾರಣ?
1: ರೀ ಯಾರ್ ಏನಾದ್ರೂ ಹೇಳಿ, ನಮ್ �ಬಗ್ಗೆ ನಮಗ್ ಹೆಮ್ಮೆ ಇರ್ಬೇಕು. ನಮ್ ಸಂಸಾರದಲ್ಲಿ ಎಲ್ರು ಆರೋಗ್ಯವಾಗಿದ್ದು ನಾವು ಜವಾಬ್ದಾರಿಯಿಂದ ಎಲ್ಲಾ ಪಾತ್ರ

ನಾವು ಸೂಪರ್ ವಿಮೆನ್ನೆ ನಾಟಕ ಕೇಳಿದಿರಿ. ರಚನೆ ನೇತ್ರಾ ಕೆ, ಪಾತ್ರ ಪರಿಚಯ ಪವಿತ್ರ ನೇತ್ರ, ಪರಿಮಳ ಸುರಭಿ, ವಿಜಯ ಚಿನ್ಮಯಿ, ಹರಿಣಿ ಆಹಿರಿ ಪುಟ್ಟಿ, ಸರಳ ಕೀರ್ತನ, ಹರೀಶ್ ದಿಗ್ವಿಜಯ ಬಿ ಹಾಗೂ ಸತೀಶ್ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಸಹಕಾರ ಸಹನ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ಕೆಲವು ಪ್ರಕಟಣೆಗಳು. ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ದಿನಾಂಕ 27/5/2026 ಅಂದರೆ ನಾಳೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಮೂಡಿ ಬರ್ತಾ ಇದೆ. ವಿಷಯ 2026-27 ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ. ವಿಷಯ ಕುರಿತು ಭಾಗವಹಿಸುತ್ತಾರೆ ನಾಸಿರುದ್ದೀನ್ ಉಪನಿರ್ದೇಶಕರು, ಅಭಿವೃದ್ಧಿ ಶಿಕ್ಷಣ ಇಲಾಖೆ ಚಿತ್ರದುರ್ಗ, ಮತ್ತು ನಾಗಭೂಷಣ್ ಎಸ್ ಉಪ ಪ್ರಾಚಾರ್ಯರು ಡಯಟ್ ಶಿಕ್ಷಣ ಇಲಾಖೆ ಚಿತ್ರದುರ್ಗ. ನೀವು ಕರೆ ಮಾಡಬೇಕಾದಂತಹ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9448640273, ಮತ್ತೊಂದು 9141970272. ಸ್ಥಿರ ದೂರವಾಣಿ ಸಂಖ್ಯೆ 0819924596. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ.
1: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
2: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಕುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಸೂರ್ಯ ಬಂದನೆ
4: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
2: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
5: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ. ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

ಪ್ರಕಟಣೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ, 1 ಗಂಟೆಗೆ ಪ್ರಗತಿ ಪಥ, ನಂತರ 1 ಗಂಟೆ 10 ನಿಮಿಷಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನ ಕೇಳುವಿರಿ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬೆನ್ನುಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ್ದಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರು. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮನುಷ್ಯನ ದೇಹಕ್ಕೆ ಬರುವಂತಹ ವ್ಯಾಧಿಗಳು ಹಲವಾರು. ನಾವು ಸಾಮಾನ್ಯವಾಗಿ ತಡ್ಕೊಳ್ಳುವಂತ ವ್ಯಾಧಿಗಳಿದ್ವು ಅಂತಂದ್ರೆ ವೈದ್ಯರ ಹತ್ರಕ್ಕ ಹೋಗುದಿಲ್ಲ. ಇರ್ಲಿ ಬಿಡು, ಇವತ್ ಕಡಿಮೆ ಆಗ್ತದ, ನಾಳೆ ಕಡಿಮೆ ಆಗ್ತದ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡ ಬಂದ್ಬಿಡ್ತೀವಿ. ಆದ್ರೆ ಕೆಲವು ವ್ಯಾಧಿಗಳು ಹೆಂಗಿರ್ತಾವ ಅಂತಂದ್ರ ಗೊತ್ತಿಲ್ಲದೆ ನಮ್ಮ ಜೀವ ಹೈರಾಣ ಮಾಡ್ಬಿಟ್ಟಿರ್ತಾವ. ಆವಾಗ ನಾವು ಅಲೋಪತಿಗ್ ಹೋಗುದೋ, ಆಯುರ್ವೇದಕ್ ಹೋಗುದೋ, ಹೋಮಿಯೋಪತಿಗ್ ಹೋಗುದೋ ಅನ್ನೋ ದ್ವಂದ್ವದೊಳಗ ಸಿಕ್ಕಾಕೊಳ್ತೀವಿ. ನಮ್ಮ ಭಾರತೀಯ ಪುರಾತನ ವೈದ್ಯ ಪದ್ಧತಿ ಅಂದ್ರೆ ಆಯುರ್ವೇದ ಪದ್ಧತಿ. ಇದು ಒಂದು ಸಲ ನೀವು ಟ್ರೀಟ್ಮೆಂಟ್ ತಗೊಂಡ್ರಿ ಅಂತಂದ್ರೆ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಅದ ಅನ್ನೋ ಸಿದ್ಧಾಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ನಮ್ಮ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದೊಳಗ ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವಂತ ತೊಂದರೆಗಳು ಯಾವವು, ಇವು ಯಾಕೆ ಬರ್ತಾವ, ಲಕ್ಷಣಗಳೇನು, ಮತ್ತೆ ಇದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸಾ ಕ್ರಮ ಇದೆ, ಔಷಧೋಪಚಾರ ಆಗಬಹುದು ಅಥವಾ ಮೆಡಿಕಲ್ ಯೋಗ ಅಂತ ಹೇಳ್ತೀವಿ ಅದಾಗಬಹುದು, ಬೇರೆ ಬೇರೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಲಭ್ಯ ಇದೆ ಅನ್ನೋ ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು ಈ ಆಯುರ್ವೇದ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ, ಸಾಕಷ್ಟು ಅನುಭವವನ್ನು ಕೂಡ ಹೊಂದಿದ್ದಾರೆ. ನಮಸ್ಕಾರ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರು.
2: ನಮಸ್ಕಾರ
1: ಡಾಕ್ಟರ್. ಸಾಮಾನ್ಯವಾಗಿ ಮನುಷ್ಯನ ದೇಹದಲ್ಲಿ ಬಹಳ ಪ್ರಮುಖವಾದ ಅಂಗ ಅಂದ್ರೆ ಬೆನ್ನು ಹುರಿ. ನಮ್ಗೆ ಕೂಡ್ಲಿಕ್ಕಾಗ್ಲಿ, ಮಲಗ್ಲಿಕ್ಕಾಗ್ಲಿ, ಓಡಾಡ್ಲಿಕ್ಕಾಗ್ಲಿ, ಬಗ್ಲಿಕ್ಕೆ ಎಲ್ಲದಕ್ಕೂ ನಮ್ಮ ಬೆನ್ನು ಹುರಿ ಬಹಳ ಪ್ರಧಾನವಾದದ್ದು. ಈ ಬೆನ್ನು ಹುರಿಯ ಜೊತೆ ಜೊತೆಗೆ ದೇಹದ ಇತರ ಸಂದುಗಳು, ಜಾಯಿಂಟ್ಸ್ ಅಂತ ಹೇಳ್ತೀವಿ, ಇವು ಎಷ್ಟೋ ಸಮಯದಲ್ಲಿ ನಮಗೆ ಬೀಳ್ಬೇಕಂತಾನೆ ಇಲ್ಲ, ಹಂಗಂಗೇನೆ ಜಾಯಿಂಟ್ಸ್ ಪೇನ್ ಕಾಣಿಸ್ಕೊಳ್ಳಿಕ್ ಶುರು ಆಗ್ತದೆ, ಬೆನ್ನು ಹುರಿ ಸಮಸ್ಯೆಗಳು ಕಾಣಿಸ್ಲಿಕ್ ಶುರು ಆಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಈ ತರಹದ ನೋವುಗಳು ಮನುಷ್ಯನನ್ನ ಕಾಡ್ತದೆ ಅಂತ ಹೇಳ್ತೀರಿ?
2: ಈಗ ಇದರಲ್ಲಿ ಬೆನ್ನು ಹುರಿ ಏನಿದೆಯಲ್ಲ, ಅದು ಮೂಲಭೂತ ಸಿದ್ಧಾಂತ ಆಗುತ್ತೆ ನಮ್ಮ ಪೋಶ್ಚರ್ ಮೇಂಟೈನ್ ಆಗ್ಲಿಕ್ಕೆ. ಸೊ ಅದರಲ್ಲಿ ಏನಾದ್ರೂ ಏರ್ಪೇರ ಆದ್ರೆ ನಿಮ್ಮ ಶರೀರದ ಯಾವ ಭಾಗಗಳು ಅದರಿಂದ ತೊಂದರೆ ಒಳಪಡಬಹುದು. ಈಗ ಬೆನ್ನು ಹುರಿ ತೊಂದರೆಗಳು ಯಾಕೆ ಆಗುತ್ತೆ, ಒಂದು ಈಗೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಈಗಿನ ಲೈಫ್ ಸ್ಟೈಲು ಅದು ಒಂದು ಮೇನ್. ಆಮೇಲೆ ಇದು ಬಿಟ್ಟು ಇಂಜುರೀಸ್, ಆಕ್ಸಿಡೆಂಟ್ಸ್ ಅಥವಾ ಯಾವ್ದಾದ್ರು ಜರ್ಕ್ಸ್ ಅಥವಾ ಯಾವ್ದಾದ್ರು ನೀವು ಮನೆಯಲ್ಲಿ ಕೆಲಸ ಮಾಡ್ತಿರ್ತೀರಾ, ಹಬ್ಬದಲ್ಲಿ ನೀವು ಓವರ್ ಎಕ್ಸೈಟ್ ಆಗಿ ಅದನ್ನು ಮಾಡಿದೆ ಇದನ್ನು ಮಾಡಿದೆ ಎಲ್ಲಾನು ಮಾಡುವಾಗ ಆ ಸ್ಪೈನ್ ನಲ್ಲಿ

0: ಮೂಮೆಂಟ್ಸ್ ಇರುತ್ತೆ, ಅದಕ್ಕಿಂತ ಹೆಚ್ಚಿಗೆ ನೀವು 2-3 ಮೂಮೆಂಟ್ಸ್ ಮಾಡ್ಲಿಕ್ಕೆ ನೋಡ್ತೀರ. ಬಗ್ಗೋದು, ಸೈಡಿಗೆ ತಿರುಗೋದು, ಆ ತರ ಮಾಡುವಾಗ ಆ ಬೆನ್ನು ಹುರಿಯ ಮಾಂಸಖಂಡಗಳಲ್ಲಿ ಊತ ಉಳ್ಕೊಳ್ಳುತ್ತೆ. ಮಾಂಸಖಂಡಗಳ ಊತದಿಂದ ಆ ಬೆನ್ನು ಹುರಿಯ ಅಸ್ಥಿಗಳು ಅಂತ ಇರುತ್ತೆ, ನಾವು 33 ಇದೆ ಬೆನ್ನು ಹುರಿಯಲ್ಲಿ. ಸೊ ಅದರಲ್ಲಿ ಬಿಗಿತ ಉಂಟಾಗಿ ಆ ಸಂಧಿಗಳು ಸೈಡಿಗೆ ಸರ್ಕೊಳ್ಳುತ್ತೆ. ಸೈಡಿಗೆ ಸರ್ಕೊಳ್ಳೋದಂದ್ರೆ ಅದರೊಂದು ಅಲೈನ್ಮೆಂಟ್ ಇದೆ ಸ್ಪೈನ್ ಇದ್ದು. ಸೊ ನಾರ್ಮಲ್ ಸ್ಟ್ರಕ್ಚರ್ ಪ್ರಕಾರ ಈ ಪ್ರಕಾರ ಇದು ಸ್ಪೈನ್ ಅಲೈನ್ಮೆಂಟ್ ಇರಬೇಕು ಕೆಳಭಾಗದವರೆಗೂ, ಕುತ್ತಿಗೆಯಿಂದ ಕೆಳಭಾಗವರೆಗೂ. ಸೊ ಆ ಇದರಲ್ಲಿ ಏನಾಗುತ್ತೆ, ನಾವು ಕೆಲಸ ಮಾಡುವಾಗ ಓವರ್ ವರ್ಕ್ ಮಾಡುವಾಗ ಓವರ್ ಎಕ್ಸರ್ಷನ್ ಓವರ್ ವೇಟ್ ನಾವು ತಗೊಳ್ಳುವಾಗ ಎತ್ತುವಾಗ, ಸೊ ಅದು ಒಂದು ಸರಿ ಆದ್ರೆ ಎರಡು ಸರಿ ಆದ್ರೆ ಓಕೆ, ಅದು ತಂದ ತಾನೇ ಗುಣಪಡಿಸಿಕೊಳ್ಳುತ್ತದೆ. ಆದ್ರೆ ಅದೇ ರಿಪೀಟ್ ರಿಪೀಟ್ ರಿಪೀಟ್ ಆದುವಾಗ ಅದರಲ್ಲಿ ಫ್ರಿಕ್ಷನ್ ಉಂಟಾಗಿ ಮಸಲ್ಸ್ ಅಲ್ಲಿ ಊತ ಉಳ್ಕೊಳ್ಳುತ್ತೆ, ಅದರಿಂದ ಅಸ್ಥಿ ಮೇಲೆ ಪ್ರಭಾವ ಬೀರಿ ಆ ತನ್ನ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಸರಿದುಕೊಳ್ಳುತ್ತೆ. ಸೊ ಆವಾಗ ನಮಗೆ ಈ ಬೆನ್ನು ಹುರಿಯ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ.
1: ಅಂದ್ರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತೀವಿ,
0: ಡಿಸ್ಕ್ ಪ್ರೊಲ್ಯಾಪ್ಸ್ ಇದು ಲಾಸ್ಟ್ ಸ್ಟೇಜ್ ಇದು. ಸೊ ಇದಕ್ಕಿಂತ ಮೊದಲಿಗೆ ಆ ಬೆನ್ನು ಹುರಿಯ ನಡುವೆ ಡಿಸ್ಕ್ ಅಂತ ಬರುತ್ತೆ, ಅಂದ್ರೆ ಗಾದಿ ಅಂತ ಬರುತ್ತೆ. ನಿಮಗೆ ಗೊತ್ತಿರಬಹುದು, ಎಲ್ಲ ಹೇಳ್ತಾರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ, ಡಿಸ್ಕ್ ಸರಿದಿದೆ, ಬಲ್ಜ್ ಆಗಿದೆ, ಗಾದಿ ಸರ್ಕೊಂಡಿದೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಸ್ಟಾರ್ಟಿಂಗ್ ಆಗಲ್ಲ, ಫಸ್ಟ್ ಸ್ಟೇಜ್ ಇಟ್ ಇಸ್ ನಾಟ್ ದ ಫಸ್ಟ್ ಸ್ಟೇಜ್, ಇಟ್ ಇಸ್ ಲಾಸ್ಟ್ ಸ್ಟೇಜ್. ಸೊ ಅದರಲ್ಲಿ ಗ್ರೇಡ್ಸ್ ಬರುತ್ತೆ, 1, 2, 3, 4 ಅಂತ ಗ್ರೇಡ್ಸ್ ಬರುತ್ತೆ. ಸೊ ಆವಾಗ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತೇವೆ, ಸೊ ವಿ ಆರ್ ನೆಗ್ಲೆಕ್ಟಿಂಗ್ ದಟ್. ಆವಾಗ ಏನಾಗುತ್ತೆ, ಅದು ನೆಕ್ಸ್ಟ್ ಸ್ಟೇಜ್ ಗೆ ಹೋಗುತ್ತೆ. ಆ ಗಾದಿ ಸರಿ ತಂದ್ರೆ ಏನಾಗುತ್ತೆ, ನಮಗೆ ಪೇನ್ಸ್ ಇಲ್ಲಿ ಸರಿದಿರುತ್ತೆ ಬೆನ್ನುಹುರಿಯಲ್ಲಿ, ಬಟ್ ಪೈನ್ ಇಂದ ನರಗಳು ಏನ್ ಹೋಗುತ್ತೆ, ಆ ನರಗಳು ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ಅಲ್ಲಿ ನಮ್ಗೆ ನೋವು ಕಾಣಬಹುದು. ಎಲ್ಲರೂ ಗೊತ್ತಿರುವ ಹಾಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಿಯಾಟಿಕ. ಅದರಲ್ಲಿ ನಮ್ಮ ಆಯುರ್ವೇದದಲ್ಲೂ ಅದು ಇದೆ, ಅದರಲ್ಲಿ ವಿಶ್ವಾಚಿ ಅಂತ ಹೇಳ್ತಾರೆ, ಗೃದ್ರಸಿ ಅಂತ ಹೇಳ್ತಾರೆ. ಗೃದ್ರಸಿ ಅಂದ್ರೆ ಹೇಗೆ, ಈಗ ಗೃದ್ರಸಿ ಅಂದ್ರೆ ಹದ್ದು, ಹದ್ದು ಹೇಗಾರುತ್ತೆ, ಒಂದ್ ಕಡೆ ಸೈಡ್ಗೆ ಒಂದ್ ಕಡೆ ಸೈಡ್ಗೆ ಮಾಡುವಾಗ ಅದೇ ತರ ಹಾರುತ್ತೆ. ಸೊ ಗೃದ್ರಸಿ ಇದ್ದವರು ಸಿಯಾಟಿಕ ಇದ್ದವರು ಸಹಿತ ಆ ಸ್ಟ್ರೇಟ್ ಆಗಿ ನಡೆಯುವುದಿಲ್ಲ, ಒಂದ್ ಕಾಲು ಸೊಟ್ಟ ಮಾಡಿ ನಡೀತಾರೆ. ಸೊ ಈ ಪ್ರಕಾರ ಇದ್ದಾಗ ಆ ನರ್ವ್ಸ್ ಮೇಲೆ ಆ ಡಿಸ್ಕ್ ಏನಿದೆ ಪ್ರೆಷರ್ ಬರುತ್ತೆ, ಪ್ರೆಷರ್ ಬಂದಾಗ ಆ ನರ್ವ್ ಇರಿಟೇಷನ್ ಆಗುತ್ತೆ. ಸೊ ಇರಿಟೇಷನ್ ಆದಾಗ ನಮಗೆ ಪೇನ್ ಕಂಡುಕೊಳ್ಳುತ್ತೆ. ನೀವು ಮಲ್ಕೊಂಡಾಗ ಏನಿರಲ್ಲ, ಯಾಕಂತಂದ್ರೆ ಸ್ಪೈನು ಒಂದೇ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ. ಯಾವಾಗ ನೀವು ಮೂವ್ಮೆಂಟ್ಸ್ ಮಾಡ್ತೀರಿ ಅದ್ರ ಮೇಲೆ ಪ್ರೆಷರ್ ಬರುತ್ತೆ. ಸೊ ಆವಾಗ ಈ ಎಲ್ಲ ತೊಂದರೆಗಳು ಕಾಣಿಕೊಳ್ಳುತ್ತೆ. ಇದರ ಜೊತೆ ಜೊತೆ ಬೇರೆ ಜಾಯಿಂಟ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮ್ಯಾಕ್ಸಿಮಮ್ ಆಗಿ ಬೇರೆ ಜಾಯಿಂಟ್ಸ್ ಒಂದು ಇನ್ಫೆಕ್ಷನ್ ಆರ್ಥರೈಟಿಸ್ ಅಂತ ಹೇಳ್ತೇವೆ, ಅದರಿಂದ ಬರಬಹುದು. ಇಲ್ಲ ಅಂದ್ರೆ ಓವರ್ ಯೂಸ್ ಮಾಡಿಂದ ಬರಬಹುದು. ಇದಕ್ಕೆ ಕಾರಣ ಮೇನ್ ಅಂತ ಅಂದ್ರೆ, ನಾವು ಯೋಗಾಸನ ವ್ಯಾಯಾಮ ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳಲಿಲ್ಲ ಅಂದ್ರೆ ನಮ್ಗೆ ಈ ಎಲ್ಲ ತೊಂದರೆಗಳು ಬರ್ತದೆ. ಯಾಕಂದ್ರೆ ಮನುಷ್ಯ ಅಂದ ಮೇಲೆ ಕೆಲಸ ಮಾಡ್ಲೇಬೇಕು, ಕೆಲಸ ಮಾಡ್ಲಿಲ್ಲ ಅಂದ್ರೆ ನಡೆಯಲ್ಲ. ಸೊ ಅದ್ರ ಜೊತೆ ನಾವು ಪ್ರಿಕಾಷನ್ ಅಂತ ಇಟ್ಕೊಂಡ್ಬಿಟ್ಟು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದನ್ನ ನಾವು ಅಳವಡಿಸಿಕೊಂಡ್ರೆ ಇದು ನಮ್ಗೆ 4th ಸ್ಟೇಜ್ ನಲ್ಲಿ ಹೋಗುವ ಒಳಗಾಡದಾಗದಾಗೆ ನೋಡ್ಕೋಬಹುದು.
1: ಅಂದ್ರೆ ಈಗ ಸಾಮಾನ್ಯವಾಗಿ ಈ ಬೆನ್ನು ಹುರಿಗೆ ಬರುವಂತ ತೊಂದರೆ ಯಾವ್ಯಾವುದು ಅಂತಂತೀರಿ?
0: ಬೆನ್ನುಹುರಿಗೆ ತೊಂದರೆ ಅಂತಂದ್ರೆ ನಿಮಗೆಲ್ಲ ನಾ ಈಗ ಹೇಳಿದೆ ನಿಮ್ಗೆ, ಈಗ ಸಿಯಾಟಿಕ, ಡಿಸ್ಕ್ ಹರ್ನಿಯೇಷನ್, ಸ್ಪಾಂಡಿಲೈಸಿಸ್, ಸ್ಪಾಂಡಿಲೋಲಿಸ್ಟಿಸಿಸ್. ಅಂದ್ರೆ ಡಿಸ್ಕ್ ಇರುತ್ತೆ, ಸ್ವಲ್ಪ ಸರಿಯುತ್ತೆ, ಅದು ಒಂದು ಒಂದ್. ಆಮೇಲೆ ಸ್ಪೈನ್ ಬೋನ್ಸ್ ಇರುತ್ತೆ, ಬೋನ್ ತನ್ನ ಜಾಗ ಬಿಟ್ಟು ಬೇರೆ ಕಡೆ ಬರುತ್ತೆ, ಅದೊಂದಾಗುತ್ತೆ. ಇದರ ನೆಕ್ಸ್ಟ್ ಸ್ಟೇಜ್ ಅಂತಂದ್ರೆ ನರ್ವ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ, ಅಂದ್ರೆ ಇಂಪಿಂಜ್ಮೆಂಟ್ ಅಂತಾರೆ. ಸೊ ನರ್ವ್ ಮೇಲೆ ಪ್ರೆಷರ್ ಬಿದ್ಮೇಲೆ ಅದರಿಂದ ನೋವುಗಳು ಉದ್ಭವ ಆಗುತ್ತದೆ. ಆಮೇಲೆ ಲಂಬಾರ್ ಲಾರ್ಡೋಸಿಸ್ ಅಂತೆ, ಹೀಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಹೋದಾಗ ಆ ಬೆನ್ನು ಸೊಟ್ಟಾಗುತ್ತೆ, ಅಂದ್ರೆ ಅದ್ರದ್ದು ಸ್ಟ್ರೇಟ್ ಇರಬೇಕಲ್ಲ ಅದಕ್ಕೆ ಅಂತ, ಅದಕ್ಕೆ ಲಾರ್ಡೋಸಿಸ್ ಅಂತ ಹೇಳ್ತಾರೆ. ಲಿಸ್ಟಸಿಸ್ ಅಂತ ಹೇಳ್ತಾರೆ. ಲಿಸ್ಟಸಿಸ್ ಅಂದ್ರೆ ತನ್ನ ಜಾಗವನ್ನು ಬಿಟ್ಟು ಆ ಅಸ್ಥಿ, ಅಂದ್ರೆ ಬೋನ್, ಬೆನ್ನು ಹುರಿಯ ಅಸ್ಥಿ ಏನಿರುತ್ತೆ ಬೇರೆ ಜಾಗಕ್ಕೆ ಸರಿಯುತ್ತೆ. ಸೊ ಆವಾಗ ಈ ತೊಂದರೆಗಳು ಕಾಣಿಸಿಕೊಳ್ಳುತ್ತದೆ.
1: ಅಂದ್ರೆ ಇದೆಲ್ಲ ತೊಂದರೆ ಕಾಣಿಸ್ಬೇಕು ಅಂತಂದಾಗ ನಮ್ಮ ಜೀವನ ಶೈಲಿ, ನಾವು ಮಾಡುವ ಕೆಲಸದ ರೀತಿ, ಒಂಥರ ರೆಸ್ಟ್ಲೆಸ್ ಆಗಿ ಮಾಡ್ತಾ ಇರುವಂತ ಕೆಲಸ, ಇವೇ ಕಾರಣ ಅಂತೀರಿ? ಇದರ ಜೊತೆಗೆ ಬಿದ್ದಿರುವಂತ ಪೆಟ್ಟಾಗಬಹುದು,
0: ಆಕ್ಸಿಡೆಂಟ್
1: ಆಗ್ತದೆ. ಈಗ ತಮ್ಮ ಆಯುರ್ವೇದದಲ್ಲಿ ಈ ತರದ ನೋವುಗಳು ಇದ್ದಾಗ ಇದನ್ನ ಡಯಾಗ್ನೋಸ್ ಹೇಗ್ ಮಾಡ್ತೀರಿ, ಯಾವ್ದಕ್ಕಾಗಿದೆ ಅಂತ?
0: ಸೊ ಈಗ ಮಾಡರ್ನ್ ಪ್ರಕಾರ ಹೇಳ್ಬೇಕಂದ್ರೆ ದೇ ವಿಲ್ ಗೋ ಫಾರ್ ಎಕ್ಸ್ರೇಸ್, MRI ಆತರ ಅವರು ಹೋಗ್ತಾರೆ. ನಮ್ಮ ಇದರಲ್ಲಿ ದೋಷಗಳು ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ದೋಷಗಳಲ್ಲಿ ನಮ್ಮ ಆಯುರ್ವೇದದಲ್ಲಿ 3 ದೋಷ ಹೇಳಿದ್ದಾರೆ, ವಾತ, ಪಿತ್ತ, ಕಫ ಅಂತ ಹೇಳಿದ್ದಾರೆ. ಈ ಎಲ್ಲ ಬೆನ್ನು ಹುರಿಯ ಸಮಸ್ಯೆ, ಆಮೇಲೆ ಸಂಧಿಗಳ ಸಮಸ್ಯೆ, ಇದೆಲ್ಲವೂ ವಾತದಿಂದ ಆಗ್ತೇವೆ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ವಾತ ಅಂತಂದ್ರೆ ಮೂಮೆಂಟ್, ಚಲನವಲನ ಅದೆಲ್ಲ ಕಂಟ್ರೋಲ್ ಮಾಡೋದು ವಾತನೆ. ಸೊ ಈ ವಾತದ ಜೊತೆ ಯಾವ

0: ನಮ್ಮ ಆಹಾರ ವಿಹಾರದಲ್ಲಿ ಏರುಪೇರು ಆದಾಗ ಪಿತ್ತ ಮತ್ತು ಕಫ ಇದರಲ್ಲಿ ಏರುಪೇರಾಗುತ್ತೆ. ಸೊ ಅದ್ರ ಜೊತೆಗೆ ಈ ವಾತ ಕಂಬೈನ್ಡ್ ಆಗಿಬಿಟ್ಟು ನಮಗೆ ವ್ಯಾಧಿ ಕಾಣಿಸ್ಕೊಳ್ತದೆ. ಈಗ ನೋಡಿ, ಈಗ ಸ್ಪೈನ್ ವ್ಯಾಧಿಯಲ್ಲಿ ಅಥವಾ ಜಾಯಿಂಟ್ ಅಲ್ಲಿ ನಿಮಗೆ ಬರೀ ನೋವಾಗೋಲ್ಲ, ಅಲ್ಲಿ ಕೆಂಪಾಗಿರುತ್ತೆ, ಅಲ್ಲಿ ಬಾವು ಬಂದಿರುತ್ತೆ, ಒಬ್ಬೊಬ್ಬರಿಗೆ ಏನು ಇರಲ್ಲ, ಸುಮ್ನೆ ನೋವು ಇರುತ್ತೆ, ಒಬ್ಬೊಬ್ಬರಿಗೆ ಹೊಡಿತಾ ಇರುತ್ತೆ, ಒಬ್ಬೊಬ್ಬರಿಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೇವೆ ಆತರ ಆಗುತ್ತೆ. ಇದೆಲ್ಲ ಅಂತಂದ್ರೆ ಬೇರೆ ದೋಷಗಳು ಅದರ ಜೊತೆ ಕೂಡಿಕೊಂಡು ಈ ನಮ್ಗೆ ವ್ಯಾಧಿಯನ್ನ ಕೊಡ್ತದೆ. ಇದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ, ಈಗ ನೋಡಿದ್ರೆ ನಾವು ಇಲ್ಲ ಆವಾಗ ಹಳೆ ಕಾಲದಲ್ಲಿ ಇವೆಲ್ಲ ವ್ಯಾಧಿಗಳು ಇರ್ತಿದ್ದಿಲ್ಲ, ಈಗಾನೇ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಈಗಾನೇ ಈ ಉದ್ಭವ ಆಗಿದೆ, ಆತರ ಏನೂ ಇಲ್ಲ. ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಆಗಿನ ಕಾಲದಲ್ಲೂ ಸಹಿತ ಈಗಿನ ವ್ಯಾಧಿಗಳನ್ನ ಆಲ್ರೆಡಿ ಹೇಳಿದ್ದಾರೆ. ಸೊ ಉದಾಹರಣೆಗೆ ನಾ ಹೇಳ್ತೇನೆ, ಈಗ ವಾತರಕ್ತ ಅಂತ ಹೇಳಿದ್ದಾರೆ, ಸಂಧಿವಾತ ಅಂತ ಹೇಳಿದ್ದಾರೆ, ಕಟಿಶೂಲ ಅಂತ ಹೇಳಿದ್ದಾರೆ, ತ್ರಿಕಸಂಧಿಶೂಲ ಅಂತ ಹೇಳಿದ್ದಾರೆ, ಗೃದ್ರಸಿ ಅಂತ ಹೇಳಿದ್ದಾರೆ, ವಿಶ್ವಾಚಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಆವಾಗೂ ಇತ್ತು. ಆವಾಗೆಲ್ಲ ಅವರೆಲ್ಲ ಹೋರಾಟ ಮಾಡ್ತಾ ಇದ್ರು,
1: ಜಾಸ್ತಿ
0: ಇತ್ತು, ಆವಾಗೂ ಅದೇ ಇತ್ತು. ಆದರೆ ಅವರು ಅದನ್ನ ಪ್ರಿಕಾಷನ್ ಅಲ್ಲಿ ತಗೋತಾ ಇದ್ರು. ಅಂದ್ರೆ ಈಗ ದಿನಚರದಲ್ಲಿ ನಮ್ಗೇನ್ ಹೇಳಿದ್ದಾರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದಿಲ್ಲ, 4:30 ಅಥವಾ 5:30 ಹೇಳ್ಬೇಕು. ಇದು ಸ್ಟಾರ್ಟಿಂಗ್ ಪಾಯಿಂಟ್ ನಮ್ದು ದಿನಚರ್ಯದ್ದು. ಇದಾದ್ಮೇಲೆ ಮಲ ವಿಸರ್ಜನೆ ಮಾಡ್ಬೇಕು ಅಂತ ಹೇಳಿದ್ದಾರೆ, ಯಾರ್ದು ಆಗುವುದಿಲ್ಲ. ಇದು ಎರಡನೇ ಪಾಯಿಂಟ್. ಸೊ ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ಅದು ಯಾವ್ದ್ರ ಮೇಲೆ ಡಿಪೆಂಡು? ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ನೀವು ಮಲ ವಿಸರ್ಜನೆ ಮಾಡ್ಬೇಕಂದ್ರೆ ನೀವು ಹಿಂದಿನ ದಿವಸದಲ್ಲಿ ಏನೇನು ಊಟ ಮಾಡಿದಿರಾ, ನನಗೆ ಯಾಕೆ ಇವತ್ತು ಹೀಗೆ ಮಲ ವಿಸರ್ಜನೆ ಆಯ್ತು, ವಿಚಾರ ಮಾಡಿ ನೀವು ಇವತ್ತಿನ ಆಹಾರವನ್ನ ಸೇವನೆ ಮಾಡ್ಬೇಕಂತ ಹೇಳಿದ್ದಾರೆ. ನಾವು ಹಾಗೆ ಮಾಡೋದಿಲ್ಲ. ಅದಾದ್ಮೇಲೆ ತೈಲ ಅಭ್ಯಂಗ ಅಂತ ಹೇಳಿದ್ದಾರೆ, ಕಂಪಲ್ಸರಿ ನೀವು ಪೂರಾ ಶರೀರಕ್ಕೆ ಎಣ್ಣೆ, ಯಾವ್ದಾದ್ರೂ ಎಣ್ಣೆ, ಎಣ್ಣೆಯಲ್ಲಿ ನಮ್ಮಲ್ಲಿ ಹೇಳಿದ್ದಾರೆ ಎಳ್ಳೆಣ್ಣೆ ಶ್ರೇಷ್ಠ ಅಂತ, ಅದನ್ನ ಹಚ್ಚಿಕೊಳ್ಬೇಕು. ದೇಹದಲ್ಲಿ ಎಣ್ಣೆ ಹಚ್ಚಿಕೊಳ್ಳಕ ಆಗ್ಲಿಲ್ಲ ಅಂತಂದ್ರು ವಾತಗಳ ಸ್ಥಾನ ಇದೆ, ಕೈ ಕಾಲು ಕಿವಿ ತಲೆ, ಇಷ್ಟಕ್ಕಾದ್ರೂ ನೀವು ಎಣ್ಣೆ ಹಚ್ಚಿಕೊಳ್ಳಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ವಾತ ವ್ಯಾಧಿಗಳು ಇತರ ಸಂಧಿ ವ್ಯಾಧಿಗಳು ಬರ್ತವೆ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ದಂತಧಾವನ ಹೇಳಿದ್ದಾರೆ, ಸ್ನಾನ ಹೇಳಿದ್ದಾರೆ, ಇದಾದ್ಮೇಲೆ ನಿಮ್ದು ಆಹಾರ ಪದ್ಧತಿ ಹೇಳಿದ್ದಾರೆ. ಅಂದ್ರೆ ನೀವು
1: ಸೇವಿಸುವ
0: ಆಹಾರ ಯಾವ ತರ ಇರಬೇಕು, ನಿಮ್ಮ ಪ್ರಕೃತಿಗೆ ತಕ್ಕಂತೆ ನೀವು ಆಹಾರವನ್ನು ಸೇವಿಸಬೇಕು. ಆಯ್ತು, ಅದು ಅದರಲ್ಲಿ ಟೈಮ್ ಹೇಳಿದ್ದಾರೆ, ನೀವು 8 ಗಂಟೆ ಮೇಲ್ಗಡೆ ಪಿತ್ತ ದೋಷದ ಪ್ರಾಮುಖ್ಯತೆ ಬರುತ್ತೆ ನಮ್ಮ ದೇಹದಲ್ಲಿ, ಅಂದ್ರೆ ಡೈಜೆಸ್ಟಿವ್ ಪವರ್ ಆವಾಗ ಜಾಸ್ತಿ ಇರುತ್ತೆ. ಸೊ 8 ರಿಂದ 2 ಗಂಟೆವರೆಗೆ ನೀವು ಯಥೇಷ್ಟವಾಗಿ ನಿಮಗೆ ಏನು ಬೇಕೋ ಅದನ್ನ ನೀವು ಸೇವಿಸಬಹುದು. ಆಮೇಲೆ 6 ಗಂಟೆ ಆದ್ಮೇಲೆ ನೀವು ಯಾವ ತರದ ಆಹಾರವನ್ನು ಸೇವಿಸಬಾರದು. ಇದರಿಂದ ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ಬಯೋಲಾಜಿಕಲಿ ಅಂದ್ರೆ ನಿಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಚೇಂಜಸ್ ಆಗಿ ನಿಮ್ಮ ವ್ಯಾಧಿ ಒಳಗೆ ಅದು ಇಫೆಕ್ಟ್ ಕೊಡ್ತಾ ಹೋಗುತ್ತೆ. ಸೊ ಆವಾಗ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಡಿಫಾರ್ಮಿಟಿ ಆಗಿರುತ್ತೆ, ಅದರ ಜೊತೆ ಜೊತೆ ಈ ಆಹಾರದಲ್ಲಿ ವ್ಯತ್ಯಾಸವಾಗಿದ್ದರಿಂದ ಸೊ ಎರಡೂ ಕೂಡಿ ನಿಮಗೆ ಈ ತರಹದ ವ್ಯಾಧಿಗಳು ಬರುವ ಚಾನ್ಸಸ್ ಜಾಸ್ತಿ
1: ಇರ್ತದೆ ಅಂತ. ಈಗ ಈ ತರಹದ ವ್ಯಾಧಿಗಳು ನಮಗೆ ಬಂದಾಗ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ, ಅಂದ್ರೆ ಔಷಧೋಪಚಾರ ಇದೆಯಾ ಅಥವಾ ಈ ಎಕ್ಸರ್ಸೈಸ್ ಮೂಲಕ ಕಡಿಮೆ ಮಾಡ್ಕೊಳ್ಬೇಕಂತ ಹೇಳ್ತೀರಾ, ಹೇಗೆ?
0: ಈಗ ಆಯುರ್ವೇದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಔಷಧೋಪಚಾರ ಇದೆ, ಅದರ ಜೊತೆ ಪಂಚಕರ್ಮ ಅಂತ ಹೇಳ್ತೇವೆ. ಪಂಚಕರ್ಮ ಅಂದ್ರೆ 5 ವಿಧವಾದ ಕರ್ಮಗಳು ಬರುತ್ತೆ. ಈ ವಾತವ್ಯಾಧಿ ಅಥವಾ ಈ ಸಂಧಿಗಳ ರೋಗಗಳಿಗೆ ನಾವು ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೇವೆ. ಬಸ್ತಿ ಚಿಕಿತ್ಸೆ ಅಂದ್ರೆ ಎನಿಮಾ, ಶೌಚ ಮಾರ್ಗದಿಂದ ನಾವು ಒಂದು ವಿಶಿಷ್ಟ ಪ್ರಕಾರದ ಎಣ್ಣೆ ಅಥವಾ ಹಾಲು ಅಥವಾ ಕಷಾಯ ಅದನ್ನು ನಾವು ಪೈಪ್ ದಿಂದ ಒಳಗಡೆ ಪುಷ್ ಮಾಡ್ತೇವೆ. ಇದು 7 ದಿವಸ, 14 ದಿವಸ, 21 ದಿವಸ ಈ ತರ ನಾವು ಸೆಟ್ಟಿಂಗ್ಸ್ ಇರುತ್ತೆ. ಇದು 2 ಆಯ್ತು. ಇದಾದ್ಮೇಲೆ ಇದಷ್ಟಕ್ಕೆ ಮುಗಿಯುತ್ತಾ? ಮುಗಿಯಲ್ಲ. ಯಾಕಂದ್ರೆ ನಮ್ಮ ದಿನಚರದಲ್ಲಿ ಯೋಗಾಸನನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ. ಸೊ ಯೋಗವನ್ನು ನೀವು ಕಂಪಲ್ಸರಿ ನೀವು ಮಾಡಲೇಬೇಕು. ಇಲ್ಲ ನಾವು ಡೈಲಿ ಮಾಡ್ತಾ ಇಲ್ಲ, ಈಗ ವ್ಯಾಧಿ ಬಂದಿದೆ, ಈಗ ಏನ್ ಮಾಡ್ಬೇಕು, ಅದಕ್ಕೂ ಹೇಳಿದ್ದಾರೆ ಈ ವಿಶಿಷ್ಟ ವ್ಯಾಧಿಗಳಿಗೆ ಈ ಯೋಗಾಸನಗಳು ಅಂತ ಇದೆ. ಸೊ ಅದನ್ನೇ ನಾವು ಮೆಡಿಕಲ್ ಯೋಗ ಅಂತ ಹೇಳಿದ್ದೇವೆ.
1: ಚಿಕಿತ್ಸೆಯಾಗಿ ಯೋಗ.
0: ಹಾ, ಚಿಕಿತ್ಸೆಯಾಗಿ ಯೋಗ. ಈಗ ನಾರ್ಮಲ್ ಆಗಿ ಸೂರ್ಯ ನಮಸ್ಕಾರ ಅಥವಾ ತಾಡಾಸನ ಆಯ್ತು, ಉತ್ಥಾನ ಪಾದಕೋಣಾಸನ ಆಯ್ತು, ಅದೆಲ್ಲ ಮಾಡ್ತೀರಾ, ಬಟ್ ನಿಮ್ಗೆ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ, ಸೊ ನನಗೆ ಏನ್ ವ್ಯಾಧಿ ಇದೆ ಅದಷ್ಟೇ ಮಾಡಿದ್ರೆ ಅದನ್ನು ಸಹ ನಾವು ಚಿಕಿತ್ಸೆಯಲ್ಲಿ ಅಳವಡಿಸಿಕೊಳ್ಬೇಕು. ಇದರ ಜೊತೆ ಈಗ ಆಯುರ್ವೇದ ಆಯ್ತು, ಈಗ ಹಳೆ ಕಾಲದಲ್ಲಿ ಇದೆ, ಅದನ್ನ ಬಿಟ್ಬಿಟ್ಟು ಈಗ ಅಪ್ಡೇಟ್ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಬಂದಿದೆ, ವಿಥೌಟ್ ಎನಿ ಮೆಡಿಕೇಶನ್, ವಿಥೌಟ್ ಎನಿ ಪೇನ್ ಕಿಲ್ಲರ್ಸ್, ವಿಥೌಟ್ ಎನಿ ಸ್ಟೀರಾಯ್ಡ್ಸ್, ಅದೊಂದೇ ಅಲ್ಲ, ಅದನ್ನ ಬಿಟ್ಟು ಈಗ ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ಸ್ ಅಂತ ಬಂದಿದೆ. ಸೊ ಮ್ಯಾನಿಪ್ಯುಲೇಟಿವ್ ಟ್ರೀಟ್ಮೆಂಟ್ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು, ನೀವು ಎಲ್ಲ ವಿಡಿಯೋಸ್ ಅಲ್ಲಿ ಎಲ್ಲ ನೋಡ್ತಿರ್ಬೇಕು, ಕೈರೋಪ್ರಾಕ್ಟಿಸ್ ಅಂತ ಬರುತ್ತೆ. ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್

0: ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಗೌಟಿ ವೈದ್ಯರು ಅಂತ ಇದ್ರು. ಈಗ ಹಳ್ಳಿಯಲ್ಲಿ ಸ್ವಲ್ಪ ಬಿದ್ದ, ಸ್ವಲ್ಪ ಅವ್ರ ಕಡೆ ಹೋಗ್ತಿಕ್ಕೆ ಸೋಮವಾರ ಸ್ವಲ್ಪ ಸರಿತು, ಗೌಟಿ ವೈದ್ಯರು ಅಂತ ಹೇಳ್ತೇವೆ. ಸೊ ಅವನ ಕಡೆ ಹೋಗಿ ಸ್ವಲ್ಪ ಸರಿದಿದೆ, ಹೋಗಿ ಅವನ ಕಡೆ ತಿಕ್ಕಿಸ್ಕೊಂಬ, ಎರಡ್ ಮೂರು ದಿವಸ ನಿನಗೆ ಆರಾಮಾಗುತ್ತೆ. ಸೊ ಅದೇ ಪದ್ಧತಿಯನ್ನ ಹೊರದೇಶದವರು ಬಹಳಷ್ಟಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಆ ಡೆವಲಪ್ ಮಾಡಿದ್ರಿಂದ ಅದರಲ್ಲಿ ತುಂಬಾ ವಿಶಿಷ್ಟ ಪದ್ಧತಿಯ ಮ್ಯಾನಿಪುಲೇಷನ್, ಅವ್ರೇನ್ ಸರದ ಕೂಡ ಕೂಡಿಸ್ತಾರ, ಏ ಕರೆಕ್ಟ್ ಆಗ್ತದ ಅವ್ರಿಗೆ ಎಲ್ಲ ಮಾಡಿಸ್ಕೊಂಬ ಅಂತ, ಅದನ್ನೇ ಸೈಂಟಿಫಿಕ್ ಆಗಿ ಅವರು ಒಂದಿಷ್ಟು ಕೋರ್ಸಸ್ ಮಾಡಿದ್ದಾರೆ, ಮ್ಯಾನಿಪುಲೇಟಿವ್ ಟ್ರೀಟ್ಮೆಂಟ್ ಅಂತ, ಫೇಶಿಯಲ್ ಡಿಸ್ಟೋರ್ಷನ್ ಮೆಥಡ್ಸ್ ಅಂತ. ಸೊ ಅದನ್ನ ನೀವು ಮಾಡಿಸ್ಕೊಳ್ಬಹುದು, ಯಾಕಂದ್ರೆ ಈಗ ಮೆಟ್ರೋ ಸಿಟೀಸ್ ದಲ್ಲಿ ಎಲ್ಲ ಅದು ಸೌಲಭ್ಯ ಇದೆ. ಸೊ ಅದನ್ನೇ ನಾನು ಇಲ್ಲಿ ನಮ್ಮ ಕ್ಲಿನಿಕ್ ನಲ್ಲೂ ಅಳವಡಿಸಿಕೊಂಡು ಅದನ್ನು ನೀವು ಸೌಲಭ್ಯವನ್ನ ತಕ್ಕೊಳ್ಬಹುದು. ಈಗ ಇದರಲ್ಲಿ ಇನ್ನೂ ಒಂದು ಪರಿಸ್ಥಿತಿ ಇದೆ. ಈಗ ನಿಮ್ಗೆ ಇಲ್ಲ ಡಾಕ್ಟರೇ ನನಗೆ ಬಹಳ ಪೇನ್ ಆಗ್ತಾ ಇದೆ, ನಿಮ್ದು ಎಲ್ಲ ಆಯುರ್ವೇದ ಬಹಳ ಸ್ಲೋ, ಇದೆಲ್ಲ ಮೆಡಿಕಲ್ ಯೋಗ ಮಾಡಿದ್ರೆ ಒಂದು ವಾರ ಹಿಡಿಯುತ್ತೆ, ಈಗ ನನಗೆ ನೋವು ಕಡಿಮೆ ಆಗ್ಬೇಕು, ಈಗ ಏನ್ ಮಾಡ್ತೀರಾ? ಸೊ ಅದಕ್ಕೂ ಆಯುರ್ವೇದದಲ್ಲಿ ಪರಿಹಾರ ಇದೆ. ಅದಕ್ಕೆ ಅಗ್ನಿಕರ್ಮ ಮತ್ತು ವಿದ್ಯಕರ್ಮ ಅಂತ ಎರಡು ವಿಶಿಷ್ಟ ಪ್ರಕಾರದ ಚಿಕಿತ್ಸೆಗಳಿವೆ. ಅದು ಇದ್ರ ಸಲುವಾಗಿನೇ ಅಂತ ಇದೆ, ಯಾಕೆಂದ್ರೆ ಆವಾಗೂ ಅದೇ ಪ್ರಾಬ್ಲಮ್ ಬರ್ತಿದ್ದು ನಮ್ಮ ವೈದ್ಯರಿಗೆ, ನಮ್ಮ ಋಷಿಮುನಿಯೊಳಗೆ, ಇಲ್ಲಪ್ಪ ಇವನಿಗೆ ಇಷ್ಟು ನೋವಾಗ್ತಾ ಇದೆ, ಇದನ್ನ ಕಡಿಮೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಸೊ ಆವಾಗ ಮರ್ಮಗಳು ಅಂತ ಇದ್ದು, ನಮ್ಮ ಶರೀರದಲ್ಲಿ ಮರ್ಮಗಳು ಅಂತ ಇದೆ, 108 ಮರ್ಮ ಇದೆ. ಸೊ ಆ ಮರ್ಮದ ಅಂತಂದ್ರೆ ವಿಶಿಷ್ಟ ಪ್ರಕಾರದ ಒಂದು ಸರ್ಕ್ಯುಲೇಷನ್ ಪ್ರಕಾರ ನಿಮ್ಮ ಮರ್ಮಗಳು ಕೆಲಸ ಮಾಡ್ತವೆ. ಅವಾಗ ವಿಶಿಷ್ಟ ಪದ್ಧತಿಯ ಬಿಂದುಗಳು ಇರುತ್ತೆ ಶರೀರದ ಮೇಲೆ, ಆ ಬಿಂದುಗಳ ಮೇಲೆ ನಾವು ಒಂದು ಸಣ್ಣ ಸೂಜಿಯಿಂದ ಪ್ರಿಕ್ ಮಾಡ್ತೇವೆ. ಸೊ ಅದರಿಂದ ನಿಮ್ಮ ನೋವು 60-70% ಕಡಿಮೆ ಆಗುತ್ತೆ ಒಂದು ನಿಮಿಷದಲ್ಲಿ. ಸೊ ಇದಕ್ಕೆ ಅಂತಾರೆ ನಾವು ವಿದ್ಯಕರ್ಮ ಅಂತ ಹೇಳ್ತೇವೆ. ಸೊ ಈಗ ಅಗ್ನಿಕರ್ಮ ಅಂತಂದ್ರೆ ಬರೀ ಕೊಡೋದು ಅಂತ, ಈಗ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬರೀ ಕೊಡೋದು ಅಂತ. ಈಗ ನೀವು ಕೇಳಿರ್ಬೋದು, ಈಗ ಯಾರಿಗೋ ಕಾಮಿಣಿ ಆಗಿದೆ, ಅಲ್ಲಿ ಹೋಗಪ್ಪ ಅವರು ಅಲ್ಲಿ ಬರೀ ಕೊಡ್ತಾರೆ, ಬರೀ ಮಾಡಿಸ್ಕೊಂಬ ಮೂರು ದಿವಸದಲ್ಲಿ ಆರಾಮಾಗುತ್ತೆ ಅಂತ, ಇದೆಲ್ಲ ಆಯುರ್ವೇದದಲ್ಲಿ ಇದೆ. ಸೊ ಈ ಮಾಂಸಖಂಡಗಳು, ಈ ಶಿರ ಜಾಯಿಂಟ್ಸು, ಈ ಎಲ್ಲ ರೋಗಗಳಿಗೆ ಅಗ್ನಿಕರ್ಮ ಇಟ್ ಈಸ್ ಗಿವ್ಸ್ 80-90% ರಿಲೀಫ್. ಇದನ್ನ ನೀವು ಮೊದಲಿಗೆ ಮಾಡಿಸ್ಕೊಂಡು ಈ ಎಲ್ಲ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ನೀವು ಯಥೇಷ್ಟವಾಗಿ ನೀವು ಯಾವ ತೊಂದರೆ ಇಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬಹುದು. ಇದು ಎಲ್ಲ ಆಯುರ್ವೇದದಲ್ಲಿ ಉಪಲಬ್ಧ ಇದೆ.
1: ಈಗ ಡಾಕ್ಟರ್ ಪ್ರವೀಣ್ ಕುಲಕರ್ಣಿ ಅವರೇ, ಈ ಎಲ್ಲ ಚಿಕಿತ್ಸೆಗಳನ್ನ ನಾವು ಹೇಳಿದ್ರಿ ಅಂದ್ರೆ ಲೇಟರ್ ಆನ್ ಡೆವಲಪ್ಮೆಂಟ್ಸ್ ಇನ್ ಆಯುರ್ವೇದ ಟ್ರೀಟ್ಮೆಂಟ್, ಈಗ ಅದರಲ್ಲಿ ಈ ಮೆಡಿಕಲ್ ಯೋಗ ಚಿಕಿತ್ಸೆಯಾಗಿ ಯೋಗ ಇದನ್ನು ಕೂಡ ನಾವು ಕೇಳಿದೀವಿ, ಬಟ್ ಈ ಮ್ಯಾನಿಪ್ಯುಲೇಷನ್ ಮೆಥಡ್ ನಿಂದ ನೀವೇನು ಅಲೈನ್ಮೆಂಟ್ ತರ ಮಾಡ್ತೀರಿ, ಅದು ನೋವು ರಹಿತ ಆಗಿರ್ತದ ಹೇಗೆ?
0: ಇದು ನೋವರಹಿತನ ಆಗಿರುತ್ತೆ, ಯಾಕಂದ್ರೆ ಇದು ಇದರಲ್ಲಿ ಸೆಟ್ಟಿಂಗ್ಸ್ ಬರುತ್ತೆ. ಈ ನೀವು ಬಂದಿದ್ದೀರಾ, ಈಗ ನಿಮ್ಮ ಸೊಂಟ ಒಂದು ಕಡೆ ಸರಿದಿದೆ, ನೀವು ಸರಿಯಾಗಿ ನಡೀತಾ ಇಲ್ಲ, ನಾವೆಲ್ಲ ಎಕ್ಸ್ರೇ ಎಲ್ಲ ತೆಗೆದ್ಬಿಟ್ಟು ಏನೇನು ಪ್ರಾಬ್ಲಮ್ ಇದೆ ಅವ್ರು ಸಾರ್ಟ್ ಔಟ್ ಮಾಡಿ ನಿಮ್ಮ ಒಂದು ಟ್ರೀಟ್ಮೆಂಟ್ ಅನ್ನ ನಾವು ಸೆಟ್ ಮಾಡ್ತೇವೆ. ಸೊ ಅದು ನಿಮ್ಗೆ ತಿಂಗಳಲ್ಲಿ ಅಥವಾ ವಾರದಲ್ಲಿ 1-2 ದಿವಸ ಅಷ್ಟೇ ನಾವು ಮ್ಯಾನಿಪುಲೇಷನ್ ಮಾಡ್ತೀವಿ. ಉಳಿದ ದಿವಸದಲ್ಲಿ ಎಲ್ಲ ನೀವು ಮೆಡಿಕೇಶನ್, ಇದು ಮೆಡಿಕಲ್ ಯೋಗ ಮಾಡ್ತಾ ಇರಬೇಕು. ಇದು ಒಂದು 3-4 ತಿಂಗಳೊಳಗೆ ನಿಮ್ದು 4-5 ಸೆಟ್ಟಿಂಗ್ಸ್ ಬರುತ್ತೆ. ಸೊ ಅದು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ತೊಂದರೆನೂ ಆಗುವುದಿಲ್ಲ.
1: ಅಂದ್ರೆ ಈ ಆಯುರ್ವೇದ ಚಿಕಿತ್ಸೆಯಿಂದ ಯಾವುದೇ ತರಹದ ದುಷ್ಪರಿಣಾಮ ಯಾವುದೂ ಇಲ್ಲ?
0: ದುಷ್ಪರಿಣಾಮ ಇಲ್ಲವೇ ಇಲ್ಲ. ಅದು ಈಗ ಹೇಳ್ಬೋದು ನೀವೀಗ ಯಾವುದೇ ಅತಿಯಾದ ಪರಿಣಾಮ ಆಗೇ ಆಗುತ್ತೆ. ಸೊ ಪ್ರಾಪರ್ ಆಗಿ ಡಯಾಗ್ನೋಸ್ ಮಾಡಿ ಪ್ರಾಪರ್ ಆಗಿ ಮೆಡಿಕೇಶನ್ ಕೊಟ್ರೆ ಯಾವ ದುಷ್ಪರಿಣಾಮ ಇಲ್ಲದೆ ಈ ಎಲ್ಲ ವ್ಯಾಧಿಗಳಿಂದ ನಾವು ಮುಕ್ತರಾಗಬಹುದು.
1: ಈಗ ಅಗ್ನಿಕರ್ಮ ಮತ್ತ ವಿದಕರ್ಮ ಅಂತ ಹೇಳಿದ್ರಿ, ಇದು ಕೂಡ ಅಂದ್ರೆ ಈಗ ನಾವು ಗೌಟಿ ಭಾಷೆನಲ್ಲಿ ಗ್ರಾಮ್ಯದೊಳಗೆ ಬರೀ ಕೊಡುದು ಅಂದ್ರೆ ಇದರಿಂದ ಚರ್ಮಕ್ಕೆ ಯಾವ ಹಾನಿ ಆಗುದಿಲ್ಲ?
0: ಯಾವ ಹಾನಿನೂ ಆಗುದಿಲ್ಲ ನಿಮ್ಗೆ. ಈಗ ನಾವು ಅದರಲ್ಲೂ ವಿಶಿಷ್ಟ ಪ್ರಕಾರದ ಲೋಹಗಳಿಂದ ನಾವು ಅದನ್ನ ಮಾಡಿರುತ್ತೇವೆ. ಅದನ್ನ ಹೀಟ್ ಮಾಡಿಬಿಟ್ಟು ರೆಡ್ ಹಾಟ್ ಅಂತ ಹೇಳ್ತೇವೆ, ರೆಡ್ ಹಾಟ್ ಮಾಡಿ ಅದು ಪಂಚಲೋಹದಿಂದ ಮಾಡಿರುತ್ತೆ, ಬಂಗಾರದಿಂದ ಮಾಡಿರುತ್ತೆ, ಬೆಳ್ಳಿಯಿಂದ ಮಾಡಿರ್ತೇವೆ, ಆ ಒಂದು ಲೋಹ ಶಲಾಕ ಅಂತ ಹೇಳ್ತೇವೆ ನಾವು. ಸೊ ಅದರಿಂದ ನಾವು ಕೊಡ್ತೇವೆ, ತಾಮ್ರದಿಂದ ಮಾಡಿರ್ತೇವೆ. ಸೊ ಆ ಎಲ್ಲದರಿಂದ ನೀವು ಬರೇ ಕೊಟ್ರೆ ನಿಮ್ಗೆ ಯಾವ ಗಾಯನೂ ಆಗುವುದಿಲ್ಲ. ನೀವು ಒಂದು 5-10 ಸೆಕೆಂಡ್ಸ್ ಅಷ್ಟೇ ನಿಮ್ಗೆ ಒಂದ್ ಸ್ವಲ್ಪ ಬರೇ ಆದಾಗ ಆಗುತ್ತೆ, ನೋವಾಗುತ್ತೆ ಜಸ್ಟ್, ಅದಾದ್ಮೇಲೆ ನಿಮ್ಗೆ ನೋವು, ಆ ನೋವು ಇರಲ್ಲ ನಿಮ್ಗೆ, ಮೊದ್ಲಿಗೆ ಈ ಎಲ್ಲ ಇದರಿಂದ ವ್ಯಾಧಿಯಿಂದ ಈ ನೋವು ಇರುತ್ತೆ ಅದು ಇರಲ್ಲ.
1: ಅಂದ್ರೆ ಇಷ್ಟೆಲ್ಲ ಒಂದು ಆಯುರ್ವೇದ ಕ್ಷೇತ್ರದಲ್ಲಿ ವೈದ್ಯಕೀಯವಾಗಿ ಬಹಳಷ್ಟು ಬದಲಾವಣೆ ಆಗಿದೆ, ಮತ್ತೆ ರೋಗಿಗೆ ಅನುಭವಿಸುವಂತ ಕಾಲ ಕಡಿಮೆ.

0: ಆಗ್ತದೆ, ಶೀಘ್ರ ಪರಿಹಾರ ಸಿಗ್ತದೆ ಅಂತ ನಾವು ಹೇಳ್ತೀವಿ. ಈಗ ಡಾಕ್ಟ್ರೆ, ಈ ತರಹದ ತೊಂದರೆಗಳಿಂದ ದೂರ ಇರ್ಬೇಕು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತೀವಿ. ಆ ತರದಲ್ಲಿ ಇರ್ಬೇಕಾದಾಗ ಆಯುರ್ವೇದ ಪದ್ಧತಿ ಪ್ರಕಾರ ನಮ್ಮ ಆಹಾರ ಸೇವನೆ ಆಗ್ಲಿ, ನಮ್ಮ ಜೀವನ ಶೈಲಿ ಆಗ್ಲಿ ಹೇಗಿರ್ಬೇಕಂತ ಹೇಳ್ತೀವಿ.
1: ಈಗ ಆಯುರ್ವೇದದಲ್ಲಿ ಈಗ ನೀವು ಆಯುರ್ವೇದ ಗ್ರಂಥ ನೀವು ತಗೊಂಡ್ರೆ ಅದರಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಒಂದನೇ ಅಧ್ಯಾಯ, ಎರಡನೇ ಅಧ್ಯಾಯ, ಮೂರನೇ ಅಧ್ಯಾಯ ಅಂತ ನಾವು ಹೇಳ್ತೇವೆ ಯಾವ್ದಾವ್ದೊಂದು ಪುಸ್ತಕ ಋಷಿಮನೊಳಗೆ ಏನು ಬರೀತಾರೆ. ಸೊ ಆವಾಗ ಅವರು ವ್ಯಾಧಿಗಳಿಂದ ಶುರು ಮಾಡಲಿಲ್ಲ, ಈಗ ನಿನಗೆ ಜ್ವರ ಬಂದಿದೆ ಈ ಔಷಧ ಕೊಡಿ, ಈ ಜ್ವರದೆಲ್ಲ ಈ ಲಕ್ಷಣ ಬರುತ್ತೆ. ಅವರು ಮೊದಲಿಗೆ ಏನ್ ಹೇಳಿದ್ರು, ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು, ರಸಾಯನ ಚಿಕಿತ್ಸಾ ಅಂತ ಹೇಳಿದ್ರು. ಆಮೇಲೆ ದಿನಚರ್ಯ ಹೇಳಿದ್ರು, ಆಮೇಲೆ ಋತುಚರ್ಯ ಹೇಳಿದ್ರು, ಆಮೇಲೆ ದೋಷಗಳ ಬಗ್ಗೆ ವಿಸ್ತೃತ ಮಾಹಿತಿ ಕೊಟ್ರು, ಆಮೇಲೆ ರೋಗಗಳು ಯಾವ ತರ ಕಾಣಿಕೊಳ್ಳುತ್ತೆ, ಲಕ್ಷಣಗಳೇನು ಅಂತ ಹೇಳಿ, ಕೊನೆಯದಾಗಿ ಅವರು ಏನ್ ಹೇಳಿದ್ರು, ಟ್ರೀಟ್ಮೆಂಟ್ ಹೇಳಿದ್ರು, ಚಿಕಿತ್ಸೆ ಹೇಳಿದ್ರು. ಸೊ ಇದರಲ್ಲಿ ರಸಾಯನ ಚಿಕಿತ್ಸೆ ನಾನು ಆಮೇಲೆ ಹೇಳ್ತೇನೆ, ಅದಕ್ಕಿಂತ ಮೊದಲಿಗೆ ದಿನಚರ್ಯ ಋತುಚರ್ಯ ಅಂತ ನಿಮ್ಗೆ ಆವಾಗ್ಲೇ ಹೇಳಿದೆ. ಸೊ ಈ ದಿನಚರ್ಯ ನಾವು ಚಾಚು ತಪ್ಪದೆ, ಯಾವ ತರ ಈಗ ದಿನಚರ್ಯ ಅಂದ್ರೆ ನಿಮ್ಗೆ ಹಳೆ ಮಂದಿ ಹೇಳಿದ ಹಾಗೆ ಗೊತ್ತಾಗುತ್ತೆ, ಬೆಳಗ್ಗೆ ಜಲ್ದಿ ಹೇಳಪ್ಪ ಎಲ್ಲ ಇದು ಮಾಡ್ಕೊ, ನೀನ್ ಎಷ್ಟು ವ್ಯಾಯಾಮ ಮಾಡು ಎಲ್ಲ ಚಲೋ, ವಾರಕ್ಕೆ ಒಂದ್ಸರ ಆದ್ರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡು. ಸಣ್ಣ ಹುಡುಗರಿಗೆ ನಾವು ಮಾಡ್ತೇವೆ, ಬಟ್ ದೊಡ್ಡವರು ಆದ್ಮೇಲೆ ಯಾರು ಮಾಡುವುದಿಲ್ಲ. ಯಾಕೆ? ನಮ್ಮ ರುಟೀನ್ ಅಲ್ಲಿ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಆ ರುಟೀನ್ ಅಲ್ಲಿ ಇಂಪಾರ್ಟೆನ್ಸ್ ಕೊಡ್ಲಾರ್ದಕ್ಕೆ ನಾವು ಅರೌಂಡ್ 40 ಇಯರ್ಸ್ ಆದ್ಮೇಲೆ ವಿ ಆರ್ ಸಫರಿಂಗ್ ಫ್ರಮ್ ದಟ್ ಡಿಸೀಸಸ್. ಸಣ್ಣವರಾದಾಗ ನೀವು ಅದಕ್ಕಿಂತ ಎಕ್ಸ್ಟ್ರಾ ವರ್ಕ್ ಮಾಡ್ತಾ ಇರ್ತೀರಾ, ಆಟ ಆಡ್ತಾರೆ, ಏನೂ ಆಗುದಿಲ್ಲ. ಯಾಕಂದ್ರೆ ಆತರ ನಾವು ಕಾಂಪೆನ್ಸೇಟ್ ಆಗಿ ಆಹಾರ ತಗೋತಾ ಇರ್ತೇವೆ ಟೈಮ್ ಟು ಟೈಮ್, ಇದೆಲ್ಲ ಎಣ್ಣೆ ಸ್ನಾನ ಮಾಡ್ತಾ ಇರ್ತಾರೆ ಹಳೆ ಮಂದಿ. ಬಟ್ ಈಗಿನ ಮಂದಿ ಅದು ಯಾರು ಮಾಡ್ತಾ ಇಲ್ಲ. ಸೊ ಇದು ಬೆಳಗ್ಗೆ ಏಳುವುದು, 8 ರಿಂದ 6 ಗಂಟೆ ಒಳಗನೆ ಆಹಾರವನ್ನು ಸೇವನೆ ಮಾಡೋದು. ಇದು ನಾನು ಕಾಮನ್ ಆಗಿ ಹೇಳ್ತೇನೆ, ವಿಶಿಷ್ಟವಾಗಿ ಎಲ್ಲದರಲ್ಲಿ ಹೇಳ್ತಾ ಹೋಗ್ತಾ ಇಲ್ಲ. ಇದಿಷ್ಟು ಮಾಡಿದ್ರು ನೀವು 50% ಯು ಕ್ಯಾನ್ ರೆಡ್ಯೂಸ್ ದ ಪೇನ್ ಅಂಡ್ ಡಿಸೀಸಸ್, 50% ನೀವು ಕಡಿಮೆ ಮಾಡಬಹುದು ಇದು ಒಂದೇ ಮಾಡಿದ್ರೆ. ಏನು, ಬೆಳಗ್ಗೆ ಏಳುವುದು, ಎಣ್ಣೆಯಿಂದ ಹಚ್ಚಿಕೊಳ್ಳುವುದು ಶರೀರಕ್ಕೆ, ಬೆಳಗ್ಗೆ 8:30 ಆದ್ಮೇಲೆ ಆಮೇಲೆ ಸಂಜೆ 6:00 ಎರಡೂ ಸಲ ಊಟವನ್ನು ಮಾಡುವುದು, ಆಮೇಲೆ ರಾತ್ರಿ ಬೇಗ ಮಲಗುವುದು. ಹೊರಗಡೆ ಇದ್ದು ಅದಕ್ಕೆಲ್ಲರೂ ಗೊತ್ತೇ ಇದೆ, ಜಂಕ್ ಫುಡ್ ಅದು ಇದೆಲ್ಲ, ಅದನ್ನ ತಗೊಳ್ಳಲೇ ಇರೋದು, ಮನೆಯಲ್ಲೇ ಊಟ ಮಾಡುದು. ಇದರ ಜೊತೆ ಅಳಿವು ಅಂತ ಬರುತ್ತೆ. ಮೊದ್ಲಿಗೆ ಎಲ್ಲ ಮಾಡ್ತಾ ಇದ್ರು ಡಿಂಕ್ ಲಾಡು ಅಂತ ಹೇಳ್ತಿದ್ವಿ, ಈ ಬಾಣಂತಿರಿಗೆ ನಾವು ಕೇರ್ ಬೀಜ ಅದ್ರೆಲ್ಲ ಉಂಡೆ ಮಾಡ್ತಾ ಇದ್ವಿ, ಅದನ್ನ ಸೇವನೆ ಮಾಡುದು. ಡ್ರೈ ಫ್ರೂಟ್ಸ್ ಬರುತ್ತೆ, ಈಗ ಕರಿ ದ್ರಾಕ್ಷಿ ಅಂತ ಬರುತ್ತೆ, ಅಂಜೀರ್ ಅಂತ ಬರುತ್ತೆ, ಮನುಕ ಅಂತ ಬರುತ್ತೆ, ಆಮೇಲೆ ಡೇಟ್ಸ್ ಅಂತ ಬರುತ್ತೆ. ಇವೆಲ್ಲ ಊಟದಲ್ಲಿ ಅಳವಡಿಸಿಕೊಳ್ಬೇಕು. ಈ ಅಳಿವು ಆಮೇಲೆ ಡಿಂಕಲಾಡು ಅಂತ ಏನ್ ಹೇಳ್ತೇವೆ ನಾವು, ಅದನ್ನ ವಾರದಲ್ಲಿ 1-3 ಅಥವಾ 4 ಸಲ ಆದ್ರೂ ಸೇವಿಸಲೇಬೇಕು. ಇದು ನಿಮಗೆ ಅಸ್ಥಿ ಬೋನ್ಸ್ ಜಾಯಿಂಟ್ಸ್ ಅನ್ನ ಗಟ್ಟಿ ಮಾಡ್ಲಿಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ. ಆಮೇಲೆ ರಾತ್ರಿ ಬೇಗ ಮಲಗಿಕೊಳ್ಳುವುದು, ಇದಿಷ್ಟು ಮಾಡಿದ್ರೆ ನಿಮ್ಗೆ 50% ರೆಡ್ಯೂಸ್ ಆಗುತ್ತೆ ಎಲ್ಲ ವ್ಯಾಧಿಗಳಲ್ಲೂ ನಿಮ್ಗೆ ಇದು. ಆಮೇಲೆ ಯೋಗಾಸನ, ಯೋಗಾಸನ ಅಂದ್ರೆ ಅದು ನಿಮ್ಮ ಆಸ್ ಪರ್ ಮೆಡಿಕಲ್ ಯೋಗ ಮಾಡಿ ಅಥವಾ ನಾರ್ಮಲ್ ಯೋಗ ಮಾಡಿ. ಶರೀರಕ್ಕೆ ಯೋಗಾಸನ ಯಾಕೆ ಮಾಡಬೇಕು ಅಂದ್ರೆ, ಈಗ ನಾವು ರುಟೀನ್ ಅಲ್ಲಿ ನಮ್ಮ ಶರೀರದಲ್ಲಿ ಸುಮಾರಷ್ಟು ಜಾಯಿಂಟ್ಸ್ ಇದೆ, ಆ ಎಲ್ಲ ಜಾಯಿಂಟ್ಸ್ ಅನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ಈ ಯೋಗಾಸನ ಮಾಡೋದ್ರಿಂದ ಶರೀರದ ಎಲ್ಲ ಮಾಂಸಖಂಡಗಳನ್ನು ನಾವು ಚಲನವಲನಗಳಿಗೆ ಒಳಪಡಿಸ್ತೇವೆ. ಸೊ ಅದರಿಂದ ನಮ್ಮ ಶರೀರದಲ್ಲಿ ಬಯೋಲಾಜಿಕಲ್ ಆಕ್ಷನ್ ಅಂತ ಏನಿರುತ್ತೆ ಅದು ಚೇಂಜಸ್ ಆಗಿ ಈ ವ್ಯಾಧಿಗಳ ಕಡೆ ಹೋಗುವ ಒಂದು ಲೈನ್ ಆ ಕಟ್ ಆಗುತ್ತೆ. ಸೊ ಆ ಕಟ್ ಆದ್ಮೇಲೆ ನಮ್ಗೆ ಇದು ವ್ಯಾಧಿ ಇವತ್ತಿಲ್ಲ ಅಂದ್ರೆ ನಮ್ಗೆ ಬಹಳ ದಿವಸ ಆದ್ಮೇಲೆ ಅಥವಾ ಓಲ್ಡ್ ಏಜ್ ಡಿಸೀಸ್ ಏನೈತೆ ಅದು ಬರ್ಬೋದು. ಬಟ್ ಯಂಗ್ ಏಜ್ ಅಲ್ಲಿ 30-40 ನಮ್ಗೆ ಆರಾಮಾಗಿ ಇರ್ಬೋದು.
0: ಅಂದ್ರೆ ಡಾಕ್ಟರ್, ಇಲ್ಲಿ ನಮ್ಮ ಹಿರಿಯರು ಏನು ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ರು, ಜೀವನ ಶೈಲಿ, ಊಟದ ವಿಧಾನ, ಒಂದು ಕಸರತ್ತಿನ ಕೆಲಸ, ದಿನನಿತ್ಯ ಅವ್ರದೊಂದು ರೂಟೀನ್ ಏನಿತ್ತು ಅದು ಕರೆಕ್ಟ್ ಆಗಿ ಇತ್ತು. ಇವತ್ತು ನಾವು ಅತಿಯಾದ ಒಂದು ಮಾಡರ್ನ್ ಇದಕ್ಕೆ ಬಂದು ನಮ್ಮ ಜೀವನವನ್ನ ನಾವೇ ಹಾಳ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಮತ್ತೆ ಮೊದಲಿನ ಪದ್ಧತಿ ನಾವು ಅಳವಡಿಸಿಕೊಂಡಾಗ ಇಂತ ತೊಂದರೆಗಳಿಂದ ದೂರ ಇರಬಹುದು ಅಂತ ತಾವ್ ಹೇಳ್ತೀರಿ.
1: ಈಗ ನಾನು ಪೇಷಂಟ್ಸ್ ನೋಡ್ತಾ ಇದ್ದೇನೆ, ಈಗ ಎಷ್ಟೋ ಜನ ನನಗೆ ಈ ನೋವು ಕಡಿಮೆ ಆಗಲ್ಲ ಅಂತ ಹೇಳ್ಬಿಟ್ಟು ವಾರಕ್ಕೆ 1 ಅಥವಾ 2 ಇಂಜೆಕ್ಷನ್ ತಗೊಳ್ಳೋದು, ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಹಾಗೆ ಜೀವನ ಕಳೀತಾ ಇದ್ದಾರೆ. 30-40% ಪೇಷಂಟ್ಸ್ ಇದೇ ರೀತಿ ಜೀವನ ಕಳೀತಾ ಇದ್ದಾರೆ. ನೋವು ಉಂಡು ಉಂಡು ಉಂಡು ಆಮೇಲೆ ಅದು ಅತಿರೇಕಕ್ಕೆ ಹೋಗುತ್ತೆ. ಸೊ ಅದು ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಆಪರೇಷನ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಅಬೋವ್ 50-60 ಡಯಾಬಿಟಿಸ್ ಇದು ಎಲ್ಲ. ಸೊ ಹಾಗೆ ಇದನ್ನ ಮೈ ಮೇಲೆ ತಗೊಂಡು ಎಷ್ಟೋ ಜನ ಬಳಲ್ತಾ ಇದ್ದಾರೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಇಲ್ದೇನೆ.
0: ಅಂದ್ರೆ ಇನ್ನು ಮುಂದೆ ನಮ್ಮ

0: ಕೆಳಗರು ಈ ತರಹದ ತೊಂದರೆ ಅನುಭವಿಸೋದು ಬೇಡ, ನೋವುಗಳಿದ್ರೆ ಅದಕ್ಕೆ ಖಂಡಿತ ಪರಿಹಾರ ಇದೆ. ಆಯುರ್ವೇದ ತಜ್ಞರನ್ನ ಭೇಟಿಯಾದಾಗ ಇಂತ ಒಂದು ಸಲಹೆ ಸೂಚನೆಗಳು ಅವರಿಗೆ ಯಾವುದು ಸೂಟ್ ಆಗ್ತದೆ ಅದರ ಬಗ್ಗೆ ಮಾಹಿತಿ ಮಾರ್ಗದರ್ಶನ ಸಿಗ್ತದೆ ಅಂತ ತಾವು ಹೇಳ್ತೀರಿ ಪ್ರವೀಣ್ ಕುಲಕರ್ಣಿ ಅವರೇ?
1: ಖಂಡಿತವಾಗಿ,
0: ಬಹಳ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಬೆನ್ನು ಹುರಿ ಮತ್ತು ದೇಹದ ಇತರ ಸಂದುಗಳಿಗೆ ಬರುವ ನೋವುಗಳಿಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಕುಲಕರ್ಣಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ.
2: ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಧನಧಾನ್ಯ ಕೃಷಿ ಯೋಜನೆ ಜಾರಿ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಒಂದು ಆಧುನಿಕ ಕೃಷಿ ಯೋಜನೆಯಾಗಿದೆ. ಇದನ್ನು ಕೃಷಿ ಕ್ಷೇತ್ರವನ್ನು ಉತ್ತೇಜಿಸಲು, ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮತ್ತು ಆಹಾರ ಸರಬರಾಜು ವ್ಯವಸ್ಥೆಗಳನ್ನು ಸುಧಾರಿಸಲು ಅನುಷ್ಠಾನಗೊಳಿಸಲಾಗಿದೆ. ಇದರ ಪ್ರಮುಖ ಉದ್ದೇಶವೆಂದರೆ ಕೃಷಿಯಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವುದು, ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವುದು, ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾರಾಟ ಮಾಡುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವುದಾಗಿದೆ. ಈ ಯೋಜನೆಯ ಬಗ್ಗೆ ಸಮಗ್ರವಾದ ಮಾಹಿತಿ ಇಲ್ಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರದ ಬೆಳವಣಿಗೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 2025-26 ಸಾಲಿನ ಆಯವ್ಯಯದಲ್ಲಿ ಧನಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದೆ. ಜಿಲ್ಲೆಗಳ ಯೋಜನೆಯಿಂದ ಪ್ರೇರಣೆಗೊಂಡು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ. ಈ ಯೋಜನೆಯಿಂದ 1.7 crore ರೈತರಿಗೆ ಪ್ರಯೋಜನವಾಗಲಿದ್ದು, ರೈತರ ಆದಾಯ ಹೆಚ್ಚಳ ಮತ್ತು ಕೃಷಿ ಕ್ಷೇತ್ರದಲ್ಲಿ ಸ್ಥಿರತೆಯನ್ನು ಸಾಧಿಸುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಯೋಜನೆ ಕೃಷಿ ಕ್ಷೇತ್ರದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತರಲಿದೆ ಎಂದೇ ಬಣ್ಣಿಸಲಾಗುತ್ತಿದೆ. ಅಸ್ತಿತ್ವದಲ್ಲಿರುವ ಯೋಜನೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳ ಮೂಲಕ ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು, ಕಡಿಮೆ ಸಾಲ ಮರುಪಾವತಿಸುವ ಸಾಮರ್ಥ್ಯ ಹೊಂದಿರುವ 100 ಜಿಲ್ಲೆಗಳಲ್ಲಿ ಈ ಯೋಜನೆ ಜಾರಿಯಾಗಲಿದೆ. ಪಿಎಂ ಧನಧಾನ್ಯ ಯೋಜನೆಯ ಪ್ರಮುಖ ಅಂಶಗಳು: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಗುರಿ, ಕಡಿಮೆ ಉತ್ಪಾದಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳಲ್ಲಿ ಯೋಜನೆ ಜಾರಿ. ರಾಜ್ಯ ಸರ್ಕಾರದ ನಿಕಟ ಸಹಭಾಗಿತ್ವದೊಂದಿಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆ, ರೈತರಿಗಾಗಿ ಸಾಲ ಹಾಗೂ ಸಬ್ಸಿಡಿ ಯೋಜನೆಗಳಿಗಾಗಿ ಬೆಂಬಲವನ್ನು ನೀಡಲಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಘೋಷಿಸಿದ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ. ಅಂತಿಮವಾಗಿ ಬೆಳೆ ಇಳುವರಿಯನ್ನು ಹೆಚ್ಚಿಸುತ್ತದೆ. ಈ ಯೋಜನೆಯನ್ನು ನಿರ್ದಿಷ್ಟವಾಗಿ ಬಂಜರು ಹಾಗೂ ಅಭಿವೃದ್ಧಿ ಹೊಂದದ ಕೃಷಿ ಭೂಮಿಯನ್ನು ಸುಧಾರಿಸಲು ವಿನ್ಯಾಸಗೊಳಿಸಲಾಗಿದ್ದು, ಅವುಗಳನ್ನು ಕೃಷಿ ಮಾಡಬಹುದಾದ ಮತ್ತು ಉತ್ಪಾದಕ ಪ್ರದೇಶಗಳಿಗಾಗಿ ಪರಿವರ್ತಿಸಿ ರೈತರಿಗೆ ನೆರವನ್ನು ಒದಗಿಸುತ್ತದೆ. ಈ ಯೋಜನೆಯ ಪರಿಣಾಮವನ್ನು ಹೆಚ್ಚಿಸಲು ಹಾಲಿ ಇರುವ ಕೃಷಿ ಯೋಜನೆಗಳನ್ನು ಸಂಯೋಜಿಸಲಾಗಿದ್ದು, ರಾಜ್ಯ ಸರ್ಕಾರದ ಸಹಭಾಗಿತ್ವದ ಮೂಲಕ ಜಾರಿಗೊಳಿಸಲಾಗುವುದು. ಕಡಿಮೆ ಉತ್ಪಾದಕ

0: ಆರ್ಥಿಕತೆ ಹಾಗೂ ಕೃಷಿಯಲ್ಲಿ ಕಡಿಮೆ ಸಾಧನೆ ಮಾಡಿರುವ 100 ಜಿಲ್ಲೆಗಳನ್ನು ಈ ಯೋಜನೆಗೆ ಗುರಿಯಾಗಿಸಿಕೊಂಡಿದೆ. ಈ ಪ್ರದೇಶಗಳಲ್ಲಿ ಪ್ರಜ್ಞಾಪೂರ್ವಕ ಪ್ರಯತ್ನದ ಮೂಲಕ ರೈತ ಸಮುದಾಯದ ಪ್ರಗತಿ, ಭೂ ಬಳಕೆಯನ್ನು ಹೆಚ್ಚಿಸುವುದು ಹಾಗೂ ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ. ಇಂತಹ ರಚನಾತ್ಮಕ ಪ್ರಯತ್ನದ ಮೂಲಕ ಪ್ರಧಾನಮಂತ್ರಿ ಧನಧನ್ಯ ಕೃಷಿ ಯೋಜನೆ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ, ದೇಶದೆಲ್ಲೆಡೆ ರೈತರಿಗೆ ದೀರ್ಘಕಾಲೀನ ಪ್ರಯೋಜನವನ್ನು ಖಾತರಿಪಡಿಸುತ್ತದೆ. ಧನಧಾನ್ಯ ಕೃಷಿ ಯೋಜನೆಯ ಉದ್ದೇಶ: ಕೃಷಿ ಉತ್ಪಾದಕತೆ ಹಾಗೂ ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರವನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಅಥವಾ ಸಂಗ್ರಹಣಾ ಮೂಲಸೌಕರ್ಯವನ್ನು ಬಲಪಡಿಸುವುದು, ಉತ್ತಮ ಜಲ ನಿರ್ವಹಣೆಗಾಗಿ ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ರೈತರಿಗೆ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಸಾಲಗಳಿಗೆ ಸುಲಭ ಲಭ್ಯತೆಯನ್ನು ಖಾತರಿಪಡಿಸುವುದು. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಇದರಿಂದಾಗುವ ಪ್ರಯೋಜನಗಳು: ಉತ್ಪಾದನೆಯ ವೃದ್ಧಿ, ಬದಲಾಗುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೃಷಿಯನ್ನು ಉತ್ತಮಪಡಿಸಲು ಮತ್ತು ಹೆಚ್ಚಿನ ಉತ್ಪಾದನೆಯೊಂದಿಗೆ ಕೃಷಿ ಕಾರ್ಯಗಳನ್ನು ನಡೆಸಲು ರೈತರಿಗೆ ನೆರವಾಗುತ್ತದೆ. ಕೃಷಿಯಲ್ಲಿ ನವೀನ ತಂತ್ರಗಳ ಅಳವಡಿಕೆ, ಉತ್ತಮ ಕೃಷಿ ಪದ್ಧತಿಗಳು ಮತ್ತು ಸಣ್ಣ ಉತ್ಪಾದನಾ ಸಲಕರಣೆಗಳನ್ನು ರೈತರಿಗೆ ಒದಗಿಸುತ್ತದೆ. ಆರ್ಥಿಕ ಸಹಾಯ: ರೈತರ ಉತ್ಪಾದನಾ ವೆಚ್ಚಗಳನ್ನು ಕಡಿಮೆ ಮಾಡಲು ಮತ್ತು ಹೆಚ್ಚಿನ ಲಾಭಗಳನ್ನು ಗಳಿಸಲು ನೆರವು ನೀಡುತ್ತದೆ. ಕೃಷಿ ತರಬೇತಿ ಮತ್ತು ಮಾರ್ಗದರ್ಶನ: ರೈತರಿಗೆ ಬೆಳೆಗಳನ್ನು ಆರಿಸುವ, ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸುವ ಹಾಗೂ ಕೃಷಿ ವ್ಯವಸ್ಥೆಗಳನ್ನು ಸುಧಾರಿಸಲು ತರಬೇತಿಗಳನ್ನು ನೀಡಲಾಗುತ್ತದೆ. ಅನುವಾದಿತ ಕೃಷಿ ವಿಧಾನಗಳು, ಹೊಳೆ ನೀರಾವರಿ, ಸುಧಾರಿತ ಪೋಷಣೆಯ ಬೆಳೆಗಳು, ಮೂಲಭೂತ ಕೃಷಿ ಉಪಕರಣಗಳು ಹಾಗೂ ತಂತ್ರಜ್ಞಾನಗಳ ಮೂಲಕ ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸುವ ಪ್ರಯತ್ನವಾಗಿದೆ. ನೀರು ಸರಬರಾಜು: ನೀರಿನ ಸಮರ್ಪಕ ಬಳಕೆಯ ಜಾಗೃತಿ, ಕೃಷಿಯಲ್ಲಿನ ನೀರಿನ ಪೋಲನ್ನು ತಡೆಯುವ ವಿಧಾನವನ್ನು ನೀಡಲಾಗುತ್ತದೆ. ಸಬ್ಸಿಡಿಗಳು ಹಾಗೂ ಹಣಕಾಸು ಸಹಾಯ: ರೈತರಿಗೆ ಸಾಲ ಮತ್ತು ಸಬ್ಸಿಡಿ ಯೋಜನೆಗಳನ್ನು ಪ್ರೋತ್ಸಾಹಿಸುತ್ತದೆ. ಮಾರುಕಟ್ಟೆ ಸಹಾಯ: ಉತ್ತಮ ದರದಲ್ಲಿ ಬೆಳೆಗಳನ್ನು ಮಾರಾಟ ಮಾಡುವ ಮಾರ್ಗಗಳನ್ನು ಮತ್ತು ಮಾರುಕಟ್ಟೆ ತಂತ್ರಗಳನ್ನು ರೈತರಿಗೆ ಪ್ರಸ್ತುತಪಡಿಸಲಾಗುತ್ತದೆ. ಯೋಜನೆಯ ಅನುಷ್ಠಾನಗಳು: ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಇಲಾಖೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಬದಲಾಗುತ್ತಿರುವ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸಮರ್ಥವಾಗಿ ಬೆಳೆಗಳನ್ನು ಉತ್ಪಾದಿಸಲು ಮಾರ್ಗದರ್ಶನ ನೀಡುತ್ತದೆ. ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನ ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಜೊತೆಗೆ ಕೇಂದ್ರ ಸರ್ಕಾರ ಗ್ರಾಮೀಣ ಸಮೃದ್ಧಿ ಹಾಗೂ ಸ್ಥಿತಿಸ್ಥಾಪಕತ್ವ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದೆ. ಇದು ಕೃಷಿ ಕ್ಷೇತ್ರದಲ್ಲಿ ಕೌಶಲ್ಯರಹಿತ ಉದ್ಯೋಗ ಸಮಸ್ಯೆಯನ್ನು ನಿವಾರಿಸುವ ಗುರಿಯನ್ನು ಹೊಂದಿದ್ದು, ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸಲು ಕೌಶಲ್ಯ ಹೂಡಿಕೆ ಮತ್ತು ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಿದೆ. ಈ ಯೋಜನೆಯು ಕೂಡ ರಾಜ್ಯ ಸರ್ಕಾರದ ಸಹಭಾಗಿತ್ವದೊಂದಿಗೆ ಜಾರಿಯಾಗಲಿದೆ. ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಾವಕಾಶವನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಸಂಕ್ಷಿಪ್ತವಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ: ಕೃಷಿ ಉತ್ಪಾದಕತೆ ಹಾಗೂ ಬಂಜರು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸುವುದು ಹಾಗೂ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸಲು ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಕೃಷಿ ಉತ್ಪಾದನೆ ಮತ್ತು ಕೃಷಿ ದಕ್ಷತೆಯನ್ನು ಹೆಚ್ಚಿಸುವುದು, ಕೃಷಿ ವೈವಿಧ್ಯತೆ ಹಾಗೂ ಪರಿಸರ ಸ್ನೇಹಿ ಕೃಷಿ ತಂತ್ರಗಳನ್ನು ಉತ್ತೇಜಿಸುವುದು, ಪಂಚಾಯತ್ ಹಾಗೂ ತಾಲೂಕು ಮಟ್ಟದಲ್ಲಿ ಕೊಯ್ಲಿನ ಬಳಿಕ ಉಗ್ರಾಣ ಮೂಲಸೌಕರ್ಯಗಳನ್ನು ಬಲಪಡಿಸುವುದು, ಕಡಿಮೆ ಬೆಳೆ ಇಳುವರಿ ಹೊಂದಿರುವ ರೈತರು ಹಾಗೂ ಕಡಿಮೆ ಇಳುವರಿ ನೀಡುತ್ತಿರುವ ಕೃಷಿ ಪ್ರದೇಶಗಳಲ್ಲಿರುವವರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಕಡಿಮೆ ಕೃಷಿ ಇಳುವರಿ ಹೊಂದಿರುವ 100 ಜಿಲ್ಲೆಗಳನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ. ಈ ಯೋಜನೆಯನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಕೃಷಿ ಯೋಜನೆಗಳು, ಕೃಷಿ ವಿಸ್ತರಣಾ ಸಂಘಗಳು, ರೈತ ಸಂಘಟನೆಗಳು ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಈ ಯೋಜನೆಯು ಮುಖ್ಯವಾಗಿ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸುವುದು ಮತ್ತು ರೈತರಿಗೆ ಉತ್ತಮ ಗುಣಮಟ್ಟದ ಬೀಜಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ PMDDKY ಬಗ್ಗೆ ಮಾಹಿತಿ ಪ್ರಸಾರವಾಯಿತು. ಪ್ರಸ್ತುತಿ ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಶ್ರೋತೃ ಬಾಂಧವರೇ, ಪ್ರತಿ ತಿಂಗಳು ಕೊನೆಯ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಪ್ರಸಾರವಾಗುತ್ತಿದೆ.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್.
0: ಇದರಲ್ಲಿ ಭಾಗವಹಿಸಲು ನಿಮಗೂ ಆಸಕ್ತಿ ಇದ್ದರೆ 1800117100 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಚಿಂತನೆಗಳನ್ನು ಹೇಳಿ. ಉತ್ತಮವಾದ ಸಲಹೆ ಸೂಚನೆಗಳನ್ನು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗುವುದು.
1: ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ. ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ. 18 ಮತದಾನ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಇಂದು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆ ವಹಿಸಿದ್ದ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್, ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಮತ್ತು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಪಾಲ್ಗೊಂಡಿದ್ದರು. ಸಭೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಕ್ವಾಡ್ ರಾಷ್ಟ್ರಗಳ ನಡುವಿನ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಇತರ ದೇಶಗಳಿಗೆ ನೆರವಾಗುವ ಅಗತ್ಯವನ್ನು ಒತ್ತಿ ಹೇಳಿದರು. ತಾವು ಮುಕ್ತ ಸಮಾಜವನ್ನು ಹೊಂದಿರುವ ರಾಷ್ಟ್ರಗಳಾಗಿದ್ದು ಸಮೃದ್ಧಿ ಮತ್ತು ಪ್ರಗತಿಯ ಹಾದಿಯಲ್ಲಿ ನಾವೀನ್ಯತೆ ಮತ್ತು ಸೃಜನಶೀಲತೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತೇವೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಜಗತ್ತಿನ ಸಾಮಾನ್ಯ ಪಿಡುಗಾಗಿರುವ ಭಯೋತ್ಪಾದನೆಯನ್ನು ಜಂಟಿಯಾಗಿ ಮಟ್ಟಹಾಕಲು ವಿಶೇಷ ಗಮನ ಹರಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಪ್ರಸ್ತುತ ಜಾಗತಿಕ ವಿದ್ಯಮಾನಗಳ ಕುರಿತು ವಿಸ್ತೃತ ದ್ವಿಪಕ್ಷೀಯ ಚರ್ಚೆಗಳು ನಡೆದಿದ್ದು ಪ್ರಮುಖವಾಗಿ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಮೇಲೆ 4 ರಾಷ್ಟ್ರಗಳು ಗಮನ ಕೇಂದ್ರೀಕರಿಸಿದವು. ಕಡಲ ವಲಯದಲ್ಲಿ ಕಣ್ಗಾವಲು, ಕಡಲ ಜಾಗೃತಿ, ಸರಕು ಜಾಲ, ಸಾಗರದಾಳದ ಕೇಬಲ್ಗಳ ವ್ಯವಸ್ಥೆ, ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕ್ವಾಡ್ ರಾಷ್ಟ್ರಗಳ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ, ಕ್ವಾಡ್ ನಿರ್ಣಾಯಕ ಖನಿಜಗಳ ಚೌಕಟ್ಟು 4 ರಾಷ್ಟ್ರಗಳ ಆರ್ಥಿಕ ನೀತಿಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಹಾಗೂ ಪೂರೈಕೆ ಸರಪಳಿಯನ್ನು ಬಲಪಡಿಸಲು, ಹೂಡಿಕೆಯನ್ನು ಸಂಯೋಜಿಸಲು ಮಾರ್ಗದರ್ಶನ ನೀಡಲಿವೆ ಎಂದರು. ಜಪಾನ್ ವಿದೇಶಾಂಗ ಸಚಿವ ತೋಶಿಮಿತ್ಸು ಮೊಟೇಗಿ ಹೊರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನವನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಪಶ್ಚಿಮ ಏಷ್ಯಾದಲ್ಲಿ ಸ್ಥಿರತೆ ತರಲು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಮುಖವಾಗಿದೆ ಎಂದು ತಿಳಿಸಿದರು. ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳ ಕ್ಷೇತ್ರ ಸೇರಿದಂತೆ ಇಂದು ಕ್ವಾಡ್ ಒಕ್ಕೂಟ ಕೆಲವು ಪ್ರಮುಖ ಉಪಕ್ರಮಗಳನ್ನು ಮುನ್ನಡೆಸಿವೆ ಎಂದು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಪೆನ್ನಿ ವಾಂಗ್ ತಿಳಿಸಿದರು. ಕ್ವಾಡ್ ಸಭೆಯ ಹಿನ್ನೆಲೆ ಭಾರತಕ್ಕೆ ಭೇಟಿ ನೀಡಿರುವ ಜಪಾನ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇವಾ ತೀರ್ಥದಲ್ಲಿ ಭೇಟಿ ಮಾಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕೂಡ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಈ 12 ವರ್ಷಗಳ ಅವಧಿ ಭಾರತದ ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಮಹತ್ವದ ಪರಿವರ್ತನಾ ಪರ್ವವಾಗಿದೆ ಎಂದು ಬಣ್ಣಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ

0: ಸಂದೇಶದಲ್ಲಿ ಅವರು 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನ ಭಾರತದ ಆಡಳಿತ ಶೈಲಿ ದೂರದೃಷ್ಟಿ ನಾಯಕತ್ವ ಮತ್ತು ರಾಷ್ಟೀಯ ಸಂಕಲ್ಪದಲ್ಲಿ ಒಂದು ನಿರ್ಣಾಯಕ ಮತ್ತು ಐತಿಹಾಸಿಕ ಬದಲಾವಣೆಗೆ ನಾಂದಿ ಹಾಡಿತು ಎಂದಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದು ಸುಶಾಸನದ 12 ವರ್ಷಗಳ ಈ ಪಯಣ ವಿಕಸಿತ ಭಾರತ 2047ರ ಸಂಕಲ್ಪಕ್ಕೆ ಬಲಿಷ್ಠ ಅಡಿಪಾಯ ಹಾಕಿದೆ ಎಂದಿದ್ದಾರೆ ಪ್ರಧಾನಿಯವರ ನೇತೃತ್ವದಲ್ಲಿ ಭಯೋತ್ಪಾದನೆಗೆ ದಿಟ್ಟ ಪ್ರತ್ಯುತ್ತರ ನೀಡುತ್ತಾ ತನ್ನ ಸಾರ್ವಭೌಮತ್ವದ ರಕ್ಷಣೆಗೆ ಭಾರತ ಸನ್ನದ್ಧವಾಗಿದೆ ಇಂದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮಂತ್ರದ ಮೂಲಕ ಯೋಜನೆಗಳನ್ನು ಬದಲಾವಣೆಯ ಸಾಧನಗಳನ್ನಾಗಿ ಪರಿವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ ಕರ್ನಾಟಕ ಮತ್ತು ಬಿಹಾರ ವಿಧಾನ ಪರಿಷತ್ಗಳ ಕೆಲವು ಸದಸ್ಯರ ನಿವೃತ್ತಿಯಿಂದ ತೆರವಾಗಲಿರುವ ಸ್ಥಾನಗಳನ್ನು ಆಯಾ ರಾಜ್ಯಗಳ ವಿಧಾನಸಭಾ ಸದಸ್ಯರಿಂದ ಭರ್ತಿ ಮಾಡಲು ದ್ವೈವಾರ್ಷಿಕ ಚುನಾವಣೆಯ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇಂದು ಪ್ರಕಟಿಸಿದೆ ಬಿಹಾರದ 9 ಸದಸ್ಯರ ಅಧಿಕಾರಾವಧಿ ಮುಂಬರುವ ಜೂನ್ 18ರಂದು ಕೊನೆಗೊಳ್ಳಲಿದ್ದರೆ ಕರ್ನಾಟಕದ 7 ಸದಸ್ಯರ ಅವಧಿ ಜೂನ್ 30ರಂದು ಮುಕ್ತಾಯಗೊಳ್ಳಲಿದೆ ಈ ಹಿನ್ನೆಲೆಯಲ್ಲಿ ಉಭಯ ರಾಜ್ಯಗಳ ಒಟ್ಟು 16 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ ಕರ್ನಾಟಕ ವಿಧಾನ ಪರಿಷತ್ನಿಂದ ಸದಸ್ಯರಾದ ಗೋವಿಂದರಾಜು ನಸೀರ್ ಅಹಮದ್ ಎನ್ ನಾಗರಾಜು ಪ್ರತಾಪ್ ಸಿಂಹ ನಾಯಕ್ ಕೆ ತಿಪ್ಪಣ್ಣಪ್ಪ ಸುನೀಲ್ ಮಲ್ಯಾಪುರೆ ಮತ್ತು ಬಿಕೆ ಹರಿಪ್ರಸಾದ್ ನಿವೃತ್ತಿ ಹೊಂದಲಿರುವ 7 ಸದಸ್ಯರಾಗಿದ್ದಾರೆ ಜೂನ್ 1ರಂದು ಚುನಾವಣೆಗೆ ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು ನಾಮಪತ್ರ ಸಲ್ಲಿಸಲು ಜೂನ್ 8 ಕೊನೆಯ ದಿನವಾಗಿದೆ ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ ಜೂನ್ 18ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದ್ದು ಅಂದೇ 5 ಗಂಟೆಗೆ ಮತ ಎಣಿಕೆ ನಡೆಯಲಿದೆ ಒಟ್ಟಾರೆ ಚುನಾವಣಾ ಪ್ರಕ್ರಿಯೆ ಜೂನ್ 20ರೊಳಗಾಗಿ ಪೂರ್ಣಗೊಳ್ಳಬೇಕಿದೆ ಎಂದು ಆಯೋಗದ ಪ್ರಕಟಣೆ ತಿಳಿಸಿದೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಸಿಕ್ಕಿಂ ರಾಜ್ಯಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ ತಮ್ಮ ಈ ಭೇಟಿಯ ಅವಧಿಯಲ್ಲಿ ಅವರು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು ಹಲವು ಪ್ರಮುಖ ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ ಇಂದು ಗ್ಯಾಂಗ್ಟಕ್ಗೆ ಆಗಮಿಸಿದ ಅವರನ್ನು ರಾಜ್ಯಪಾಲ ಓಂ ಪ್ರಕಾಶ್ ಮಾಥೋರ್ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರ ಗಣ್ಯರು ಬರಮಾಡಿಕೊಂಡರು ಇಂದು ರಾಷ್ಟ್ರಪತಿಗಳು ಮಹಿಳೆಯರಿಗೆ ಸುರಕ್ಷಿತ ಮತ್ತು ಕೈಗೆಟುಕುವ ಸಂಚಾರ ಸೌಲಭ್ಯ ಒದಗಿಸಲು ಗುಲಾಬಿ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ ಇಂದು ಸಂಜೆ ರಾಷ್ಟ್ರಪತಿಗಳು ಗ್ಯಾಂಗ್ಟಕ್ನಲ್ಲಿರುವ ಪ್ರಸಿದ್ಧ ನಮ್ಗ್ಯಾಲ್ ತಂತ್ರಜ್ಞಾನ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ ತಮ್ಮ ಪ್ರವಾಸದ 2ನೇ ದಿನವಾದ ನಾಳೆ ರಾಷ್ಟ್ರಪತಿ ಭಾರತ ಚೀನಾ ಗಡಿಯ ಪ್ರಮುಖ ಆಯಕಟ್ಟಿನ ಪ್ರದೇಶವಾದ ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ನಿಯೋಜಿತರಾಗಿರುವ ಭಾರತೀಯ ಸೇನೆಯ ಯೋಧರೊಂದಿಗೆ ಸಂವಾದ ನಡೆಸಲಿದ್ದಾರೆ ಇನ್ನು ಪ್ರವಾಸದ ಅಂತಿಮ ದಿನದಂದು ಗ್ಯಾಂಗ್ಟಕ್ನ ಪಾಲ್ಜೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ವಿಶೇಷ ಕಾರ್ಯಕ್ರಮದಲ್ಲಿ ಸಿಕ್ಕಿಂ ಪೊಲೀಸರಿಗೆ ಅತ್ಯುನ್ನತ ರಾಷ್ಟ್ರಪತಿ ಪೊಲೀಸ್ ಕಲರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ಇದರೊಂದಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಲಭಿಸಿದ ದೇಶದ 15ನೇ ರಾಜ್ಯವಾಗಿ ಸಿಕ್ಕಿಂ ಹೊರಹೊಮ್ಮಲಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಭಾರತ ಪಾಕಿಸ್ತಾನ ಅಂತಾರಾಷ್ಟೀಯ ಗಡಿಯಲ್ಲಿರುವ ಸಾಂಚು ಗಡಿ ಚೌಕಿಗೆ ಭೇಟಿ ನೀಡಿ ದೇಶ ಕಾಯುವ ಬಿಎಸ್ಎಫ್ ಯೋಧರ ಬದ್ಧತೆಯನ್ನು ಶ್ಲಾಘಿಸಿದರು ಇದೇ ವೇಳೆ ಅವರು ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮ 2 ಯೋಜನೆಗೆ ಚಾಲನೆ ನೀಡಿದರು ಈ ಯೋಜನೆಯಡಿ ಬಾರ್ಮೇರ್ ಬಿಕಾನೇರ್ ಮತ್ತು ಜೈಸಲ್ಮೇರ್ ಜಿಲ್ಲೆಗಳ ಗಡಿ ಗ್ರಾಮಗಳಲ್ಲಿ ರಸ್ತೆ ವಿದ್ಯುತ್ ಶಿಕ್ಷಣ ಹಾಗೂ ಉದ್ಯೋಗ ಸೇರಿದಂತೆ ಮೂಲಸೌಕರ್ಯಗಳನ್ನು ಬಲಪಡಿಸಲಾಗುತ್ತದೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ ಕೇಂದ್ರ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಹಾಗೂ ಹಿರಿಯ ಭದ್ರತಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿರುವ ಅಪ್ನಾ ಅಪನ್ ನರೇಂದ್ರ ಮೋದಿ ಸಂಘ್ ಮೇರೆ ಅನುಭವ್ ಎಂಬ ಪುಸ್ತಕವನ್ನು ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡ ಅವರು ನವದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು ಬಿಜು ಜನತಾದಳ ಬಿಜೆಡಿಯ ಮಾಜಿ ರಾಜ್ಯಸಭಾ ಸದಸ್ಯ ದೇವಶಿಶ್ ಸಾಮಂತರಾಯ್ ಇಂದು ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ನವದೆಹಲಿಯಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಸಿಂಗ್ ಮತ್ತು ಒಡಿಶಾ ರಾಜ್ಯ ಬಿಜೆಪಿ ಅಧ್ಯಕ್ಷ ಮನಮೋಹನ್ ಸಾಮಲ್ ಸೇರಿದಂತೆ ಪಕ್ಷದ ಹಿರಿಯ ನಾಯಕ

ಸಮ್ಮುಖದಲ್ಲಿ ಅವರನ್ನು ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು. ತಮಿಳುನಾಡಿನ ಎಐಎಡಿಎಂಕೆ ಪಕ್ಷದ ಮೂವರು ಶಾಸಕರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದ ಬೆನ್ನಲ್ಲೇ ರಾಜ್ಯದ ಮಧುರಾಂತಕಂ, ಪೆರುಂದುರೈ ಮತ್ತು ಧಾರಾಪುರಂ ವಿಧಾನಸಭಾ ಕ್ಷೇತ್ರಗಳು ಅಧಿಕೃತವಾಗಿ ತೆರವಾಗಿದೆ ಎಂದು ಘೋಷಿಸಲಾಗಿದೆ. ಇದಕ್ಕೂ ಮುನ್ನ ಎರಡು ಕ್ಷೇತ್ರಗಳಿಂದ ಜಯಗಳಿಸಿದ್ದ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿದ್ದರಿಂದ ಆ ಕ್ಷೇತ್ರವು ತೆರವಾಗಿತ್ತು. ಓಸ್ಲೋದಲ್ಲಿ ಆರಂಭವಾಗಿರುವ ಪ್ರತಿಷ್ಠಿತ ನಾರ್ವೆ ಚೆಸ್ 2026 ಟೂರ್ನಿಯ ಮೊದಲ ದಿನದಲ್ಲಿ ಭಾರತ ಶುಭಾರಂಭ ಕಂಡಿದ್ದು, ಯುವ ಗ್ರ್ಯಾಂಡ್ ಮಾಸ್ಟರ್ಸ್ಗಳಾದ ಆರ್ ಪ್ರಜ್ಞಾನಂದ ಮತ್ತು ದೊಮ್ಮರಾಜು ಗುಕೇಶ್ ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ್ದಾರೆ. ಇಬ್ಬರು ಆಟಗಾರರ ಕ್ಲಾಸಿಕಲ್ ಸುತ್ತುಗಳು ಡ್ರಾನಲ್ಲಿ ಅಂತ್ಯಗೊಂಡ ಹಿನ್ನೆಲೆ ಅಂತಿಮ ಫಲಿತಾಂಶಕ್ಕೆ ನಡೆದ ಟೈ ಬ್ರೇಕರ್ ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ, ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18 ಮತದಾನ.

ಮಾದರಿಯ ಆರ್ಮಗೆಡನ್ ಪಂದ್ಯಗಳಲ್ಲಿ ಜಯ ಗಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರ ಸಭೆ ಸಂಪನ್ನ. ಸದಸ್ಯ ರಾಷ್ಟ್ರಗಳ ನಡುವೆ ಸಹಭಾಗಿತ್ವ ವೃದ್ಧಿಗೆ ಸಹಮತ. ಕರ್ನಾಟಕ ಬಿಹಾರ ದ್ವೈವಾರ್ಷಿಕ ವಿಧಾನ ಪರಿಷತ್ ಚುನಾವಣಾ ವೇಳಾಪಟ್ಟಿ ಪ್ರಕಟ. June 18 ಮತದಾನ. ರಾಷ್ಟಪತಿ ದ್ರೌಪದಿ ಮುರ್ಮು ಸಿಕ್ಕಿಂ ಪ್ರವಾಸ, ಗ್ಯಾಂಗ್ಟೆಕ್ಗೆ ಆಗಮನ. ನಾರ್ವೆ ಚೆಸ್ 2026 ಮೊದಲ ದಿನವೇ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ಗಳಿಂದ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಉಲ್ಲಾಸ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರತಿದಿನದಂತೆ ಈ ಕಾರ್ಯಕ್ರಮದಲ್ಲಿ ಕರುಣಾಳುಬ ಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳನ್ನು ಕೇಳ್ತೇವೆ ಅಲ್ವಾ? ಹಾಗೆ ನಿಮಗೊಂದು ಪ್ರಶ್ನೆ ಕೂಡ ಮೊದಲನೇದಾಗಿ ಕೇಳಲೇಬೇಕು ಅಲ್ವಾ? ಎಲ್ಲರೂ ರೆಡಿಯಾಗಿ ಕೂತಿದ್ದೀರಾ? ಎಲ್ಲರೂ ಮೆಸೇಜಸ್ ಎಲ್ಲ ರೆಡಿ ಮಾಡಿಕೊಂಡು ಕೂತಿದ್ದೀರಾ? ಓಕೆ, ತಡ ಮಾಡಲ್ಲ. ಇನ್ನು ಯಾವುದಪ್ಪ ಇವತ್ತಿನ ಪ್ರಶ್ನೆ ಅನ್ನೋದಾದರೆ, ನಾನೊಂದು ಬೇರೆ ಥರದ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಯಾವುದಪ್ಪ ಬೇರೆ ಥರ ಅಂದರೆ, ಯಾವ ಥರ ಕೇಳ್ತಾರೆ ಇವರು ಅನ್ನೋದಾದರೆ, ಲಾಜಿಕಲ್ ಕ್ವೆಶನ್ ಅಂತಾರಲ್ಲ ಆ ಥರ. ಒಬ್ಬ ಹುಡುಗ 6 ಪೇಜುಗಳನ್ನು ಹರಿದು ಹಾಕ್ತಾನೆ. ಪ್ರಶ್ನೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಒಬ್ಬ ಹುಡುಗ 6 ಪೇಜುಗಳನ್ನು ಹರಿದು ಹಾಕ್ತಾನೆ. ಈಗ ಅವನು ಹರಿದ ಪೇಪರ್ಗಳ ಸಂಖ್ಯೆ ಎಷ್ಟಿರಬಹುದು? ಪ್ರಶ್ನೆ ಅರ್ಥ ಆಯಿತು ಅನ್ಕೋತೀನಿ, ಮತ್ತೊಮ್ಮೆ ಹೇಳ. ಒಬ್ಬ ಹುಡುಗ 6 ಪೇಜುಗಳನ್ನು ಹರಿದು ಹಾಕ್ತಾನೆ. ಈಗ ಅವನು ಹರಿದ ಪೇಪರ್ಗಳ ಸಂಖ್ಯೆ ಎಷ್ಟಿರಬಹುದು? ಹುಡುಗ ಹರಿದ ಪೇಪರ್ಗಳ ಸಂಖ್ಯೆ ಎಷ್ಟಿರಬಹುದು? ಎರಡು ಭಾವಗೀತೆಗಳ ಕಾಲಾವಕಾಶ ಇರುತ್ತೆ ನಿಮಗೆ. ಕೇಳ್ಕೊಂಬಂದ್ಬಿಡೋಣ ಭಾವಗೀತೆನ, ತಡ ಮಾಡೋದು ಬೇಡ. ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಇದೇನಪ್ಪ ಇಂಥ ಕ್ವಶನ್ ಕೇಳಿಬಿಟ್ರು ಶೈಲಜಾ ಅವರು ಅಂತ ಇರುತ್ತೆ ಅಲ್ವಾ? ಕೇಳ್ಕೊಂಡು ಬಂದ್ಬಿಡೋಣ, ಆಮೇಲೆ ಉತ್ತರವನ್ನು ತಿಳಿಸೋ ಸಂದರ್ಭ ಬಂದಾಗ ನಾನು ಹೇಳ್ತೇನೆ. ಈಗ ಭಾವಗೀತೆ ಸುರೇಖಾ KS ಅವರಿಂದ

0: मंगल भवन मंगलहारी प्रभु सुदर्शन।
1: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
2: ಇನ್ನೊಂದು ಭಾವಗೀತೆಯ ಕಾಲಾವಕಾಶ ಇದೆ. ಲೇಟಾಗಿ ಟ್ಯೂನ್ ಮಾಡಿರೋರಿಗೆ ಸರಿಯಾಗಿ ಅರ್ಥ ಆಗದೇ ಇರುವಂಥ ಅವರಿಗೆ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳಿಬಿಡ್ತೇನೆ. ಒಬ್ಬ ಹುಡುಗ 6 ಪೇಜುಗಳನ್ನು ಹರಿದು ಹಾಕ್ತಾನೆ. ಈಗ ಅವನು ಹರಿದ ಪೇಪರ್ಗಳ ಸಂಖ್ಯೆ ಎಷ್ಟಿರಬಹುದು ಅನ್ನೋದು ನನ್ನ ಪ್ರಶ್ನೆ. ಎಂ ಡಿ ಪಲ್ಲವಿಯವರು ಹಾಡಿರುವಂತಹ ಭಾವಗೀತೆಯೊಂದನ್ನು ಕೇಳೋಣ.

ಎರಡು ಭಾವಗೀತೆಗಳ ಕಾಲಾವಕಾಶ ಮುಗಿಯಿತು. ಈಗ ಉತ್ತರ ಹೇಳುವಂತಹ ಸಮಯ ಅಲ್ವಾ? ಸಂದೇಶಗಳು ಬಂದಿದೆ, ಯಾರ್ಯಾರು ಏನೇನೆಲ್ಲ ಉತ್ತರವನ್ನು ಕಳಿಸಿದ್ದಾರೆ ಅಂತ ನೋಡೋದಾದರೆ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಅವರು ಓಕೆ ಪ್ರಯತ್ನ ಪಡಬಹುದಿತ್ತು, ಅವರು ಯಾವುದನ್ನು ಕಳಿಸಿಲ್ಲ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಶುಭ ಮಧ್ಯಾಹ್ನ ಅಂತ ಕಳಿಸಿದ್ದಾರೆ, ನಿಮಗೂ ಕೂಡ ಶುಭ ಮಧ್ಯಾಹ್ನ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿಂದ ಅವರು 12 ಪೇಪರ್ಗಳು ಅಂತ ಕಳಿಸಿದ್ದಾರೆ.

ಸತೀಶ್ ಕುಮಾರ್ ಚಿತ್ರದುರ್ಗದಿಂದ. ಅವರು ಉತ್ತರ ಏನಂತ ಕಳಿಸಿದ್ದಾರೆ, ಉತ್ತರ ಯಾಕೆ ಓದ್ತೀನಿ ಅಂದರೆ ಇವೊಂದು ಸ್ವಲ್ಪ ಡಿಫ್ರೆಂಟ್ ಕ್ವಶನ್ಸ್ ಅಲ್ವಾ, ಕ್ಯೂರಿಯಾಸಿಟಿ ಇರುತ್ತೆ ಎಲ್ರಿಗೂ, ಯಾರ್ಯಾರು ಏನೇನು ಕಳಿಸಿದ್ದಾರೆ ಅನ್ನೋದು ನನಗೂ ಕೂಡ ಇರುತ್ತೆ ಅಲ್ವಾ, ಹಾಗಾಗಿ ಉತ್ತರಗಳನ್ನು ಓದ್ತೇನೆ ಅಷ್ಟೇ. ಇದು ಯಾವುದೇ ರೀತಿಯ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಹೆಚ್ಚು ಸತೀಶ್ ಕುಮಾರ್ ಚಿತ್ರದುರ್ಗದಿಂದ ಅವರು ಮೂರು ಪೇಪರ್ ಅಂತ ಹೇಳ್ತಾ ಇದ್ದಾರೆ. ವಾಣಿ ಸತೀಶ್ ಚಿತ್ರದುರ್ಗದಿಂದ ಅವರು ಕೂಡ ಮೂರು ಪೇಪರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರುತಗೊಂಡುವಿನಿಂದ ಅವರು ಆರು ಅಂತ ಕಳಿಸಿದ್ದಾರೆ. ಯಶೋಧ ಎರಳ ನಾಯಕ ಚಿರುತಗೊಂಡುವಿನಿಂದ ಅವರು ಕೂಡ ಆರು ಅಂತ ಕಳಿಸಿದ್ದಾರೆ. ಗೌರಮ್ಮ ಹಿರೇಕೆರೂರು ಹಾವೇರಿ ಜಿಲ್ಲೆಯಿಂದ ಅವರು 1983 ಓಕೆ ಏನದು 12 ಪೇಪರ್ ಅಂತ ಕಳಿಸಿದ್ದಾರೆ ಗೌರಮ್ಮ ಅವರು. ಹನುಮಂತಪ್ಪ ಮಡಿವಾಳರ್ ಜಗಳೂರು ಇವರೇನಂತ ಕಳಿಸಿದ್ದಾರೆ ಅಂದರೆ 6 ಪೇಪರ್ ಓಕೆ. ಗಂಗಣ್ಣ ಹನಿಜೇನು ಹೆಚ್ ಡಿ ಪುರದಿಂದ ಇವರು 3 ಹಾಳೆಗಳು ಅಂದರೆ 3 ಪೇಪರ್ಗಳು ಅಂತ ಕಳಿಸಿದ್ದಾರೆ. ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ ರೂಪಾ ರಾಘವೇಂದ್ರ ಚಿಕ್ಕನಾಯಕನಹಳ್ಳಿ ಇವರು ಕೂಡ 3 ಅಂತ ಕಳಿಸಿದ್ದಾರೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಓಕೆ ಎಲ್ಲೋ ಇತ್ತಿತು ರಜನಿ ಶ್ರೀಕಂಠ ಸಚಿನ್ ಭಾಸ್ಕರ್ ಜಿ ಹೆಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ ಇವರು ಕೂಡ 3 ಅಂತ ಕಳಿಸಿದ್ದಾರೆ. 3 ಪೇಪರ್ಗಳು ಅಂತ ಕಳಿಸಿರೋರು ಯಾರಪ್ಪ ಅದು ಅಂದರೆ ಋಷಭೇಂದ್ರಪ್ಪ ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ. ಉಮಾಮೋಹನ ಮುರಳಿ ಜೋಗಿಮಟ್ಟಿ ರೋಡ್ ಚಿತ್ರದುರ್ಗದಿಂದ ಅವರು ಕೂಡ 3 ಅಂತ ಕಳಿಸಿದ್ದಾರೆ. ರಾಯಭಾಗ ತಾಲೂಕು ಮುಗುಳಖೋಡ ಇಲ್ಲಿಂದ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕಯ್ಯ ಹಿರೇಮಠ್ ಉತ್ತರ 12 ಅಂತ ಕಳಿಸಿದ್ದಾರೆ. ಓಕೆ ನೋಡೋಣ. ನಂತರ ಸೌಭಾಗ್ಯ ಜಗದೀಶ್ ಪರಶುರಾಂಪುರ ಟೀಚರ್ಸ್ ಕ್ವಾರ್ಟರ್ಸ್ ಆನ್ಸರ್ ಈಸ್ 3 ಅಂತ ಕಳಿಸಿದ್ದಾರೆ. ಓಕೆ ಹೊಸಬ್ರ ಆಗಿರೋದ್ರಿಂದ ಓಕೆ ನೀವು ಆದಷ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳೋಣ. ಸಿ ಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ ಉತ್ತರ 2 ಕಳಿಸ್ಬಿಟ್ಟಿದ್ದಾರೆ ಅವರು. 6 ಅಥವಾ 12 ಅಂತೇಳಿ ಉತ್ತರ ಒಂದೇ ಒಂದಿರುತ್ತಲ್ವಾ, 2-3 ಇರಲ್ಲ. ಓಕೆ ಚಿನ್ಮಯಿ ಮಮತಾ ತಿಮ್ಮಾರೆಡ್ಡಿ ಮರಳು ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ ಅವರ ಉತ್ತರ 3 ಆಗಿದೆ. ಓಕೆ ನಂತರ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ 12 ಪೇಪರ್ ಮೇಡಮ್ ಅಂತ ಹೇಳಿದ್ದಾರೆ ಅವರು. ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರದಿಂದ ಅವರು 12 ಪೇಪರ್ ಅಂತ ಅವರು ಕೂಡ ಹೇಳಿದ್ದಾರೆ. ಮಾದಪ್ಪ ಮತ್ತು ಕೃಷ್ಣ ಕೆ ಎಂ ಓಕೆ ಇವರು ಎಲ್ಲಿಂದ ಅಂದರೆ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಅವರು 12 ಪೇಪರ್ ಅಂತ ಹೇಳ್ತಿದ್ದಾರೆ. ನಮಸ್ಕಾರ ಮೇಡಮ್ ಬಾಲರಾಜ್ ಬೆಂಗಳೂರು ಓಕೆ ಬೆಳವಿನ ಮರದ ಹಟ್ಟಿಯಿಂದ 6 ಹಾಳೆ ಅಂತ ಕಳಿಸಿದ್ದಾರೆ ಅಂದರೆ 6 ಪೇಪರ್ಗಳು ಅಂತ ಅರ್ಥ ಆಗತ್ತೆ ಅಲ್ವಾ. ಓಕೆ ಬೋಪ ವೆಂಕಟೇಶ್ ಬೋಧನ ಹೊಸಹಳ್ಳಿ ಆನ್ಸರ್ ಈಸ್ 0 ಹರಿಯುವುದಿಲ್ಲ ಅಂತ ಕಳಿಸಿದ್ದಾರೆ ಅಲ್ವಾ. ಅವರವರ ಯೋಚನೆಗಳು ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೋಸ್ಕರನೇ ನಾನು ಉತ್ತರಗಳನ್ನು ಓದ್ತಾ ಇರ್ತೇನೆ. ಓಕೆ ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು ಇಂದಿನ ಪ್ರಶ್ನೆಗೆ ಉತ್ತರ 0 ಅಂತ ಕಳಿಸಿದ್ದಾರೆ. ಓಕೆ ಶುಭ ಮುಂಜಾನೆ ಮೇಡಮ್ ಹೇಗಿದ್ದೀರಾ ಅಂತ ಯಾವಾಗಲೂ ಎಲ್ಲರ ಆರೋಗ್ಯನ ವಿಚಾರಿಸ್ತಾ ಇರ್ತಾರೆ. ಯಾರದು ಅಂದರೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ 6 ಪೇಪರ್ಗಳು ಉತ್ತರ ಅಂತ ಹೇಳ್ತಿದ್ದಾರೆ. ಓಕೆ ನೋಡೋಣ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ 3 ಪೇಪರ್ಗಳು ಅಂತ ಹೇಳಿದ್ದಾರೆ. ಸಣ್ಣ ಬೊರಯ್ಯ ಬೊರಮ್ಮ ಬಚ್ಚಬೋರ್ನ ಹಟ್ಟಿ ಓಕೆ ಪೇಪರ್ ಸಂಖ್ಯೆ 3 ಅಂತ ಹೇಳಿದ್ದಾರೆ. ಓಕೆ ಧೃತಿ ಲಾವಣ್ಯ ತಮಟಗಲ್ ರಸ್ತೆ ಟೀಚರ್ಸ್ ಕಾಲೋನಿ ಚಿತ್ರದುರ್ಗ ಉತ್ತರ 6 ಅಂತ ಕಳಿಸಿದ್ದಾರೆ. ಜಿ ಎಸ್ ಭೋಜರಾಜ್ ಸುಧಾ ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ಇವರು ಉತ್ತರ ಕಳಿಸಿದ್ದಾರೆ. 3 ಹಾಳೆಗಳು ಅಂತ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ 3 ಪೇಪರ್ಗಳು ಅಂತ ಹೇಳಿದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರ ಇವರು 3 ಪೇಪರ್ಗಳು ಅಂತ ಉತ್ತರ ಕಳಿಸಿದ್ದಾರೆ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕು ಇವರು 6 ಪೇಜು ಅಂದರೆ ಹಿಂಬ ಸೇನೆ ಒಟ್ಟು 12 ಪೇಜ್ ಇರಬಹುದು ಮೇಡಮ್ ಅಂತ ಹೇಳಿದೆ. ನಾನು ಕೇಳಿದ್ದು ಪೇಜ್ಗಳಲ್ಲ, ಎಷ್ಟು ಪೇಪರ್ಗಳು
ಅಂತ ಕೇಳಿದ್ದೀನಿ. ಓಕೆ, ನೋಡೋಣ ಇನ್ನು ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಅಂದರೆ, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್,

0: ಅವರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ. ಓಕೆ, ಇವರು ಉತ್ತರ ಮೂರು ಅಂತ ಇದೆ. ದಾವಣಗೆರೆ ತಾಲೂಕು ಗುಮ್ಮನೂರು ಟೈಲರ್ ಚೆನ್ನಪ್ಪ, ಯಾವುದು ಹಾಳೆ? ಯಾವುದೂ ಹಾಳೆ ಉಳಿಯೋದಿಲ್ಲ, ಇಲ್ಲ ಅಂದರೆ ಮೂರು ಹಾಳೆಗಳು ಉಳಿಯುತ್ತೆ ಅಂತ ಎರಡು ಉತ್ತರವನ್ನು ಕಳಿಸಿದ್ದಾರೆ. ಓಕೆ, ಮಂಜುಳಾ ಸಿ ಪ್ರಣವ್ ನಾಯಕ ನಾಯಕನಹಟ್ಟಿಯಿಂದ. ಓಕೆ, ಅವರು ಯಾವುದೇ ಪೇಪರ್ ಹರಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಶಿಲ್ಪಾ ವಿದ್ಯಾನಗರ, ಓಕೆ, 12 ಅಂತ ಕಳಿಸಿದ್ದಾರೆ. ಅದು ಪೇಜಾ ಅಥವಾ ಹಾಳೆಗಳ ಗೊತ್ತಾಗ್ತಿಲ್ಲ. ಯಾರಿದು ಒಬ್ಬ ಹುಡುಗ 6 ಪೇಜುಗಳನ್ನು ಹರಿದು ಹಾಕ್ತಾನೆ. ಆ ಹುಡುಗ ಹರಿದು ಹಾಕಿದ ಪೇಪರ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿ 12 ಪೇಪರ್ಗಳು ಅಂತ ಅವ್ರು ಕಳಿಸಿದ್ದಾರೆ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕಳಿಸಿದ್ದಾರೆ. ಓಕೆ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ಅವರು 3 ಪೇಜ್ ಮೇಡಮ್, ನಿಮ್ಮ ವಾಯ್ಸ್ ಅಪರ್ಣ ವಾಯ್ಸ್ ಇದ್ದಂಗಿದೆ, ತುಂಬ ಚೆನ್ನಾಗಿದೆ ನಿಮ್ಮ ವಾಯ್ಸ್ ಶೈಲಜಾ ಮೇಡಮ್, ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ಓಕೆ, ನನಗೆ ಎಷ್ಟು ಖುಷಿ ಆಗ್ತಿದೆ, ಅಪರ್ಣ ಅವರು ಅಷ್ಟು ದೊಡ್ಡ ಆ್ಯಕ್ಟರು, ಮತ್ತು ಅವರ ಪ್ರೋಗ್ರಾಮ್ಗಳೆಲ್ಲ ನೋಡಿರ್ತೀವಿ, ಅವರಷ್ಟು ನಾಲೆಡ್ಜು ನನಗಿಲ್ಲದೆ ಇರಬಹುದು, ಅವ್ರಿಗೆ ಹೋಲಿಸಿದಾರಲ್ವಾ ನನ್ನನ್ನು, ತುಂಬಾ ಖುಷಿ ಆಯಿತು. ಓಕೆ, ಇವರ ಉತ್ತರ 3 ಪೇಜ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳಿದ್ದು ಹಾಳೆಗಳು. ಓಕೆ, ಸುನಿಲ್ ಕುಮಾರ್ ಗುಬ್ಬಿ ಮತ್ತು ಮಗಳು ಪುಟಾಣಿ ಸುದೀಕ್ಷಾ, ನೂತನ್ ಗುಬ್ಬಿ ಮತ್ತು ಗೌರವ್ ಗುಬ್ಬಿ ಇವರೆಲ್ಲರೂ ಸೇರಿ ಕಬೀರಾನಂದ ಮಠದ ಹತ್ತಿರ ಅಗಳೇರಿ ಚಿತ್ರದುರ್ಗದಿಂದ 7 ಭಾಗಗಳು ಅಂತ ಕಳಿಸಿದ್ದಾರೆ. ಓಕೆ, 7 ಭಾಗಗಳು ಅರ್ಥ ಆಗಲಿಲ್ಲ ನನಗೆ. ಸ್ಕಂದನ್ ಭಾಸ್ಕರ್ ಶ್ರೀಕಂಠಮೂರ್ತಿ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗ, ಇವರು ಉತ್ತರ 3. ಮೇನಕಾ ಉಮೇಶ್ ವಿಜ್ಞಾನ ಶಿಕ್ಷಕರು, ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಉತ್ತರ 6 ಅಂತ ಕಳಿಸಿದ್ದಾರೆ. ಮೀರಾ ಅಮರನಾಥ್ ಚಿತ್ರದುರ್ಗದಿಂದ, ಇವರ ಉತ್ತರ 2 ಆಗಿದೆ. ಶಶಿಕಲಾ ಸಾಯಿನಾಥ್ MKHT ವಾಟರ್ ಗ್ಲೋ, ಓಕೆ, MKHT 3 ಹಾಳೆಗಳು ಅಂತ ಹೇಳಿದ್ದಾರೆ. ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು, ಅವರು ಉತ್ತರ 3 ಅಂತ ಕಳಿಸಿದ್ದಾರೆ. ಜಗಳೂರು ತಾಲೂಕು ಜಮ್ಮಾಪುರ ಗ್ರಾಮದಿಂದ JCB ಶಿವು ಅವರು, ಅವರ ಉತ್ತರ 6. ಒನಕೆ ಒಬ್ಬವನ ತವರೂರು ಗುಡೆಕೋಟೆ, ಇಲ್ಲಿಂದ ಅಂಗಡಿ ತಿಪ್ಪೇಶ್, ಚೈತ್ರ, ಸೋನು, ಪ್ರಜ್ವಲ್ ಅವರು ಎಲ್ಲರೂ ಸೇರಿ ಉತ್ತರ ಏನಂತ ಕಳಿಸಿದ್ದಾರೆ, 6 ಪೇಪರ್ಗಳು ಅಂತ ಕಳಿಸಿದ್ದಾರೆ. ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಅವರ ಉತ್ತರ 3. ಹಿರೇಗುಂಟನೂರು ಗೊಲ್ರಹಟ್ಟಿ ವೈಷ್ಣವಿ ಗಾಂಧಿ, ಹನ್ವಿತಾ ಗಾಂಧಿ, ಶ್ರೀವತ್ಸ ಗಾಂಧಿ ಇವರೆಲ್ಲ ಸೇರಿ ಉತ್ತರ ಏನಂತ ಕಳಿಸಿದ್ದಾರೆ, 3 ಪೇಪರ್ಗಳು ಅಂತ ಕಳಿಸಿದ್ದಾರೆ. KB ಪಾಲಯ್ಯ ಚಿರತಗೊಂಡು, ಇಲ್ಲಿಂದ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ, ಅವರ ಉತ್ತರ 6 ಪೇಪರ್ಗಳು ಅಂತ, 6 ಪೇಪರ್ ಅಂತ ಕಳಿಸಿದ್ದಾರೆ. ಓಕೆ, ಎಲ್ಲರ ಸಂದೇಶವನ್ನು ನಾನು ಓದಿದ್ದೇನೆ, ಇದಾದ ನಂತರವೂ ಕೂಡ ಸಂದೇಶಗಳು ಬರ್ತಾ ಇರುತ್ತೆ. ಓಕೆ, ಈಗ ಉತ್ತರ ಹೇಳುವಂತಹ ಸಮಯ. ಓಕೆ, ಒಬ್ಬ ಹುಡುಗ 6 ಪೇಜುಗಳು, 1 ಪೇಪರಲ್ಲಿ 2 ಪೇಜ್ ಇರುತ್ತೆ. ಓಕೆ, ಅದು ಎಲ್ರಿಗೂ ಗೊತ್ತಿರುವಂಥದ್ದೇ ಅಲ್ವಾ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ, ಇದರಲ್ಲಿ ಏನು ಇಲ್ಲ. 6 ಪೇಜುಗಳು ಅಂದರೆ ಅಲ್ಲಿಗೆ 3 ಪೇಪರ್ಗಳ ಸಂಖ್ಯೆ 3 ಆಯ್ತಲ್ವಾ. 6 ಪೇಜ್ಗಳನ್ನು ಅವನು ಹರಿದು ಹಾಕ್ತಾನೆ. 6 ಪೇಜ್ಗಳು ಅಂದರೆ 1 ಪೇಪರ್ಗೆ 2ರಂತೆ, 2 ಪೇಜ್ಗಳು. ಹಾಗೆ 3 ಪೇಪರ್ಗಳು, ಇದಕ್ಕೆ ಸರಿಯಾದ ಉತ್ತರ 3 ಪೇಪರ್ಗಳು. ಓಕೆ, ಪೇಪರ್ಸ್ ಬೇರೆ, ಪೇಜಸ್ ಬೇರೆ, ಯೋಚಿಸಿ ಉತ್ತರವನ್ನು ಕಳಿಸ್ಬೇಕಿತ್ತು ಅಲ್ವಾ. ಓಕೆ, ಥ್ಯಾಂಕ್ ಯು ಎಲ್ರಿಗೂ ಕೂಡ, ಯಾಕೆ ಅಂದರೆ ಎಲ್ಲರೂ ಆಲೋಚನೆ ಮಾಡಿ ಹುಳ ಬಿಟ್ಕೊಂಡು ಅಲ್ವಾ. ಓಕೆ, ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದಗಳು ಅಂತ ಹೇಳೋಣ. ಇಲ್ಲಿಗೆ ನಮಗೆ ಪ್ರಶ್ನೆ ಉತ್ತರ ಎಲ್ಲ ಮುಗೀತು ಅಲ್ವಾ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ, ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ. ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ

0: ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳ್ತಿದ್ದೀರಾ ಚಿತ್ರದುರ್ಗ ಆಕಾಶವಾಣಿ 102.6 FM.
4: ಇನ್ನು ಮುಂದೆ ಕೇಳಿ
5: ಆಕಾಶವಾಣಿ. ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
6: ಭಗವಾನ್ ಬುದ್ಧ ತನ್ನ ಪ್ರೀತಿ ಶಿಷ್ಯ ಆನಂದ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಒಬ್ಬ ಶ್ರೀಮಂತ ಬಂದ. ಬಂದು ಬುದ್ಧನ ಬಾಯಿಗೆ ಬಂದ ಹಾಗೆ ಬಯತು ಶುರು ಮಾಡಿದ. ಬುದ್ಧ ಸುಮ್ಮನೆ ನೋಡ್ತಾ ಇದ್ದೆ, ಏನೂ ಪ್ರತಿಕ್ರಿಯೆ ತೋರಿಸ್ಲಿಲ್ಲ. ಶಿಷ್ಯ ಆನಂದಕ್ಕೆ ಕೋಪ ಬಂದ್ಬಿಡ್ತು. ನನ್ನ ಗುರುಗಳಿಗೆ ಬೈತಾನಲ್ಲ ಇವನು, ಅಜ್ಞಾನಿ ಅವನು, ನೋಡಿದರೆ ಈ ಭಗವಾನಿಗೆ ಬೈತಾನಲ್ಲ ಅಂತ ಸಿಟ್ಟು ಬಂತು. ಅವನು ಸಿಟ್ಟು ಬಂದದ್ದು ಬುದ್ಧನಿಗೆ ಗೊತ್ತಾಗಿ ಅಲ್ಲೇ ಕೈ ಮಾಡಿದ. ಕೋಪ ಮಾಡ್ಕೋಬೇಡ ಸುಮ್ಮನೆ ಇರು ಅಂತ ಹೇಳಿದ. ಬಹಳಷ್ಟು ಬೈದ ಮೇಲೆ ಆ ಶ್ರೀಮಂತ ಹೋದ. ಆನಂದ ಬುದ್ಧನಿಗೆ ಹೇಳ್ದ, ಏನು ಬುದ್ಧ ಅವನು ಹಿಂಗೆ ಬೈತಾ ಇದ್ದಾನೆ, ನಿನ್ನ ತೆಗಳ್ತಾ ಇದ್ದಾನೆ, ಸುಮ್ಮನೆ ಕೂತಿದ್ದೆಯಲ್ಲ, ನನ್ನ ಬಿಟ್ಟರೆ ಸಾಕಾಗಿತ್ತು, ನಾನೇ ನೋಡ್ಕೋತಿದ್ದೆ, ನನಗೂ ಹೊಡಿಬೇಡ ಅಂತಂದೆ ನೀನು ಅಂತ. ಬುದ್ಧ ಹೇಳ್ತಾನೆ, ಈಗೇನಾಯ್ತು ಬೈದಿದ್ರಿಂದ ಅಂತ ಕೇಳ್ದ. ಬೈದದ್ದು ಆಗ್ಲಿಲ್ವಾ ನಿನಗೆ ಅಂತ. ಇಲ್ಲ ಅಂದ ಬುದ್ಧ. ಯಾಕೆ ಅಂದರೆ ನಿನಗೆ ಯಾರೋ ಒಂದು ಕಾಣಿಕೆ ತಂದು ಕೊಡ್ತಾರೆ, ತೊಗೊಂಡ್ರೆ ನಿನಗೆ ಸಿಗುತ್ತೆ, ನೀ ತಗೊಳ್ದಿ ಹೋದ್ರೆ ಏನು ಮಾಡ್ತಾರೆ ಅವರು, ವಾಪಸ್ ತೊಗೊಂಡು ಹೋಗ್ತಾರೆ ಅಂದ. ಹಾಗೆ ಆಯಿತು ಅಂದ ಬುದ್ಧ. ಅವ್ರು ಬೈತಾ ಇದ್ನಲ್ಲ, ನಾನು ಸುಮ್ಮನೆ ಕೂತಿದ್ದೆ, ನಾನು ತೊಗೊಳ್ಳೇ ಇಲ್ಲ ಅದನ್ನು, ನಾನು ತೊಗೊಳ್ದಿ ಹೋದ್ರೆ ಏನಾಯ್ತು, ಬೇಗ ಅವನೇ ವಾಪಸ್ ತೊಗೊಂಡು ಹೋದ ಅಂತ. ಇದನ್ನು ತಿಳ್ಕೊ ನೀನು, ಕೋಪ ಮಾಡ್ಕೋಬೇಡ ಅಂದ. ಆದರೂ ಆನಂದನ ಮನಸ್ಸಲ್ಲಿ ಒಂದು ಕೋಪ ಇತ್ತು, ಇದು ಸರಿ ಆಗಲಿಲ್ಲ ಅಂತ. ಮಧ್ಯಾಹ್ನ ಪ್ರವಾಸಕ್ಕೆ ಹೊರಟರು ಆನಂದ ಬುದ್ಧ ಇಬ್ಬರು. ಕಾಡಲ್ಲಿ ಹೋಗಬೇಕು. ಆಗಲೇ ಸುಮಾರು 60 ವರ್ಷ ವಯಸ್ಸಾಗಿದೆ ಬುದ್ಧನಿಗೆ. ಪ್ರವಾಸ ಸುಸ್ತಾಗಿರಬೇಕು. ಮರದ ಕೆಳಗೆ ಕೂತಿದ್ದ. ಅಲ್ಲೆಲ್ಲೋ ನೀರು ಹರಿಯೋ ಸಪ್ಪಳ ಕೇಳಿಸ್ತಾ ಇತ್ತು. ಆನಂದ, ಅವ್ದು ಕೆಲಸ ಮಾಡ್ತೀಯಾ, ಪಾತ್ರೆ ತೊಗೊಂಡು ಹೋಗಿ ಸ್ವಲ್ಪ ಕುಡಿಯೋ ನೀರು ತೊಗೊಂಬಪ್ಪ ನನಗೆ ಅಂಥೇಳಿ ಮರದ ಕೆಳಗೆ ಕೂತ. ಆನಂದ ಹೋದ, 2 ನಿಮಿಷಕ್ಕೆ ವಾಪಸ್ ಬಂದ. ನೀರು ತಂದ್ಯಾ ಅಂತ ಕೇಳಿದ ಬುದ್ಧ. ಇಲ್ಲ ತರಲಿಲ್ಲ, ಯಾಕಂದರೆ ನೀರಿದೆ, ತಿಳಿ ನೀರಿದೆ, ಆದರೆ ಈಗ ತಾನೇ ಒಂದು 4-5 ಬಂಡಿಗಳು ದನಗಳು ದಾಟಿ ಹೋಗಿದ್ದಾವೆ, ನೀರೆಲ್ಲ ರಾಡಿ ಆಗಿಬಿಟ್ಟಿದೆ, ಅದಕ್ಕೆ ತರಲಿಕ್ಕೆ ಆಗಲಿಲ್ಲ ಅಂತ. ಈಗ ಹೋಗಿ ನೋಡ್ಕೊಂಬಾ ಅಂದ. ಮತ್ತೆ ಹೋದ ಆನಂದ. ಮತ್ತೆ ಬಂದ, ಇನ್ನೂ ಕ್ಲಿಯರ್ ಆಗಿಲ್ಲ, ತುಂಬ ರಾಡಿ ಇದೆ ನೀರದು ಅಂದ. ಮತ್ತೆ ಮತ್ತೆ ಹೋಗು ಅಂತ. 10 ನಿಮಿಷಕ್ಕೆ ಮತ್ತೆ ಹೋದ ಇವನು. ಇಲ್ಲ ಬುದ್ಧ, ಇನ್ನೂ ಆಗಿಲ್ಲ, ತುಂಬ ರಾಡಿ ಇದೆ ನೀರು, ತುಂಬ ಬಂಡಿಗಳು ಹೋದದ್ದಲ್ವಾ ಅಂದ. ಒಂದು 1/2 ಗಂಟೆ ಬಿಟ್ಟು ಹೋಗು ಅಂದ. 1/2 ಗಂಟೆ ಬಿಟ್ಟು ಹೋಗಿ ಆನಂದ ತಿಳಿ ನೀರು ತೊಗೊಂಡು ಬಂದಂತೆ. ಬುದ್ಧ ನೀರು ನೋಡಿ ಹೇಳ್ತಾನೆ, ಸ್ವಚ್ಛ ಆಗಿದೆಯಲ್ಲೋ, ಈಗ ತನ್ನ ರಾಡಿ ಅಂದೆ ನೀನು, ಏನು ತಮಾಷೆ ಮಾಡಿಬಿಟ್ಟೆ ನೀನು, ಏನು ಮ್ಯಾಜಿಕ್ ಮಾಡಿದ್ಯಾ, ಚಮತ್ಕಾರ ಮಾಡಿದೆಯಲ್ಲಪ್ಪ ನೀನು, ನೀರು ತಿಳಿಯಾಗಿದೆ ಅಂದಂತೆ. ಆತ, ನಾನೇನು ಚಮತ್ಕಾರ ಮಾಡಲಿಲ್ಲ ಬುದ್ಧ, ಬಂಡಿ ಹೋಗಿತ್ತಲ್ಲ, ನೀರು ರಾಡಿ ಆಗಿತ್ತು. ಸ್ವಲ್ಪ ಹೊತ್ತಿಗೆ ಏನಾಯಿತು ಅಂದರೆ ತನ್ನಷ್ಟಕ್ಕೆ ತಾನೇ ರಾಡಿ ಎಲ್ಲ ಕೆಳಗೆ ಕೂತ್ಕೊಂಡು ನೀರು ಸ್ವಚ್ಛ ಆಯಿತು ಅಂತ ಹೇಳಿದಂತೆ. ಬುದ್ಧ ಹೇಳಿದಂತೆ, ಇದನ್ನೇ ನಾನು ಬೆಳಗ್ಗೆ ಹೇಳಬೇಕಂದದ್ದು ನಿನಗೆ. ಮನಸ್ಸು ರಾಡಿ ಆಗತ್ತೆ ಕೆಟ್ಟ ಮಾತು ಕೇಳಿದಾಗ, ಒರಟು ಮಾತು ಕೇಳಿದಾಗ ಮನಸ್ಸು ರಾಡಿ ಆಗ್ತದೆ. ಅವಾಗ ಏನು ಮಾಡಬೇಕು, ರಾಡಿ ಮನಸ್ಸಾದದನ್ನು ಗಟ್ಟಿ ಮಾಡ್ಕೋಬೇಕಾದ್ರೆ, ಸರಿ ಮಾಡ್ಕೋಬೇಕಾದ್ರೆ, ತಿಳಿ ಮಾಡ್ಕೋಬೇಕಾದ್ರೆ ಏನೂ ಮಾಡಬಾರ್ದು, ಮನಸ್ಸನ್ನು ಶಾಂತವಾಗಿಟ್ಕೋ. ಎಲ್ಲಿವರೆಗೂ ಮನಸ್ಸು ಶಾಂತವಾಗಿರ್ತದೋ ಅಲ್ಲಿವರೆಗೆ ಮನಸ್ಸಿನ ಕ್ಲೇಶದ ಕೋಪದ ತಾಪದ ರಾಡಿ ಮೇಲೆ ಬರಲ್ಲ. ಬರಬೇಕಾದ್ರೆ ಒಂದೇ ಇರಬೇಕು, ಮನಸ್ಸನ್ನು ಶಾಂತವಾಗಿಟ್ಕೋ ಅಂತ. ಇದು ನಮ್ಮ ಗುಂಡಪ್ಪನವರು ಅದ್ಭುತವಾಗಿ ಹೇಳ್ತಾರೆ, ಕೊಳದ ಜಲ ನಿನ್ನ ಮನ, ಕೊಳದ ಜಲ ನಿನ್ನ ಮನ, ಲೋಗರದರೊಳಗಿಳಿಯೇ ತಳದ ಕಸ ತೇಲುತ್ತ ಬಗ್ಗಡಬಹುದೋ, ಕಲಕದೆ ಅದ್ದದೆ ಕೊಂಚ ಬಿಟ್ಟಿರ್ದೊಡೆ ತಿಳಿಯಹೌದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ. ಎಷ್ಟು ಚಂದದ ಮಾತಲ್ಲ, ಕೊಳದ ಜಲ ನಿನ್ನ ಮನ. ಕೇಳುಗ್ರೆ, ಈ ಮಾತು ನೆನಪಿರ್ಬೇಕು ನಮಗೆ. ನಮ್ಮ ಮನಸ್ಸು ಅಂದರೆ ಕೊಳದಲ್ಲಿ ನೀರಿದ್ದ ಹಾಗೆ. ಕೊಳದ ಜಲ ನಿನ್ನ ಮನ,

0: ಲೋಗರ ಅದರೊಳಗಿಳಿಯೇ ಜನರ ಅದರೊಳಗೆ ಇಳಿದಾಗ ತಳದ ಕಸ ತೇಲುತ್ತ ಬಗ್ಗಡವಾದಹುದು. ಕೆಳಗಿದ್ದಂಥ ರಾಡಿ ಕಲಸ ಎಲ್ಲ ಮೇಲೆ ತೀರ್ಕೊಂಡ್ ಬಂದ್ಬಿಡುತ್ತಲ್ಲ, ನೀರೆಲ್ಲ ರಾಡಿ ಆಗಿಬಿಡುತ್ತದೆ. ಅದಕ್ಕೇನು ಮಾಡಬೇಕು? ಕಲಕದದ್ದದೆ ಕೊಂಚ ಬಿಟ್ಟಿರ್ದೊಡೆ, ಅದನ್ನು ಹಾಗೆ ಬಿಟ್ಬಿಟ್ರೆ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಮನಸ್ಸಿಗೆ ಕೋಪ ಬರುವ ಹಾಗೆ, ತಾಪ ಬರುವ ಹಾಗೆ, ದುಃಖ ಆಗುವ ಹಾಗೆ ಏನಾದರೂ ಭಾವನೆ ಬಂದಾಗ ನಾವು ಪ್ರತಿಕ್ರಿಯೆ ತೋರಿಸದೆ ಮನಸ್ಸನ್ನು ತಿಳಿ ಮಾಡಿಕೊಳ್ಳೋ ಒಂದೇ ಉಪಾಯ ಅಂದರೆ ಏಕಾಂತವಾಗಿರೋದು. ಆದಷ್ಟು ಮನಸ್ಸನ್ನು ತಿಳಿ ಮಾಡಿಕೊಳ್ಳೋದಕ್ಕೆ ಕಲಕದೇ ಇಡಬೇಕಾದದ್ದು. ಮನಸ್ಸನ್ನು ಶಾಂತ ಮಾಡಿಕೊಂಡಾಗ ಅದೊಂದೇ ನಮ್ಮ ಮನಸ್ಸಿನ ತಿಳಿಯನ್ನು ಕಾಪಾಡುವಂಥದ್ದು. ಇದರಲ್ಲಿ ಕಲಿಸಿದಂಥ ಬುದ್ಧ 2600 ವರ್ಷಗಳಿಂದ ಹೇಳಿದಂಥ ತತ್ವ ಅದು. ಮನಸ್ಸನ್ನು ರಾಡಿ ಮಾಡ್ಕೋಬೇಡ, ಬಿಟ್ಟುಬಿಡು, ಸ್ವಲ್ಪ ಹೊತ್ತು ಮನಸ್ಸನ್ನು ಶಾಂತವಾಗಿಟ್ಕೋ, ತಾನೇ ತಿಳಿಯಾಗ್ತದೆ ಅಂತ. ಅದನ್ನು 21ನೇ ಶತಮಾನದಲ್ಲಿ ಬಹುಶಃ ನಾವು ಪಾಲಿಸಬೇಕು ಅಂತ ಅನಿಸುತ್ತೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಲಾಸುರಭಿ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಕಲಾಗಿದೆ. ಮಾರಾಟ ಮೇಳದಲ್ಲಿ ಬಾಗಲ್ಪುರಿ ಸಿಲ್ಕ್ ಸೀರೆ, ಡ್ರೆಸ್ ಮಟೀರಿಯಲ್, ಜೈಪುರಿ ಬೆಡ್ಶೀಟ್, ಬೆಂಗಾಲಿ ಕಾಟನ್ ಸ್ಯಾರಿ, ಸಾರಂಗ್ಪುರ್ ಫರ್ನಿಚರ್, ರಾಜಸ್ಥಾನ್ ಕಾಟನ್ ಟಾಪ್, ನೈಟಿ, ಖಾದಿ ಶರ್ಟ್ಸ್, ಟಾಪ್ಸ್ ದೊರೆಯುತ್ತವೆ. ಹಳೆಯ ಜರಿ ಮತ್ತು ರೇಷ್ಮೆ ಸೀರೆಗಳನ್ನು ಕೊಟ್ಟರೆ ಬದಲಿಗೆ ನಿಮಗೆ ತಕ್ಷಣ ಹಣ ನೀಡಲಾಗುವುದು. ಸ್ಥಳ ಗಾಯತ್ರಿ ಕಲ್ಯಾಣ ಮಂಟಪ, ಗಾಯತ್ರಿ ಸರ್ಕಲ್, ಚಿತ್ರದುರ್ಗ.
3: ಪ್ರಿಯ ಶ್ರೋತೃಗಳೇ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಕುಂದ ಮುರಾರೆ ಚಿತ್ರದಿಂದ

0: ಈ ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಕಳುಹಿಸಬಹುದು.
1: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 ನಡೆಯಲಿದ್ದು, ಬೆಳಗ್ಗೆ 9 AM to 9:30 PM ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನು ಅನುಭವಿ ವೈದ್ಯರಾದ ಡಾ ನವೀನ್ ಬಿ ಸಜ್ಜನ್ ಹಾಗೂ ಡಾ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ: ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971000247 ಹಾಗೂ 9513909555.
0: ಈಗ ಕೇಳಿ ಆರೋಗ್ಯ ಬಿಂದು. ವಿಷಯ: ಮೂತ್ರಪಿಂಡದ ಕಲ್ಲುಗಳು. ಮಾತನಾಡುತ್ತಾರೆ ಡಾಕ್ಟರ್ ಮಹೇಶ್ ನಾವಡಗಿ.
2: ಮಾನವನ ದೇಹದಲ್ಲಿ ಮುಖ್ಯವಾಗಿ ಹಾಗೂ ಚರ್ಮದ ಮಾದರಿಯಲ್ಲೇ ಕೆಲಸ ಮಾಡುವಂತ ವಿಸರ್ಜನಾಂಗ ನಮ್ಮ ಮೂತ್ರಪಿಂಡಗಳು. ದೇಹದಲ್ಲಿ 2 ಮೂತ್ರಪಿಂಡಗಳಿದ್ದರೂ ಸಹ ಸಮಾನಾಂತರವಾಗಿ ಕೆಲಸ ಮಾಡುವುದರಿಂದ ದೇಹದ ಒಳಭಾಗದಲ್ಲಿ ಉತ್ಪತ್ತಿಯಾಗುವಂಥ ಹಾಗೂ ದೇಹಕ್ಕೆ ಬೇಡವಾದಂಥ ಕಶ್ಮಲ ಪದಾರ್ಥಗಳನ್ನು ದೇಹದಿಂದ ಹೊರಹಾಕಲು ಸಾಧ್ಯವಾಗುವಂಥ 2 ಮೂತ್ರಪಿಂಡಗಳು ಈ ದೇಹದ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮುಖ್ಯವಾಗಿ ನಮ್ಮ ಮೂತ್ರಪಿಂಡದಲ್ಲಿ ದಿನವೊಂದಕ್ಕೆ ಸಾಧಾರಣ 180 ಲೀಟ್ರಷ್ಟು ಈ ದ್ರವರೂಪದ ಫಿಲ್ಟ್ರೇಷನ್ ಅಥವಾ ಶುದ್ಧೀಕರಣ ಅನ್ನುವಂಥದ್ದು ಕಿಡ್ನಿಯಲ್ಲಿ ಆಗ್ತದೆ. ದೇಹದಲ್ಲಿ 5-5.5 ಲೀಟ್ರಷ್ಟು ದ್ರವ ಅಥವಾ ರಕ್ತ ಲವಣಾಂಶಗಳಿದ್ದರೂ ಸಹ ಈ ರಕ್ತ ಲವಣಾಂಶಗಳು ಈ ನಮ್ಮ ದೇಹದ ಬೇರೆ ಬೇರೆ ಭಾಗಗಳಿಗೆ ಚಲಿಸಿ ಅಲ್ಲಿ ಉತ್ಪತ್ತಿಯಾಗುವಂಥ ಅಥವಾ ಅಲ್ಲಿ ಕ್ರಿಯೆಗಳಿಂದ ಉತ್ಪತ್ತಿಯಾಗುವಂಥ ಕಶ್ಮಲಗಳು ಕಿಡ್ನಿಗೆ ಬಂದು ಕಿಡ್ನಿಯಲ್ಲಿ ಫಿಲ್ಟ್ರೇಷನ್ ಆಗ್ತದೆ. ಇಂಥ ಸಂದರ್ಭದಲ್ಲಿ ನಮ್ಮ ಕಿಡ್ನಿಗಳು ಅಥವಾ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡೋದ್ರಿಂದ ಅಲ್ಲಿ ಉತ್ಪತ್ತಿಯಾದಂಥ ಅಥವಾ ದೇಹದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಈ ಕಶ್ಮಲ ಪದಾರ್ಥಗಳನ್ನು ಕಿಡ್ನಿ ಮೂಲಕ ಹೊರಗಾಕಲಿಕ್ಕೆ ಸಾಧ್ಯ ಆಗ್ತದೆ.

0: ಹಾಗಾಗಿ ನಾವು ಆರೋಗ್ಯವಂತ ಕಿಡ್ನಿಯನ್ನು ಆರೋಗ್ಯವಂತ ಮೂತ್ರಪಿಂಡಗಳನ್ನು ಹೊಂದಿದ್ರೆ ದೇಹದಲ್ಲಿ ಯಾವುದೇ ಕಾರಣದಿಂದಲೂ ಕಶ್ಮಲಗಳು ಸೇರಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಅದೇ ರೀತಿ ಕಿಡ್ನಿ ತೊಂದರೆಗಳಲ್ಲಿ ನಾವು ಈ ದೇಹದಲ್ಲಿ ಬಾತು ಬರುವಂಥದ್ದು, ದೇಹದಲ್ಲಿ ಬ್ಲಡ್ ಯೂರಿಯಾ ಜಾಸ್ತಿ ಆಗುವಂಥದ್ದು, ಕ್ರಿಯಾಟಿನಿನ್ ಜಾಸ್ತಿ ಆಗುವಂಥದ್ದು, ಅದೇ ರೀತಿ ಯೂರಿಯಾ ಯೂರಿಕ್ ಆಸಿಡ್ ಜಾಸ್ತಿ ಆಗುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತದೆ. ಇದು ಯಾಕೆ ಅಂತ ಹೇಳಿದರೆ ನಮ್ಮ ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡದೇ ಇರುವುದರಿಂದ. ಪ್ರಕೃಚಿಕಿತ್ಸೆಯ ಪ್ರಕಾರ ಕಿಡ್ನಿಯಲ್ಲಿ ಯಾವ ರೀತಿ ವಿಸರ್ಜನೆ ನಿಂತು ಹೋದರೆ, ಇರ್ರೆಗ್ಯುಲರ್ ಆದರೆ, ಅಕಾಲಿಕವಾದರೆ ಅಥವಾ ಸರಿಯಾಗಿ ನಡೆದೇ ಇದ್ದರೆ ನಮ್ಮ ದೇಹದಲ್ಲಿ ಕಶ್ಮಲಗಳು ಸೇರಿಕೊಳ್ಳಿಕ್ಕೆ ಕಾರಣ ಆಗ್ತದೆ. ಸೊ ಕಿಡ್ನಿ ವಿಸರ್ಜನೆಯನ್ನು ತಡೆಗಟ್ಟುವಂಥ ಅಂಶಗಳು ಏನಂತೇಳಿದರೆ, ಒಂದು ಮದ್ಯಪಾನ ಹಾಗೂ ಆಧುನಿಕ ಪೇಯಗಳು. ಆಧುನಿಕ ಪೇಯ ಅಂತೇಳಿದರೆ ಬೇರೆ ಬೇರೆ ರೀತಿಯ ಆಧುನಿಕ ನಾವು ಸಾಫ್ಟ್ ಡ್ರಿಂಕ್ಸನ್ನು ಇವತ್ತು ಕಾಣ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಅತಿಯಾಗಿ ಹಾಗೂ ಅನಗತ್ಯವಾಗಿ ರಾಸಾಯನಿಕ ಔಷಧಿಗಳ ಸೇವನೆ. ಬೇರೆ ಬೇರೆ ರೀತಿಯ ಔಷಧಿಗಳನ್ನು ನಾವು ಸೇವನೆ ಮಾಡೋದ್ರಿಂದ ಅನಗತ್ಯವಾಗಿ ಮತ್ತು ಅತಿಯಾಗಿ, ಯಾಕಂತೇಳಿದರೆ ನಾವು ಇವತ್ತು ಜ್ವರ ಬಂದರೆ ಕೆಲವೊಂದು ಮಾತ್ರೆಗಳನ್ನು ತೆಗೆದುಕೊಳ್ಳುವಂಥದ್ದು, ವೈದ್ಯರ ಸಲಹೆಯನ್ನು ಪಡೆದೇ ತಗೊಳ್ಳುವಂಥದ್ದು ಸರ್ವೇ ಸಾಮಾನ್ಯ ಆಗಿರ್ತದೆ. ಇಂಥ ಸಂದರ್ಭದಲ್ಲಿ ನಾವು ಯಾವುದೇ ಮಾತ್ರೆಗಳನ್ನು ಅಥವಾ ಯಾವುದೇ ಅನಾವಶ್ಯಕವಾಗಿ ರಾಸಾಯನಿಕ ಔಷಧಗಳನ್ನು ಪಡೆದುಕೊಳ್ಳುವುದರಿಂದ ಕಿಡ್ನಿಯಲ್ಲಿ ಕಿಡ್ನಿ ಜೀವಕೋಶಗಳಿಗೆ ಅಥವಾ ಕಿಡ್ನಿಯ ಸೆಲ್ಸ್ಗಳಿಗೆ ಇವತ್ತು ಡ್ಯಾಮೇಜ್ ಆಗಿರುವುದರಿಂದ ವಿಸರ್ಜನೆಯಲ್ಲಿ ಅಲ್ಪ ಪ್ರಮಾಣದಲ್ಲಿ ತೊಂದರೆಗಳಾಗುವಂಥ ಸಂದರ್ಭಗಳಿರ್ತವೆ. ಇನ್ನು ಮೂರನೇದಾಗಿ ಅಡಲ್ಟ್ರೇಷನ್ ಆಹಾರ ಅಥವಾ ಪೇಯಗಳು, ಆಹಾರದಲ್ಲಿ ಆದಂಥ ಬದಲಾವಣೆ. ಆಹಾರದಲ್ಲಿ ಇವತ್ತು ಸ್ಟಿಮ್ಯುಲೆಂಟ್ಸ್ ಇರ್ಬೋದು, ಕಲರಿಂಗ್ ಏಜೆಂಟ್ಸ್ ಇರ್ಬೋದು, ಅಥವಾ ಕೆಲವೊಂದು ಸ್ಪೈಸಸ್ ಇರ್ಬೋದು, ಕಾಂಡಿಮೆಂಟ್ಸ್ ಇರ್ಬೋದು, ಇದನ್ನೆಲ್ಲ ಹಾಕೋದ್ರಿಂದ ಕಿಡ್ನಿಗಳ ಆರೋಗ್ಯ ಅಥವಾ ಕಿಡ್ನಿ ಜೀವಕೋಶಗಳ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಂದರ್ಭ ಇರ್ತದೆ. ಇನ್ನು ನಾಲ್ಕನೇದಾಗಿ ಕಲುಷಿತ ಹಾಗೂ ಕಡಿಮೆ ನೀರು ಕುಡಿಯುವಂಥದ್ದು, ಕಲುಷಿತವಾದಂಥ ನೀರು, ನೀರಿನಲ್ಲಿ ಕೆಲವೊಂದು ಖನಿಜಾಂಶಗಳು ಜಾಸ್ತಿ ಇರುವಂಥದ್ದು, ಅದೇ ರೀತಿ ಪೊಲ್ಯೂಟೆಡ್ ಮಾಲಿನ್ಯ ಭರಿತವಾದಂಥ ನೀರು, ಅದೇ ರೀತಿ ಕೆಲವರು ನೀರೇ ಕುಡಿಯುವುದಿಲ್ಲ. ಇಂಥ ಸಂದರ್ಭಗಳಲ್ಲಿ ಕಿಡ್ನಿಗಳ ಮೇಲೆ ತೊಂದರೆಗಳಾಗುವಂಥದ್ದು ನಾವು ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ತೊಂದರೆಗಳಾದಾಗ ಕಿಡ್ನಿಯ ಜೀವಕೋಶಗಳಲ್ಲಿ ವಿಸರ್ಜನೆ ಅನ್ನುವಂಥದ್ದು ಪ್ರಮುಖ ಅಂಶ ಆಗಿದ್ರೂ ಸಹ ಅದರಲ್ಲಿ ಏರ್ಪೇರ್ ಆಗಿರುವುದರಿಂದ ನಮ್ಮ ದೇಹದಲ್ಲೇ ಕಶ್ಮಲಗಳು ಕಿಡ್ನಿ ಮೂಲಕ ಹೋಗದೇ ಇರುವುದರಿಂದ ದೇಹದಲ್ಲೇ ಕಶ್ಮಲಗಳು ಸೇರಿಕೊಳ್ಳುವಂಥ ಸಂದರ್ಭ ಇರ್ತದೆ. ಹಾಗಾಗಿ ಈ ಕಿಡ್ನಿಗಳ ವಿಸರ್ಜನೆಯನ್ನು ಜಾಸ್ತಿ ಮಾಡಲಿಕ್ಕೆ ಅನುಕೂಲವಾಗುವಂಥ ಅಂಶಗಳು ಅಂತೇಳಿದರೆ, ಪ್ರಕೃಚಿಕಿತ್ಸಾ ವಿಧಾನದಲ್ಲಿ ಕೆಲವೊಂದು ಅಂಶಗಳು ಈ ಕಿಡ್ನಿಗಳ ಕೆಲಸವನ್ನು ದ್ವಿಗುಣಗೊಳಿಸಲಿಕ್ಕೆ ಅಥವಾ ಸರಿಯಾದ ಕ್ರಮಕ್ಕೆ ಅಥವಾ ಬ್ಯಾಲೆನ್ಸ್ ಮಾಡಲಿಕ್ಕೆ, ಸಮತೋಲನ ಮಾಡಲಿಕ್ಕೆ ಸಹಾಯಕವಾಗುವಂಥ ಅಂಶಗಳಂತೇಳಿದರೆ, ಒಂದು ಹಣ್ಣುಗಳು ಮತ್ತು ತರಕಾರಿಗಳ ರಸಗಳು ಅಂತೇಳಿದರೆ, ಈ ಫ್ರೂಟ್ ಜ್ಯೂಸಸ್ ಅಥವಾ ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಸಿಗುವಂಥ ಹಣ್ಣಿನ ರಸಗಳು, ಅದೇ ರೀತಿ ತರಕಾರಿಗಳ ರಸಗಳು, ಇದು ಕಿಡ್ನಿಯ ಕೆಲಸವನ್ನು ದ್ವಿಗುಣಗೊಳಿಸಲಿಕ್ಕೆ ಸರಿಯಾದ ಕ್ರಮಕ್ಕೆ ತರಲಿಕ್ಕೆ ಸಹಾಯಕಾರಿ ಮಾಡ್ತದೆ. ಇನ್ನು ಎರಡನೇದಾಗಿ ಯಥೇಚ್ಛವಾಗಿ ನೀರು ಕುಡಿಯುವಂಥದ್ದು. ನೀರಿನ ಅಗತ್ಯತೆ ತುಂಬ ಇದೆ, ಯಾಕಂತೇಳಿದ್ರೆ 2-2.5-3 ಲೀಟರ್ ನೀರನ್ನು ಕುಡಿದಾಗ ದೇಹದಲ್ಲಿ ಯಾವುದೇ ರೂಪದ ಕಶ್ಮಲಗಳು ಉತ್ಪತ್ತಿಯಾದರೂ ಸಹ ಅದು ಕಿಡ್ನಿಗಳಿಂದ ಅಥವಾ ಚರ್ಮದಿಂದ ಎರಡು ಕಡೆಯಿಂದ ವಿಸರ್ಜನೆ ಆಗಿ ದೇಹದಲ್ಲಿ ಯಾವುದೇ ರೀತಿಯ ಕಶ್ಮಲ ಸೇರಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸುವುದಿಲ್ಲ. ಇನ್ನು ಮೂರನೇದಾಗಿ ಪ್ರಕೃಚಿಕಿತ್ಸಾ ವಿಧಾನಗಳಾದಂಥ ಕಟಿ ಸ್ನಾನ ಇರ್ಬೋದು ಅಥವಾ ಸ್ಪೈನಲ್ ಬಾತ್ ಅನ್ನುವಂಥದ್ದು, ಬೆನ್ನೂರಿ ಸ್ನಾನ ಇರ್ಬೋದು, ಕಿಡ್ನಿ ಪ್ಯಾಕ್ ಅನ್ನುವಂಥದ್ದು ಇರ್ಬೋದು, ಇದೆಲ್ಲವೂ ಸಹ ಕಿಡ್ನಿಯ ಒಂದು ವಿಸರ್ಜನೆಯನ್ನು ಅಧಿಕಗೊಳಿಸಲಿಕ್ಕೆ ಸಹಾಯಕಾರಿಯಾಗ್ತದೆ. ಇನ್ನು ನಾಲ್ಕನೇದಾಗಿ ಇತರೆ ಚಿಕಿತ್ಸಾ ಕ್ರಮಗಳಾದಂಥ ಯೋಗಾಸನ ಇರ್ಬೋದು ಅಥವಾ ನಮ್ಮ ಯೋಗ ಕ್ರಿಯೆಗಳಿರ್ಬೋದು, ಅದೇ ರೀತಿ ಪ್ರಾಣಾಯಾಮ ಇರ್ಬೋದು, ಇದು ಸಹ ಕಿಡ್ನಿಯ ವಿಸರ್ಜನೆಯನ್ನು ಜಾಸ್ತಿ ಮಾಡಲಿಕ್ಕೆ, ಕಿಡ್ನಿಯ ಫಂಕ್ಷನ್ಸನ್ನು ಸರಿ ಮಾಡಲಿಕ್ಕೆ ಸಹಾಯಕಾರಿ ಮಾಡ್ತದೆ.
1: ಮೂತ್ರಪಿಂಡದ ಕಲ್ಲುಗಳು, ಈ ವಿಷಯವಾಗಿ ಮಾತನಾಡಿದವರು ಡಾಕ್ಟರ್ ಮಹೇಶ್ ನಾವಡಗಿ. ಇದು ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ. ಕೇಳ್ತಿದ್ದೀರಾ ಚಿತ್ರದುರ್ಗ ಆಕಾಶವಾಣಿ 102.6 FM.

ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬುಧವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ. ವಿಷಯ 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ. ಭಾಗವಹಿಸುತ್ತ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18ರಂದು ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ. ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೇ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26ರಂದು ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1ರಂದು ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನವಾಗಿದೆ. ಜೂನ್ 9ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನವಾಗಿದೆ. ಮತದಾನ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಸೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿಂದು 175ನೇ ರಾಜ್ಯಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2,50,548 ಕೋಟಿ ರೂಪಾಯಿ, ಎಂಎಸ್ಎಂಇ ವಲಯಕ್ಕೆ 2,27,208 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 2,528 ಕೋಟಿ ರೂಪಾಯಿ, ಆದ್ಯತಾ ವಸತಿ ಯೋಜನೆಗೆ 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿ ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿಂದು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಎಂದು ಮುಖ್ಯಮಂತ್ರಿ ಕಚೇರಿ ತಿಳಿಸಿದೆ. ಹೈಕಮಾಂಡ್ ಜೊತೆಗಿನ ಇಂದಿನ ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ ಹಾಗೂ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಚುನಾವಣೆ ಹಾಗೂ ಸಂಪುಟ ಪುನರ್ರಚನೆ ಬೇಡಿಕೆ, ಪಕ್ಷ ಬಲವರ್ಧನೆ ಕುರಿತಂತೆ ಇಂದು ಹೈಕಮಾಂಡ್ ಜೊತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂವಿ ಪಾಟೀಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಯಕತ್ವ ಬದಲಾವಣೆಯ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಾರೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ವಿರುದ್ದ ರಾಜಕೀಯ ಹೋರಾಟ ನಡೆಸುವ ಸಿದ್ಧತೆ ಹಾಗೂ ಇತರೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ ನವದೆಹಲಿಯಲ್ಲಿ ಇಂದು ನಡೆಯಲಿದೆ.

ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಕರ್ನಾಟಕ, ಪುದುಚೇರಿ ರಾಜ್ಯಗಳ ನಡುವೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಚರ್ಚೆ ನಡೆಯಲಿದೆ. ಕುರುವೈ ಕೃಷಿ ಋತುವಿಗೆ ಮುಂಚಿತವಾಗಿ ತಮಿಳುನಾಡಿನ ರೈತರು ನೀರಿನ ಲಭ್ಯತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವುದರಿಂದ ಈ ಸಭೆ ಮಹತ್ವದ್ದಾಗಿದೆ. ಭತ್ತದ ಕೃಷಿ ಋತುವಿಗೆ ತಮಿಳುನಾಡು ಸಾಂಪ್ರದಾಯಿಕವಾಗಿ ನೀರು ಬಿಡುಗಡೆ ಮಾಡುವಂತೆ ಒತ್ತಾಯಿಸುವುದರಿಂದ ಈ ಸಭೆ ಮಹತ್ವ ಪಡೆದುಕೊಂಡಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಅನುಸಾರ ಕೇಂದ್ರ ಸರ್ಕಾರ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನೀರು ನಿಯಂತ್ರಣ ಸಮಿತಿಯನ್ನು ರಚಿಸಿದೆ. ಮುಂಬರುವ ರಾಜ್ಯಸಭಾ ಚುನಾವಣೆಯ ಬಗ್ಗೆ ವರಿಷ್ಠರೊಂದಿಗೆ ಚರ್ಚಿಸಲು ಮುಖ್ಯಮಂತ್ರಿಗಳು ಹಾಗೂ ನಾಯಕರು ದೆಹಲಿಗೆ ತೆರಳಿದ್ದಾರೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸ್ಕರಿಸದೆ ನದಿಗೆ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ವನ್ಯಜೀವಿಗಳ ಸಂಚಾರದ ಬಗ್ಗೆ ನಿಗಾ ಇಡಲು ಡ್ರೋನ್ ಸೇರಿದಂತೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಓಕಳೀಪುರಂ ಅಷ್ಟಪಥ ಕಾರಿಡಾರ್ನ ಚೆನ್ನೈ ರೈಲ್ವೆ ಕೆಳಭಾಗದಲ್ಲಿ ಬಾಕಿ ಇರುವ ಕಾಮಗಾರಿಗಳನ್ನು 25 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಹಾಗೂ ಪಶ್ಚಿಮ ನಗರಪಾಲಿಕೆ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಈ ಸೂಚನೆ ನೀಡಿದ್ದಾರೆ. ಪಾದಾಚಾರಿ ಮಾರ್ಗದ ಕಾಮಗಾರಿಗಳನ್ನು ಕೂಡಲೇ ಆರಂಭಿಸಿ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಶಿವಾನಂದ ವೃತ್ತದ ಸಮೀಪದ ಮಾಧವನಗರ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿದ ವೇಳೆ ಮಳೆ ನೀರು ಹರಿವಿಗಾಗಿ ಅಳವಡಿಸಲಾಗಿರುವ ಗ್ರೇಟಿಂಗ್ಗಳನ್ನು ಸದಾ ಸ್ವಚ್ಛವಾಗಿರುವಂತೆ ತಿಳಿಸಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಿಎಂ ಜನಮನ್ ಹಾಗೂ ಡಿಎ ಜೆಜಿಯುಎ ಯೋಜನೆಗಳಡಿಯಲ್ಲಿ ಜನಭಾಗಿದಾರಿ, ಎಲ್ಲರಿಗಿಂತ ದೂರ, ಎಲ್ಲರಿಗಿಂತ ಮೊದಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಅಭಿಯಾನ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಹೇಮಂತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ವಿರುಪಿನಕೊಪ್ಪ ಹಾಗೂ ಸದಾಶಿವಪುರ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸಲಾಗಿತ್ತು. ಅಭಿಯಾನದ ಅಂಗವಾಗಿ ಬುಡಕಟ್ಟು ಸಮುದಾಯದ ಜನರಿಗಾಗಿ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೇಂದ್ರ ವಿದೇಶಾಂಗ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಂಸ್ಕೃತಿಕ ರಾಜತಾಂತ್ರಿಕ ಸಂಸ್ಥೆಯಾದ ಐಸಿಸಿಆರ್ ಹಾಗೂ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಡುವೆ ನವದೆಹಲಿಯಲ್ಲಿ ಐತಿಹಾಸಿಕ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ಮತ್ತು ಐಸಿಸಿಆರ್ ನಡುವಿನ ಪಾಲುದಾರಿಕೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸುವ, ಸಕ್ರಿಯವಾಗಿ ಭಾಗವಹಿಸಲು ಹೆಚ್ಚಿನ ಪ್ರಯೋಜನಗಳನ್ನು ಪರಿಚಯಿಸುವುದು ಈ ಒಪ್ಪಂದದ ಉದ್ದೇಶವಾಗಿದೆ. ವಿದೇಶಗಳಲ್ಲಿ ಸಾಂಸ್ಕೃತಿಕ ರಾಜತಾಂತ್ರಿಕ ಆದೇಶಗಳನ್ನು ಪೂರೈಸುವಲ್ಲಿ ಹಾಗೂ ಐಸಿಸಿಆರ್ ಅನ್ನು ಬಲಪಡಿಸಲು ಇದು ಸಹಾಯಕವಾಗಲಿದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ರಾಜಕೀಯ ಗಿಮಿಕ್ ಮಾತ್ರವೇ ಹೊರತು ಬಡವರ ಬದುಕಿನ ಬಗ್ಗೆ ಇರುವ ನಿಜವಾದ ಕಾಳಜಿಯಲ್ಲ ಎಂದು ಮತ್ತೊಮ್ಮೆ ಜಗಜ್ಜಾಹಿರಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸರ್ಕಾರ ಈಗ ಏಕಾಏಕಿ ಫಲಾನುಭವಿಗಳ ಮರು ಪರಿಶೀಲನೆ, ಮರು ನೋಂದಣಿ, ವಿಶೇಷ ಅಭಿಯಾನ ಎಂಬ ಹೊಸ ನಾಟಕ ಆರಂಭಿಸಿದೆ ಎಂದು ದೂರಿದ್ದಾರೆ. ಜಿಬಿಎ ಸ್ಥಳೀಯ ಸಂಸ್ಥೆ ಚುನಾವಣೆ ನಂತರವೂ ಈ ಗ್ಯಾರಂಟಿ ಯೋಜನೆಗಳು ಇರಲಿದೆಯೇ ಎಂದು ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿಂದು ಕನ್ನಡದ ಅತಿ ಪ್ರಾಚೀನ ಹಲ್ಮಿಡಿ ಶಾಸನದ ಪ್ರತಿಕೃತಿಗೆ 5 ನದಿಗಳ ಜಲ ಹಾಗೂ ಕ್ಷೀರಾಭಿಷೇಕ ನಡೆಸಲಾಯಿತು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಕನ್ನಡಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಅಶೋಕ ಚಂದರಗಿ ಮೊದಲಾದ ಮುಖಂಡರು ಪಾಲ್ಗೊಂಡಿದ್ದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಟಾಳ್ ನಾಗರಾಜ್, ಗಡಿ ವಿಷಯದ ಮಹಾಜನ್ ವರದಿ ಅಂತಿಮ ಹಾಗೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಬೆಳಗಾವಿ ಮಹಾನಗರ ಪಾಲಿಕೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಜೂನ್ 4ರೊಳಗೆ ನಿರ್ಣಯ ಅಂಗೀಕಾರವಾಗದಿದ್ದರೆ ಬೆಂಗಳೂರಿನಲ್ಲಿ ಕನ್ನಡಪರ ಸಂಘಟನೆಗಳಿಂದ ಕ್ರಾಂತಿಕಾರಕ ಹೋರಾಟ ನಡೆಸುವ ಮತ್ತು ಕರ್ನಾಟಕ ಬಂದ್ ಮಾಡುವ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ನಿರ್ಣಯ ಅಂಗೀಕಾರಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ, ಜೂನ್ 18ರಂದು ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ನವದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೊಂದಿಗೆ ಮುಖ್ಯಮಂತ್ರಿ ಚರ್ಚೆ. ನವದೆಹಲಿಯಲ್ಲಿ

ಕಾವೇರಿ ನಿರ್ವಹಣಾ ಪ್ರಾಧಿಕಾರದ 51ನೇ ಸಭೆ, ಮೇಕೆದಾಟು ಅಣೆಕಟ್ಟು ಯೋಜನೆ ಬಗ್ಗೆ ಚರ್ಚೆ. ನದಿಗೆ ಸಂಸ್ಕರಿಸದ ತ್ಯಾಜ್ಯ ಹರಿಸಿದರೆ ಕ್ರಿಮಿನಲ್ ಮೊಕದ್ದಮೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಈಗ ವಿಷಯ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ವಿಷಯ ಏನಪ್ಪ ಅಂದರೆ, ನಾನಾಗಲೇ ತಿಳಿಸಿದ್ದೆ, ಕಾಳಿಂಗ ಸರ್ಪದಂತಹ ವಿಷ ಹುಳುಗಳನ್ನು ತಿಂದರೂ ಕೂಡ ನವಿಲುಗಳು ಹೇಗೆ ಆರೋಗ್ಯದಿಂದ ಇರ್ತವೆ ಅನ್ನೋದೇ ಇವತ್ತಿನ ವಿಷಯ. ವಿಷಯವನ್ನು ತಿಳ್ಕೊಳ್ತಾ ಅದಕ್ಕೆ ಸಂಬಂಧಪಟ್ಟ ಹಾಡುಗಳನ್ನು ಕೂಡ ಕೇಳ್ಕೊಂಬರೋಣ. ಓಕೆನಾ? ಹಾವು ಅಂದ್ರೇ ವಿಷ ಇರೋದು ಅಂತ ನಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ. ಅಂಥ ಹಾವುಗಳನ್ನು ಅಂದರೆ ಕಾಳಿಂಗ ಸರ್ಪವನ್ನೇ ತಿನ್ನುವಂತಹ ನವಿಲಿಗೆ ಅದರ ವಿಷ ಏನು ಮಾಡಲ್ವಾ ಅನ್ನೋ ಡೌಟು ಎಲ್ರಿಗೂ ಬರುತ್ತೆ ಅಲ್ವಾ? ಸ್ನೇಹಿತರೆ, ಮಾನವನ ಜೀರ್ಣಾಂಗ ವ್ಯವಸ್ಥೆಯು ತುಂಬ ಸೂಕ್ಷ್ಮವಾಗಿರುತ್ತೆ. ಅದಕ್ಕಾಗಿಯೇ ನಾವು ಸ್ವಲ್ಪ ಹಾಳಾದ ಅಥವಾ ಹಳಿಸಿದ ಆಹಾರವನ್ನು ಸೇವಿಸಿದರೂ ಕೂಡ ತಕ್ಷಣವೇ ಆರೋಗ್ಯದ ಸಮಸ್ಯೆಗಳು ಎದುರಾಗ್ತವೆ ಅಲ್ವೇ? ಅನೇಕ ಸಂದರ್ಭಗಳಲ್ಲಿ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್, ಅಜೀರ್ಣ ಅಥವಾ ಹುಣ್ಣುಗಳಂತಹ ಸಮಸ್ಯೆಗಳನ್ನು ನಾವೆಲ್ಲರೂ ನೋಡಿರ್ತೇವೆ, ಇಲ್ಲ ಅನುಭವಿಸಿರ್ತೇವೆ ಕೂಡ, ಹೌದಾ? ಆದರೆ ಈ ಪ್ರಕೃತಿಯಲ್ಲಿ ನಮ್ಮನ್ನು ಆಶ್ಚರ್ಯಗೊಳಿಸುವಂತಹ ಕೆಲವು ಪ್ರಾಣಿ ಪಕ್ಷಿಗಳು ತುಂಬ ಅಪಾಯಕಾರಿ ಆಹಾರವನ್ನು ಸಹ ಸುಲಭವಾಗಿ ತಿಂದು ಬದುಕುತ್ತವೆ. ಅಂತಹ ಒಂದು ಉದಾಹರಣೆ ಅಂದರೆ ನವಿಲು. ಇದು ವಿಷಕಾರಿ ಹಾವುಗಳನ್ನು ತಿಂದೂ ಸಹ ಏನೂ ಆಗ್ದೇ ಆರಾಮವಾಗಿ ಜೀವನ ಸಾಗಿಸ್ತಾ ಇರತ್ತೆ. ಆಶ್ಚರ್ಯ ಅಲ್ವಾ?
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

0: ಪ್ರತಿ ಮಂಗಳವಾರ ರಾತ್ರಿ 9:30 ಸವಿನೆನಪು ಸವಿನೆನಪು ಸವಿನೆನಪು
1: ನೆನಪುಗಳ ಮಾತು ಮಧುರ ಮೌನಗಳ ಹಾಡು ಮಧುರ.
2: ಈಗ ಚಿಕ್ಕಪೇಟೆ ಸಾಚಾಗಳು ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಬರೋಣ. ಕುನಾಲ್ ಗಾಂಜಾವಾಲಾ ಹಾಗೂ ಚಿತ್ರ ಅವರ ಯುಗಳ ಧ್ವನಿಗಳಲ್ಲಿ

0: ಆತ್ಮೀಯ ಆಕಾಶವಾಣಿ ಕೇಳುಗರೆ,
1: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠ ಅನಾಥ ಮತ್ತು ಬಡ ಮಕ್ಕಳಿಗೆ ಉಚಿತವಾಗಿ ನೀಡುತ್ತಿರುವ ಶಿಕ್ಷಣ ಮತ್ತು ವಸತಿ ಕುರಿತ ಮಾಹಿತಿಯ ಪ್ರಾಯೋಜಿತ ಕಾರ್ಯಕ್ರಮ
0: ಮೇ ತಿಂಗಳ 25-30 ತಾರೀಕಿನವರೆಗೆ ಪ್ರತಿ ದಿವಸ ಬೆಳಿಗ್ಗೆ ಹಾಗೂ ಸಂಜೆ ಬಿತ್ತರವಾಗುತ್ತಿದೆ.
1: ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು.
2: ಆತ್ಮೀಯ ಕೇಳುಗರೆ, ಈ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮಕ್ಕಾಗಿ ನಾವು ಆಯ್ದುಕೊಂಡಿರುವಂತಹ ಹಾಡುಗಳು ಹೀಗಿವೆ. ಮುಕುಂದ ಮುರಾರಿ ಚಿತ್ರದಿಂದ

ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಿಂದ ಈ ಮೂರು ಗೀತೆಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸಂಜೆ 4 ಗಂಟೆಯಿಂದ 5 ಗಂಟೆಯ ಒಳಗೆ ಕಳುಹಿಸಬಹುದು. ಕೇಳಿದ್ರೆ ನಾನು ನವಿಲಿನ ಬಗ್ಗೆ ವಿಷಯವನ್ನು ಹೇಳ್ತಾ ಇದ್ದೆ. ಈ ನವಿಲು ತನ್ನ ಸುಂದರವಾದಂತಹ ಗರಿಗಳಿಂದ ಎಲ್ಲರನ್ನೂ ಆಕರ್ಷಿಸುವ ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ. ಇದು ತನ್ನ ಸೌಂದರ್ಯದಿಂದ ಮಾತ್ರವಲ್ಲದೆ ಅತ್ಯಂತ ಧೈರ್ಯಶಾಲಿ ಬೇಟೆಗಾರ ಪಕ್ಷಿ ಅಂತಲೂ ಕೂಡ ಇದನ್ನು ಕರೆಯಲಾಗುತ್ತೆ. ಈ ನವಿಲು ವಿಷಕಾರಿ ಕಾಳಿಂಗ ಸರ್ಪವನ್ನು ಕೂಡ ಕೊಂದು ತಿಂದ ನಂತರವೂ ಯಾವುದೇ ಹಾನಿಗೊಳಗಾಗುವುದಿಲ್ಲ. ವನ್ಯಜೀವಿ ತಜ್ಞರ ಪ್ರಕಾರ ನವಿಲು ಸರ್ವಭಕ್ಷಕ ಪಕ್ಷಿ. ಇದು ಕೇವಲ ಒಂದೇ ರೀತಿಯ ಆಹಾರವನ್ನು ತಿನ್ನೋದಿಲ್ಲ, ಬದಲಾಗಿ ವಿವಿಧ ರೀತಿಯ ಆಹಾರವನ್ನು ತಿಂತಾ ಇರುತ್ತೆ. ಸಾಮಾನ್ಯವಾಗಿ ಕೀಟಗಳು, ಸಣ್ಣ ಹುಳುಗಳು, ಬೀಜಗಳು ಹಾಗೂ ಧಾನ್ಯಗಳನ್ನು ತಿನ್ನುತ್ತವೆ.

ಅಗತ್ಯವಿದ್ದಾಗ ಸಣ್ಣ ಹಾವುಗಳು ಮತ್ತು ಕಪ್ಪೆಗಳಂತಹ ಜೀವಿಗಳನ್ನು ಕೂಡ ಇವು ತಿನ್ನುತ್ತವೆ ಅಂತ ಹೇಳ್ತಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕಲಾವಿದ ಚಿತ್ರದ ಗೀತೆಯೊಂದನ್ನು ಕೇಳ್ಕೊಂಬರೋಣ.

ಕೇಳ್ತಿದ್ದೀರಾ ಚಿತ್ರದುರ್ಗ ಆಕಾಶವಾಣಿ 102.6 FM. ಅಂದಹಾಗೆ ಹಾವಿನ ವಿಷವು ಮುಖ್ಯವಾಗಿ ಸಂಕೀರ್ಣ ಪ್ರೋಟೀನ್ಗಳಿಂದ ಕೂಡಿದೆ ಅಂತ ಹೇಳಲಾಗುತ್ತೆ. ಈ ವಿಷವು ನೇರವಾಗಿ ರಕ್ತ ಪ್ರವಾಹಕ್ಕೆ

ಪ್ರವೇಶಿಸಿದಾಗ ಮಾತ್ರ ನಿಜವಾಗಿ ಅಪಾಯಕಾರಿಯಾಗುತ್ತೆ. ವಿಷ ನರಮಂಡಲ ಅಥವಾ ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮಾರಣಾಂತಿಕ ಪರಿಸ್ಥಿತಿಗಳನ್ನು ಕೂಡ ಸೃಷ್ಟಿಸುತ್ತೆ. ಹಾವಿನ ವಿಷವು ನೇರವಾಗಿ ರಕ್ತ ಪ್ರವಾಹಕ್ಕೆ ಪ್ರವೇಶಿಸದೆ ಬಾಯಿಯ ಮೂಲಕ ಹೊಟ್ಟೆಗೆ ಪ್ರವೇಶಿಸಿದಾಗ ಅದು ಸಾಮಾನ್ಯವಾಗಿ ಪ್ರೋಟೀನ್ನಂತೆ ಜೀರ್ಣವಾಗುತ್ತದೆ. ಅಂದರೆ ಇದು ದೇಹಕ್ಕೆ ಯಾವುದೇ ನಿರ್ದಿಷ್ಟ ಹಾನಿಯನ್ನುಂಟು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿಯೇ ನವಿಲು ಹಾವನ್ನು ತಿಂದಾಗ ವಿಷವು ಹೊಟ್ಟೆಗೆ ಹೋಗಿ ಜೀರ್ಣಕಾರಿ ಪ್ರಕ್ರಿಯೆಯ ಭಾಗವಾಗುತ್ತದೆ ವಿನಃ ಅದರ ಪ್ರಾಣಕ್ಕೆ ಅಪಾಯವಾಗೋದಿಲ್ಲ ಅಂತ ಹೇಳಲಾಗುತ್ತೆ. ಅದೇ ಮನುಷ್ಯರಲ್ಲಿ ಇಂತಹ ವ್ಯವಸ್ಥೆ ಸ್ವಲ್ಪ ಭಿನ್ನವಾಗಿರುತ್ತೆ. ನಮ್ಮ ಬಾಯಿ ಅಥವಾ ಹೊಟ್ಟೆಯಲ್ಲಿ ಸಣ್ಣ ಗಾಯಗಳು ಹುಣ್ಣುಗಳು ಇರುವುದು ಸರ್ವೇ ಸಾಮಾನ್ಯ. ಅಂತಹ ಪರಿಸ್ಥಿತಿಯಲ್ಲಿ ವಿಷಕಾರಿ ವಸ್ತುವೊಂದು ಆಕಸ್ಮಿಕವಾಗಿ ಬಾಯಿಗೆ ಪ್ರವೇಶಿಸಿದರೆ ಅದು ಆ ಗಾಯದ ಮೂಲಕ ರಕ್ತ ಪ್ರವಾಹಕ್ಕೆ ಪ್ರವೇಶಿಸಬಹುದು. ಅದಕ್ಕಾಗಿಯೇ ಹಾವಿನ ವಿಷವು ಮನುಷ್ಯರಿಗೆ ತುಂಬಾ ಅಪಾಯಕಾರಿಯಾಗುತ್ತದೆ. ನವಿಲಿನ ಹೊಟ್ಟೆಯಲ್ಲಿ ಯಾವುದೇ ಗಾಯಗಳಿರುವುದಿಲ್ಲ. ಅದಕ್ಕಾಗಿಯೇ ನವಿಲು ಸರ್ಪವನ್ನು ತಿಂದರೂ ಕೂಡ ಆ ವಿಷವು ಹೊಟ್ಟೆಗೆ ಪ್ರವೇಶಿಸಿದ ನಂತರ ಜೀರ್ಣ ಆಗತ್ತೆ ಅಂತ ಹೇಳಬಹುದು. ಗೊತ್ತಾಯ್ತಲ್ಲ, ಕಾಳಿಂಗ ಸರ್ಪವನ್ನು ತಿಂದರೂ ಸಹ ನವಿಲುಗಳು ಸಾಯದೇ ಇರೋದು ಅದರ ಜೀರ್ಣಾಂಗ ವ್ಯವಸ್ಥೆ ಅಂತಾನೆ ತಜ್ಞರ ಅಭಿಪ್ರಾಯವಾಗಿದೆ.

ಇದಾಗಿತ್ತು ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ 5 ಗಂಟೆಯವರೆಗೂ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ ನಿಲಯದ ಕಾರ್ಯಕ್ರಮಗಳನ್ನು ಇದೀಗ ಚಂದ್ರೊಳ್ಳಿ ಪ್ರಸಾರದಲ್ಲಿ ಆರಂಭ ಮಾಡ್ತಾ ಇದ್ದೀವಿ. ಸಮಯ 5:13. ಪ್ರಿಯ ಕೇಳುಗರೆ ನಮಸ್ಕಾರ. ಇದೀಗ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಇನ್ನು ಸಂಜೆಯ ಈ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ದ್ಯಾಮಲಾಂಬಿಕಾ ಎಂಎಸ್. ಓಕೆ ಸ್ನೇಹಿತರೆ, ಇವತ್ತು ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅಂತ ನಿಮಗೆ ಈಗ ಮಧ್ಯಾಹ್ನದಿಂದ ಗೊತ್ತಾಗಿದೆ. ಆ ತಡವಾಗಿ ಟ್ಯೂನ್ ಮಾಡಿದವರಿಗೆ ಅಥವಾ ಮಧ್ಯಾಹ್ನ ಟ್ಯೂನ್ ಮಾಡದೇ ಇರೋರಿಗೂ ಕೂಡ ಈಗ ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ರೆ ಗೊತ್ತಾಗುತ್ತೆ. ಹೌದು, ಅಂದ ಹಾಗೆ ನೀವು ಕೂಡ ಸಂದೇಶವನ್ನು ಕಳುಹಿಸಿದ್ದೀರಿ. ಪ್ರಸಾರ ಆಗುವಂಥ ಗೀತೆಗಳಲ್ಲಿ ನಿಮಗೆ ಇಷ್ಟವಾದ ಗೀತೆ ಯಾವುದು ಅನ್ನುವಂಥದ್ದು. ಹೆಚ್ಚಾಗಿ ಇವತ್ತಿನ 3 ಹಾಡುಗಳು ತುಂಬ ಇಷ್ಟ ಆಗಿದೆ ಅಂತ ಕೂಡ ತುಂಬ ಸಂದೇಶಗಳು ನನಗೆ ಬಂದಿದೆ. ಹಾಗೆ ನೋಡ್ತಾ ಹೋಗೋಣ, ಜೊತೆಗೆ ಹಾಡುಗಳನ್ನು ಕೇಳೋಣ. ಮೊದಲಿಗೆ

ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಕಳುಹಿಸಿರುವುದು ಹೊಳಲ್ಕೆರೆ ರಸ್ತೆಯಿಂದ. ನಿರೂಪಕರಿಗೆ ಸಂಜೆಯ ಶುಭಾಶಯಗಳು. ಹಾಗೂ ಇವತ್ತಿನ ಸಿನಿಮಾ ಮೂರು ಹಾಡುಗಳು ಕೇಳಲು ಬಯಸುವೆ, ಯಾಕೆಂದರೆ ಇದರಲ್ಲಿ ರಾಮಕೃಷ್ಣ ಎನ್ನುವ ಹೆಸರಿನಲ್ಲಿ ಇರುವ ಹಾಡುಗಳಾಗಿವೆ. ಇವತ್ತಿನ ಯುಗದಲ್ಲಿ ರಾಮಕೃಷ್ಣ ಎಂಬ ಪದಗಳನ್ನು ಉಪಯೋಗಿಸದವರೇ ಇಲ್ಲ. ಅಷ್ಟೊಂದು ಜನಪ್ರಿಯವಾಗಿರುವ ನಮ್ಮ ಕನ್ನಡದಲ್ಲಿ ಬಹಳ ಸ್ವಾರಸ್ಯಕರವಾಗಿ ಇಂತಹ ಹಾಡುಗಳನ್ನು ಕೇಳುವುದಕ್ಕೆ ಈಗಿನ ಚಿಕ್ಕ ಪುಟ್ಟ ಮಕ್ಕಳು ಸಹ ಉತ್ಸುಕತೆಯಿಂದ ಕೇಳ್ತಾರೆ. ನಮ್ಮ ದೇಶದ ಹೆಮ್ಮೆಯ ಸಂಸ್ಕೃತಿಯ ಮೇಲೆ ಇಂಥ ಪ್ರಭಾವ ಬೀರುವ ಸಾಹಿತ್ಯದ ರುಚಿಯನ್ನು ಕೊಡುವ ಮೂಲಕ, ಸಾಹಿತಿಗಳಿಗೆ ಹಾಗೂ ಮನಸ್ಸಿಗೆ ಮುದ ನೀಡುವ ಸಂಗೀತದ ಮೂಲಕ ಗೀತೆಗಳನ್ನು ತಮ್ಮ ಮುಗ್ಧ ಕಂಠದಿಂದ ಹೇಳಿ ಜಗತ್ತಿಗೆ ಇಂತಹ ಹಾಡುಗಳನ್ನು ಕೊಟ್ಟಿರ್ತಾರೆ, ಅವರಿಗೂ ನನ್ನ ಧನ್ಯವಾದಗಳು. ಹಾಗೂ ಇವತ್ತು ಇಂತಹ ಎವರ್ಗ್ರೀನ್ ಸಾಂಗ್ಸ್ ನಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಪ್ರಸಾರ ಪಡಿಸುತ್ತಿರುವ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಸಂದೇಶಕ್ಕಾಗಿ ನಿಮ್ಮ ಎಲ್ಲ ಗೀತೆಗಳು ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು. ಇನ್ನು ಮುಂದಿನ ಸಂದೇಶ ಶಾಂತಾಚಾರ ಬಡಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ನಮಸ್ತೆ. ಸಂಜಯ್ ಚಂದ್ರೋಳಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ಬಿಟ್ಟಿದ್ದೀರಿ ನಮಗೇನೆ. ಓಕೆ. ಇನ್ನು ಬೆಳಗ್ಗೆಯಿಂದ ಇಂಪಾದ ಧ್ವನಿಯ ಮೂಲಕ ಮನೆ ಮನಗಳನ್ನು ತಲುಪುತ್ತಿರುವ ಆಕಾಶವಾಣಿ ನಿರೂಪಕರಿಗೆ ಸಂಜೆಯ ಶುಭಕಾಮನೆಗಳು. ನಮ್ಮ ಮೆಚ್ಚಿನ ಚಲನಚಿತ್ರ ಕಬ್ಜಾ ಹಾಡು ನಮಾಮಿ ಆ ಹಾಡು. ಈ ಹಾಡು ಜನಪ್ರಿಯ ಶಿವಭಕ್ತಿ ಗೀತೆಯಾಗಿದೆ. ಈ ಹಾಡು ಸಂಪೂರ್ಣವಾಗಿ ಲಯದೇವ ಮತ್ತು ನಟರಾಜನಾದ ಶಿವನಿಗೆ ಅರ್ಪಿತವಾಗಿದೆ. ಶಿವನು ನೃತ್ಯ ಕಲೆಯ ಮೂಲ ಮತ್ತು ಪೂಜ್ಯನೀಯ ಎಂಬ ಈ ಹಾಡು ಬಣ್ಣಿಸುತ್ತದೆ ಅಂತ ಹೇಳಿ ಈ ಹಾಡು ಬಣ್ಣಿಸುತ್ತೆ ಅಂತ ಹೇಳ್ತಿದ್ರೆ, ಆಮೇಲೆ ಕಷ್ಟಗಳನ್ನು ಕಳೆಯುವ ಹಾಗೂ ಭಕ್ತರನ್ನು ರಕ್ಷಿಸುವ ಈಶ್ವರನ ಅಗಾಧ ಮಹಿಮೆಯನ್ನು ಮತ್ತು ಶಕ್ತಿಯನ್ನು ಈ ಹಾಡಿನಲ್ಲಿ ಕೊಂಡಾಡಲಾಗಿದೆ. ಅಂದರೆ ಕಿನ್ನಲ್ ರಾಜ್ ರಚಿಸಿರುವ ಈ ಹಾಡಿಗೆ ರವಿ ಬಸ್ರೂರು ಸಂಗೀತ ನೀಡಿದ್ದಾರೆ. ಹಿನ್ನೆಲೆ ಗಾಯಕರಾದ ಐಶ್ವರ್ಯ ರಂಗರಾಜನ್ ಹಾಡು ಪ್ರಸಾರ ಮಾಡಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಕೇಳ್ತಾ ಇರಿ. ಹೀಗೆ ನಿಮ್ಮ ಒಂದು ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ಸಂದೇಶವನ್ನು ತಗೊಳ್ತಾ ಇದ್ದೀನಿ. ಆತ್ಮೀಯ ಸಂಜೆ ನಿರೂಪಕರಿಗೆ ಶುಭಕಾಮನೆಗಳು. ಸಾವಿರ ನಾರಿಯರ ಸೀರೆ ಕದ್ದ ಗೋಪಿಲೋಲ ಗೋವುಗಳನ್ನು ಕಾದು ಗೊಲ್ಲರ ಗೋಪಾಲನಾದ ಗೋವರ್ಧನಗಿರಿಯನ್ನು ಎತ್ತಿ ಗೋವರ್ಧನನಾದ ಮಹಾಭಾರತದ ಮಹಾನ್ ಸೂತ್ರಧಾರಿಯಾಗಿ ಶ್ರೀಕೃಷ್ಣ ನೆನೆಸಿದ ರಾಧೆಯು ತನ್ನ ಇನಿಯನ ಗೋಪಾಲಕೃಷ್ಣನ ಬರುವಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾದು ಹಲವು ಗಾನಾಮೃತಗಳ ಮೂಲಕ ತನ್ನ ನಲ್ಲನ ಬರುವಿಕೆಗಾಗಿ ಕಡಿದ ತಾಜಾ ಮೊಸರು ಗಡಿಗೆಯನ್ನು ಸಮರ್ಪಿಸುವ ಸನ್ನಿವೇಶದ ಹೀಗೆಲ್ಲ ಹೇಳ್ತಾ ಹೋಗಿದ್ದಾರೆ. ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಭವ್ಯ ಕಾಜಲ್ ಕಿರಣ್ ಅಭಿನಯದ ಕೃಷ್ಣ ನೀ ಬೇಗನೆ ಬಾರ್ ಚಿತ್ರದ ಅಲಾರೆ ಅಲಾರೆ ಮುಕುಂದ ಮುರಾರೆ ಇದು ಅಂತ ಕೂಡ ಹೇಳಿದ್ದಾರೆ. ಯಾರು ಅಂದರೆ ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಕಳಿಸಿರುವಂಥದ್ದು ಈ ಒಂದು ಸಂದೇಶ. ಓಕೆ. ಕಾಜಲ್ ಕಿರಣ್ ಅಂತ ಹೇಳಿದ್ದೀರಿ, ಕಿಮ್ಮಿ ಕಾಟ್ಕರ್ ಅಂತ ನನಗೆ ಗೊತ್ತಿದ್ದು, ಬಹುಶಃ ಗೊತ್ತಿಲ್ಲ ಸರಿಯಾದ ಉತ್ತರ ಏನಿರಬಹುದು ಅನ್ನುವಂಥದ್ದು. ಸರಿ, ನಿಮ್ಮದೇ ಸರಿ ಇದ್ರೆ ಓಕೆ, ಇಲ್ಲ ಅಂದರೆ ತಿದ್ಕೊಳ್ಬಹುದಲ್ವಾ. ಸಂದೇಶಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಸಂದೇಶ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ಬಿಡೋಣ. ಹೌದು, ಮುಕುಂದ ಮುರಾರಿ ಚಿತ್ರದ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರೆ, ಸುಂದರವಾದ ಹಾಡೊಂದನ್ನ ಕೇಳ್ಕೊಂಡು ಬಂದ್ವಿ. ಇನ್ನು ಮುಂದಿನ ಸಂದೇಶ ನೋಡೋಣ. ಶುಭ ಸಂಜೆಯ ನಿರೂಪಕರಿಗೆ ಮೀರಾ ಮಾಡುವ ನಮಸ್ಕಾರಗಳು. ಈ ದಿನ ಪ್ರಸಾರ ಆಗ್ತಾ ಇರುವಂತಹ ಎಲ್ಲ ಹಾಡುಗಳು ಭಕ್ತಿಪೂರ್ವಕವಾದ ಕೃಷ್ಣನ ಕುರಿತಾದ ಹಾಡುಗಳು, ಎಲ್ಲವೂ ಕೇಳ್ತೇವೆ. ನನಗೆ ಬಹಳ ಇಷ್ಟವಾದ ಹಾಡು ನೀನೇ ರಾಮ ನೀನೇ ಶ್ಯಾಮ, ಈ ಹಾಡನ್ನು ಪ್ರಸಾರಿಸಿ, ಪ್ಲೀಸ್ ಪ್ರಸಾರಿಸಿ ಅಂತಿದ್ದೀರಿ. ಖಂಡಿತ ಹಾಡು ಈಗಾಗಲೇ ಪ್ರಸಾರ ಆಗಿದೆ, ಕೇಳಿದ್ದೀರಿ ನೀವು ಅಂತ ಅಂದ್ಕೊಂಡಿದ್ದೀನಿ. ಖುಷಿ ಪಟ್ಟಿದ್ದೀರಿ ಕೂಡ ಅಂತ ಭಾವಿಸ್ತಾ ಧನ್ಯವಾದಗಳು ನಿಮ್ಮ ಒಂದು ಸಂದೇಶಕ್ಕೆ. ಇನ್ನು ನಳಿನಿ ಸತೀಶ್ ಅವರು ಸಂಗಮೇಶ್ವರ ಲೇಔಟಿನಿಂದ ಕಳುಹಿಸಿರುವಂಥದ್ದು, ನೀವು ಕೊಟ್ಟಿರುವ ಎಲ್ಲ ಚಿತ್ರದ ಹಾಡುಗಳು ತುಂಬಾ ಚೆನ್ನಾಗಿದೆ, ನನಗೆ ಎಲ್ಲ ಹಾಡುಗಳು ಇಷ್ಟವಾಗಿದೆ, ಎಲ್ಲ ಹಾಡುಗಳು ಸಾಹಿತ್ಯ ಸಂಗೀತ ಚೆನ್ನಾಗಿದೆ, ಹಾಗೆ ಎಲ್ಲ ಹಾಡುಗಳನ್ನು ಕೇಳ್ತೇನೆ, ಧನ್ಯವಾದಗಳು ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಧನ್ಯವಾದಗಳು ನಿಮ್ಮ ಒಂದು ಸಂದೇಶಕ್ಕೆ. ಇನ್ನು ಮುಂದಿನ ಸಂದೇಶ ಯಾರು ಕಳುಹಿಸಿದ್ದಾರೆ ಅಂದರೆ, ದೀರ್ಘವಾಗಿದೆ ಈ ಒಂದು ಸಂದೇಶ ಅಂತ ಅಂದ್ಕೊಳ್ತಾ, ಅದ್ಭುತ ಶುಭ ಸಂಜೆ ಇಲ್ಲಿ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಅದ್ಭುತವಾದ ದಿನ ಕ್ಷಣಗಳು. ಚಿತ್ರದುರ್ಗ ಆಕಾಶವಾಣಿ

ಮನೆಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆಯ ಈ ದಿನದ ಹಾಡು ನಮ್ಮ ಹಾಡು ಅಂತ ಹೇಳಿ ಅವರು ಮುರಾರಿ ಮುಕುಂದ ಮುರಾರಿ ಚಿತ್ರದ ಈಗ ಪ್ರಸಾರ ಆಯ್ತಲ್ಲ ಅದೇ ಹಾಡನ್ನು ಅವರು ಕೂಡ ಹೆಚ್ಚು ಇಷ್ಟಪಟ್ಟಿದ್ದಾರೆ. ಈ ಹಾಡು ಹೃದಯ ತುಂಬಿ ಭಕ್ತಿ ಪ್ರಧಾನ ಗೀತೆಗಳಲ್ಲಿ ಒಂದಾಗಿದೆ. ಭಕ್ತಿ ಪ್ರಧಾನದ ಜೊತೆ ಒಂದು ರೀತಿಯ ಪ್ರೀತಿ ಇದೆ ಅಲ್ವಾ ಹಾಡಲ್ಲಿ. ಏನು ಕೃಷ್ಣ ನಮ್ಮ ಮನೆಯಲ್ಲೇ ಇರುವಂತಹ ಒಬ್ಬ ವ್ಯಕ್ತಿ ಏನು ಅನ್ನೋ ಅಷ್ಟು ಮಟ್ಟಿಗೆ ನಾವು ಅದರಲ್ಲಿ ಭಾವ ತುಂಬುತ್ತೆ. ಇನ್ನು ಈ ಹಾಡು ತುಂಬ ಸರಳ ಕನ್ನಡ ಭಾಷೆಯಲ್ಲಿ ಭಗವಂತನನ್ನು ಹಾಡಿ ಹೋಗಲಿ ಅರ್ಥಗರ್ಭಿತವಾದ ಪದಗಳಿಂದ ಭಕ್ತಿಪೂರ್ವಕವಾಗಿ ರಚಿಸಿರುವ ಹಾಡಾಗಿದೆ. ಅದ್ಭುತವಾದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಹಾಡನ್ನು ಕೇಳ್ತಾ ಮೈ ಮರಿಬಹುದು. ಹಾಗೆ ಶುಭ ಮಂಗಳವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವಂಥ ಹಾಡುಗಳು. ಈ ಹಾಡುಗಳಲ್ಲಿ ಗೀತ ರಚನೆ ಸಂಗೀತ ಛಾಯಾಗ್ರಹಣ ದೃಶ್ಯ ಮಾಧ್ಯಮ ನಿರ್ದೇಶನ ಚೆನ್ನಾಗಿದೆ ಅಂತ ಹೇಳಿ ಬಿ ಕೆ ನಾಗರಾಜ್ ಬಿ ಕೆ ಪದ್ಮಲತಾ ಗಾಯತ್ರಿ ಕೆ ವಿ ರಘುನಂದನ್ ದಳಪತಿ ಇವರೆಲ್ಲರೂ ಸೇರಿ ಚಳ್ಳಕೆರೆಯಿಂದ ಈ ಸಂದೇಶವನ್ನು ಕಳುಹಿಸಿದ್ರು. ನಿಮಗೂ ಕೂಡ ಧನ್ಯವಾದಗಳು ನಿಮ್ಮ ಒಂದು ಸಂದೇಶಕ್ಕೆ ಅಂತ ಹೇಳ್ತಾ ಈಗ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂಜಯ್ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ ಸಾಹಿತ್ಯ ಚಿತ್ರಕಥೆ ನಿರ್ದೇಶನ ಎಲ್ಲ ಚೆನ್ನಾಗಿದೆ. ಹಾಡುಗಳನ್ನು ಕೇಳ್ತೇವೆ ತಪ್ಪದೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಪ್ರಸಾರ ಆಗ್ತಾ ಇವೆ, ಕೇಳ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು. ಇನ್ನು ರಾಯಭಾಗ ತಾಲೂಕು ಮೊಗಳ ಖೋಡ ಇಲ್ಲಿಂದ ಶಿವಲಿಂಗ ಹಿರೇಮಠ ಅವರು, ಕಲಾವತಿ ಹಿರೇಮಠ, ಅಭಿಷೇಕ ಹಿರೇಮಠ ಅವರು, ಇವರು ಇಂದಿನ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ಸುಂದರವಾಗಿವೆ ಮತ್ತು ಅರ್ಥಗರ್ಭಿತವಾಗಿವೆ. ರಾಗ ತಾಳ ಲಯ ಉತ್ತಮವಾಗಿವೆ. ಸಾಹಿತ್ಯ ಸಂಗೀತ ಉತ್ತಮ ಉತ್ತಮ ಉತ್ತಮ ಅಂತೇಳಿ ಧನ್ಯವಾದಗಳು ಅಂತಿದ್ದೀರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನು ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ಚೆನ್ನಾಗಿವೆ. ಸಾಹಿತ್ಯ ಸಂಗೀತ ಚಿತ್ರಕಥೆ ಸುಮಧುರವಾಗಿವೆ. ಹಾಡುಗಳು ನನಗೆ ತುಂಬ ಇಷ್ಟ ಅಂತ ಹೇಳಿ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಈ ಸಂದೇಶ ನಮಗೆ ಕಳುಹಿಸಿರುವಂಥದ್ದು. ನಿಮಗೂ ಕೂಡ ಧನ್ಯವಾದಗಳು. ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಇಲ್ಲಿಂದ ಪಾಲನಾಯಕನ ಕೋಟೆ ಅಂತ ಹೇಳಿ ಸ್ನೇಹ ಸಂಜಯ ನಿರೂಪಕರಿಗೆ ನಮಸ್ಕಾರ. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಆಲಾರೆ ಆಲಾರೆ ಮುಕುಂದ ಮುರಾರೆ ಹಾಡು ತುಂಬ ಸುಮಧುರವಾಗಿದೆ, ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಹಾಡನ್ನು ಪ್ರಸಾರ ಮಾಡ್ತೀವಿ, ಕೇಳ್ತಾ ಇರಿ. ಈಗ ಮತ್ತೊಂದು ಸಂದೇಶ ತಗೊಳ್ಳೋಣ, ನಂತರ ಹಾಡನ್ನು ಕೇಳೋಣ. ಎಂ ಆರ್ ಶ್ರೀಕಂಠನವರು ಅಗ್ರಹಾರ ಮೈಸೂರಿನಿಂದ ಕಳುಹಿಸ್ತಾ ಇದ್ದಾರೆ. ಚಿತ್ರದುರ್ಗ ಆಕಾಶವಾಣಿಯ ಆತ್ಮೀಯ ನಿರೂಪಕರಿಗೆ ಮಂಗಳವಾರದ ಶುಭ ಸಂಜೆ. ಇವತ್ತು ಪ್ರಸಾರ ಆಗ್ತಾ ಇರುವಂತಹ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರದಿಂದ ಆರಿಸಿಕೊಂಡಿರುವ ನೀವು ನೀಡಿರುವ ಎಲ್ಲ ಗೀತೆಗಳು ಚೆನ್ನಾಗಿವೆ. ಅದರಲ್ಲಿ ನನ್ನ ಮೊದಲ ಆಯ್ಕೆ ಆರ್ ಚಂದ್ರು ಅವರ ನಿರ್ದೇಶನದಲ್ಲಿ 17 ಮಾರ್ಚ್ 2023 ಬಿಡುಗಡೆಯಾಗಿ ಆದಂತಹ ಕಬ್ಜಾ ಚಿತ್ರದ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ಈ ಗೀತೆ. ಕಾರಣ ಈ ಗೀತೆಯು ಖ್ಯಾತ ನಟರುಗಳಾದ ರಿಯಲ್ ಸ್ಟಾರ್ ಉಪೇಂದ್ರ ಕಿಚ್ಚ ಸುದೀಪ್ ಹಾಗೂ ಶ್ರೇಯಾ ಶರಣ್ ಅವರುಗಳ ಮೋಘ ಅಭಿನಯದೊಂದಿಗೆ ಉತ್ತಮ್ ಮತ್ತು ಕಿನ್ನಾಳ್ ರಾಜ್ ಅವರ ಸಾಹಿತ್ಯ ಹಾಗೂ ರವಿ ಬಸ್ರೂರ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಐಶ್ವರ್ಯ ರಂಗರಾಜನ್ ಅವರ ಕಂಠಸಿರಿಯಲ್ಲಿ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಮತ್ತು ಅರ್ಥಗರ್ಭಿತವಾಗಿ ಮೂಡಿ ಬಂದಿದೆ. ನನ್ನ ಆಯ್ಕೆ ಗೀತೆನ ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಹೇಳಿದಿರಿ. ಖಂಡಿತ ಪ್ರಸಾರ ಆಗ್ತಾ ಇದೆ, ಹಾಡನ್ನು ಕೇಳಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡು, ನಂತರ ಮತ್ತಷ್ಟು ಸಂದೇಶಗಳನ್ನು ತಗೊಳ್ಳೋಣ. ಕಬ್ಜಾ ಚಿತ್ರದ ಈ ಗೀತೆ ನಟರಾ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
3: ಓಕೆ ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳಿದೆ, ನೋಡೋಣ ಯಾರೆಲ್ಲ ಕಳುಹಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಎನ್ ಮಾರಣ್ ಅವರು, ಶಿಕ್ಷಕರು, ತಳುಕು ಚಳ್ಳಕೆರೆ ತಾಲೂಕಿನಿಂದ. ಸಂಜಯ ಚಂದ್ರೋಳ್ಳಿ ಕಾರ್ಯಕ್ರಮ ನಿರೂಪಕರಿಗೆ ನನ್ನ ನಮಸ್ಕಾರಗಳು. ನೀವು ಕೊಟ್ಟಿರುವ 3 ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ, ಸಾಹಿತ್ಯ, ಚಿತ್ರಕಥೆ, ನಿರ್ದೇಶನ ಎಲ್ಲ ಚೆನ್ನಾಗಿದೆ. ಎಲ್ಲ ಹಾಡುಗಳನ್ನು ಕೇಳ್ತೇವೆ, ತಪ್ಪದೆ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪ್ರಸಾರ ಆಗುತ್ತೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಉಮಾದೇವಿಯವರು PWD ಕಾಲೋನಿ BR ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆ ಇಲ್ಲಿಂದ ಕಳುಹಿಸಿದರೆ, ನಿಮ್ಮ ಆಯ್ಕೆ ಹಾಡುಗಳು ಎಲ್ಲವೂ ಮಧುರವಾಗಿದೆ. ರಾಗ ತಾಳ ಕೇಳೋಕೆ ಇಂಪಾದ ಸಂಗೀತ, ನಮಗೆ ಎಲ್ಲವೂ ಇಷ್ಟ ಆಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಇನ್ನು GS ಚಂದನ, ತರಳಬಾಳು ನಗರ ಚಿತ್ರದುರ್ಗದಿಂದ, ಇವರು ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದುರ್ಗದ ಅಲಾರೆ ಅಲಾರೆ ಈ ಹಾಡು ಇಷ್ಟವಾಗಿದೆ. ಹಾಡನ್ನು ಖ್ಯಾತ ಗಾಯಕಿ ಎಸ್ ಜಾನಕಿಯವರು ಅತ್ಯಂತ ಭಾವಪೂರ್ಣವಾಗಿ ಹಾಡಿದ್ದಾರೆ. ಚಿತ್ರದ ಕಥಾಹಂದರಕ್ಕೆ ಅನುಗುಣವಾಗಿ ಶ್ರೀಕೃಷ್ಣನ ಮೇಲಿನ ಭಕ್ತಿಯನ್ನು ಮತ್ತು ಆತನನ್ನು ಕರೆಯುವ ಹಾಡಾಗಿದ್ದು, ನಿಸರ್ಗದ ಮಡಿಲಲ್ಲಿ ಚಿತ್ರೀಕರಣ ಮಾಡಿದ್ದು. ವಿಷ್ಣುವರ್ಧನ್ ಸರ್ ಮತ್ತು ಭವ್ಯ ಮೇಡಮ್ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೌದು, ಧನ್ಯವಾದಗಳು ಸಂದೇಶಕ್ಕೆ ಅಂತ ಹೇಳ್ತಾ ಹೇಮಮೂರ್ತಿ, ಯೋಗ ಶಿಕ್ಷಕಿ ಚಿತ್ರದುರ್ಗ, ಆಕಾಶವಾಣಿ ಸಿಬ್ಬಂದಿಯವರಿಗೆ ಹಾಗೆ ಆಕಾಶವಾಣಿ ಕೇಳುಗರಿಗೆ ಶುಭ ಸಂಜೆಯ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ವಂದನೆಗಳು. ಇನ್ನು ಎಲ್ಲ ಹಾಡುಗಳು ಚೆನ್ನಾಗಿದ್ದಾವೆ, ಪ್ರಸಾರ ಮಾಡಿ ಅಂತ ಹೇಳಿಬಿಟ್ಟಿದ್ದೀರಿ ಚಿಕ್ಕದಾಗಿ ಚೊಕ್ಕದಾಗಿ. ಇನ್ನು ನಮಸ್ತೆ ಮ್ಯಾಮ್ ಅಮೃತ ರಮೇಶ್, ಹಾಡುಗಳು ಚೆನ್ನಾಗಿದೆ, ಕೇಳ್ತೀನಿ ಅಂತ ಇವರು ಕೂಡ ಹಾಗೆ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿರುವಂಥ ಒಂದು ಸಂದೇಶ. ನಿಮಗೂ ಕೂಡ ಧನ್ಯವಾದಗಳು. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ ಹರಿಹರದಿಂದ, ನಮಾಮಿ ಈ ಹಾಡು ನನಗೆ ಇಷ್ಟ ರೀ. ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳೋದಕ್ಕೆ ತುಂಬ ಇಂಪಾಗಿದೆ. ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳ್ತಿದ್ದೀರಿ. ಓಕೆ, ನಿಮಗೂ ಕೂಡ ಧನ್ಯವಾದಗಳು ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ. ಆಲ್ ಸಾಂಗ್ ಸೂಪರ್ ಅಂತ

ಬಿಟ್ಟು ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ತಾ ಇರೋದು ಸುಜಾತ ಮಲ್ಲಿಕಾರ್ಜುನ್ ಅವರು ಚಿತ್ರದುರ್ಗದಿಂದ. ಓಕೆ, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ, ನಮಸ್ತೆ ಅಂತ ಹೇಳಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಬಾಗೇನಾಳ್ ರಮ್ಯಾ, ನಿತಿನ್, ಸುರೇಶ್, ಯಶವಂತ್. ನೀವು ಆಯ್ಕೆ ಮಾಡಿರುವ ಮೂರು ಹಾಡುಗಳು ತುಂಬ ಅದ್ಭುತವಾಗಿದೆ. ಸಂಜೆಯ ಟೈಮಲ್ಲಿ ಇಂಥ ಮಧುರವಾದ ಹಾಡುಗಳನ್ನು ಕೇಳ್ತಾ ಆನಂದ ಪಡ್ತಾ ಇರುತ್ತೇವೆ. ದಯವಿಟ್ಟು ಮೂರು ಹಾಡುಗಳನ್ನು ಪ್ರಸಾರ ಮಾಡಿ. ಭಗವಂತನನ್ನು ಸದಾ ನಮ್ಮ ಮನದಲ್ಲಿ ನೆನೆಯುತ್ತಾ ನಾವು ಖುಷಿಯಿಂದ ಇರುವುದೇ ಜೀವನ ಅಲ್ವೇ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಅಂತ ಕೂಡ ಹೇಳಿದ್ದೀರಿ. ಇಂಥ ಅದ್ಭುತವಾದ ಹಾಡುಗಳನ್ನು ಆಯ್ಕೆ ಮಾಡಿರುವ ಆಕಾಶ

ಶಿವಾನಂದ ಮುಚ್ಚಂಡಿಯವರು, ಹಾಗೆ ಪ್ರಜ್ವಲ್, ಪ್ರಣೀತಿ, ನೀಲಮ್ಮ ಮುಚ್ಚಂಡಿ, ಸಾಂಗ್ಲಿ ಜಿಲ್ಲೆ ಜತ್ತಾ ತಾಲೂಕು ಸೋನ್ಯಾಳ ಗ್ರಾಮದಿಂದ. ಇವತ್ತಿನ ಮೂರು ಹಾಡುಗಳು ಸೂಪರ್ ಇವೆ ರೀ. ಅದರಲ್ಲಿ ಕೃಷ್ಣ ನೀ ಬೇಗನೆ ಬರೋ ಚಿತ್ರದ ಹಾಡು ದಯವಿಟ್ಟು ಪ್ರಸಾರ ಮಾಡ್ರಿ ಅಂತಿದ್ದೀರಿ. ಓಕೆ, ಖಂಡಿತ ಹಾಡುಗಳು ಪ್ರಸಾರ ಆಗುತ್ತೆ. ಶುಭ ಸಂಜೆ ಮೇಡಮ್. ಇಂದು ನೀವು ನಮಗೆಲ್ಲ ಅನಿಸಿಕೆ ಬರೆಯಲು ಕೊಟ್ಟ ಹಾಡುಗಳು ಬಹುತೇಕ ರಾಮಕೃಷ್ಣ ಅವರನ್ನ ಹಾಡಿ ಹೊಗಳುವ ಗೀತೆಗಳು. ತುಂಬಾ ಸಂತೋಷ ಆಗ್ತೇವೆ. ಕಾರಣ ರಾಮನ ಆದರ್ಶನ ಗುಣಗಳು ಮತ್ತು ಕೃಷ್ಣನ ಕೆಲವು ಲೀಲೆಗಳ ಮೂಲಕ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸೃಷ್ಟಿಸಿಕೊಂಡಿರುವ ಇಂದಿನ ಎಲ್ಲಾ ಗೀತೆಗಳು ಭಕ್ತಿ ಪ್ರಿಯರಿಗೆ ಸಂತಸ ಮೂಡಿಸುವುದರ ಜೊತೆಗೆ ಭಕ್ತಿ ಸಂಚಾರದ ಬಾಳ ದೀಪ ಆಗಿವೆ ಮೇಡಮ್ ಅಂತ ಹೇಳಿ ಉಮೇಶ್ ಸಿರಿಗೆರೆ ಅವರು ಕಳಿಸಿರುವಂತ ಸಂದೇಶ ಇದು. ಓಕೆ, ಥ್ಯಾಂಕ್ ಯು. ಮತ್ತೊಂದು ಸಂದೇಶ, ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ. ಎಲ್ಲ ಹಾಡುಗಳು ಚೆನ್ನಾಗಿವೆ, ಚಲನಚಿತ್ರದ ಅದ್ಭುತ ರಚನೆಗಳಾಗಿವೆ ಅಂತ ಹೇಳಿ ಅವರು ಕೂಡ ತಿಳಿಸಿದ್ದೀರಿ. ಓಕೆ, ಥ್ಯಾಂಕ್ ಯು. ಇನ್ನು ಮೀರಾ ನಾಡಿಗ್ ಅವರು ಕಳುಹಿಸಿರುವಂತಹ ಸಂದೇಶ ಇದು ಇಲ್ಲಿಂದ ಅಂತ ಅನ್ನೋದಾದ್ರೆ ಉಪನ್ಯಾಸಕ್ಕೆ ಅಂತ ಹೇಳ್ತಾ ಇದ್ದಾರೆ ಚಿತ್ರದುರ್ಗದಿಂದ. ಈ ದಿನದ ನಮ್ಮ ಹೆಮ್ಮೆಯ ಚಿತ್ರದುರ್ಗದ ಆಕಾಶವಾಣಿಯ ಬೆಳಗಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಓಕೆ, ಸಂದೇಶ ಕೆಳಗಡೆ ಇದು. ಓಕೆ, ಮೀರಾ ನಾಡಿಗೆ ಅವರು ಕೇಳಿಸಿರುವಂಥದ್ದು ಅಲಾರೆ ಅಲಾರೆ ಮುಕುಂದ ಮುರಾರಿ ಹಾಡು. ಕೃಷ್ಣನ ಬರುವಿಕೆಗಾಗಿ ರಾಧೆಯ ಆತುರತೆ ಪ್ರೇಯಸಿ ತನ್ನ ಪ್ರಿಯಕರನನ್ನು ದೈವ ಸ್ವರೂಪಿ ಎಂದು ಭಾವಿಸಿ ಕೃಷ್ಣನಂತೆ ಆರಾಧಿಸುವ ರೀತಿ ಕಂಡು ಬರುತ್ತದೆ. ಕೇಶವ ಮಾಧವ ರಾಧ ಲೋಲ ಎಂದು ಬಣ್ಣಿಸುವ ರೀತಿ, ಎಸ್ ಜಾನಕಿಯವರ ಸುಮಧುರ ಕಂಠ, ಸಾಹಿತ್ಯ ಸಂಗೀತ ಅದ್ಭುತವಾಗಿದೆ. ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಭವ್ಯ ಅವರ ಅಭಿನಯ ಅಮೋಘವಾಗಿದೆ. ತುಂಬ ಹೃದಯದ ಧನ್ಯವಾದಗಳು ನಿರೂಪಕರಿಗೆ ಅಂತ ಹೇಳಿದ್ದಾರೆ. ಹಾಗೆ ನಮಾಮಿ ಹಾಡು ಸಹ ಇಂಪಾಗಿದೆ. ಒಟ್ಟಾರೆ ಈ ಮೂರು ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ. ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಇಲ್ಲೊಂದು ಸಂದೇಶ ಬಂದಿದೆ. ಮಹಾಂತೇಶ್ ಅವರು ಕಳುಹಿಸಿದ್ದಾರೆ. ಇಂದು ನೀಡಿದ ಮೂರು ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂದಿವೆ. ಅದರಲ್ಲೂ ಕಬ್ಜಾ ಚಿತ್ರದ ನಮಾಮಿ ನಮಾಮಿ ಗೀತೆ ತುಂಬ ಚೆನ್ನಾಗಿದೆ. ಹಾಗೆ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರ ಕೂಡ ನೋಡಿದ್ದೀವಿ. ಅದರಲ್ಲಿ ಆಲಾರೆ ಆಲಾರೆ ಗೀತೆ ಕೂಡ ಚೆನ್ನಾಗಿದೆ, ಪ್ರಸಾರ ಮಾಡಿ ಅಂತ ಹೇಳಿ ಧನ್ಯವಾದಗಳು ಶುಭ ಸಂಜೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಶುಭ ಸಂಜೆ ಅಂತ ಹೇಳ್ತಾ. ಇನ್ನೊಂದು ಶಶಿಕಲಾ ಸಾಯಿನಾಥ್ ಅವರು ಎಂಕೆ ಹಟ್ಟಿಯಿಂದ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಈ ಹಾಡು ಅಲಾರೆ ಅಲಾರೆ ಅದನ್ನೇ ಅವರು ಹೇಳ್ತಾ ಇದ್ದಾರೆ. ತುಂಬಾ ಮನೋಜ್ಞವಾಗಿದೆ ಹಾಡು, ತುಂಬಾ ರೋಮಾಂಚನಕಾರಿಯಾಗಿದೆ. ವಿಷ್ಣುವರ್ಧನ್ ಮತ್ತೆ ಭವ್ಯ ಅವರ ಅಮೋಘ ಅಭಿನಯ ಇದೆ ಅಂತ ಹೇಳಿದಿರಿ. ನಿಮಗೂ ಕೂಡ ಧನ್ಯವಾದಗಳು. ಕೊನೆಯ ಒಂದು ಸಂದೇಶ ಇದು. ಎಚ್ ಎನ್ ಮಂಜುನಾಥ್ ಅವರು ಹಿರೇಹಳ್ಳಿಯಿಂದ, ಮೂರು ಸಾಂಗ್ಸ್ ನಿಮ್ಮ ಆಯ್ಕೆ, ಸೂಪರ್ ಮೇಡಮ್, ಅರ್ಥಪೂರ್ತಿ ಇವೆ ಮೇಡಮ್, ಪೂರ್ಣ ಇರಬಹುದಿತ್ತು ಅಂದ್ಕೊಂಡಿದ್ದೀನಿ ಅನ್ನೋದು ಕಳಿಸಿದಿರಿ. ಓಕೆ, ನಿಮಗೂ ಕೂಡ ಧನ್ಯವಾದಗಳು ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ ಈಗ ಕೇಳೋಣ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಈ ಗೀತೆ.

ಸ್ನೇಹಿತರೆ, ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಇನ್ನೆರಡು ಸಂದೇಶ ಬಂದಿದೆ, ಹಾಗಾಗಿ ಅವ್ರಿಗೆ ಬೇಜಾರು ಆಗಬಾರ್ದು ಅನ್ನೋ ಕಾರಣಕ್ಕೆ ತಗೊಳ್ತಾ ಇದ್ದೀನಿ. ಯಾರು ಕಳುಹಿಸಿದ್ದಾರೆ ಅಂತ ಹೇಳಿಬಿಟ್ರೆ, ಗುಡ್ ಈವ್ನಿಂಗ್ ಮೇಡಮ್ ಅಂತ ಹೇಳಿ, ನಾವು ಅಂಬಿಕಾ ಅಂತ ಅವ್ರು ಹೇಳ್ತಾ ಇದ್ರೆ, ನಾನು ಅಂಬಿಕಾ ಕ್ಯಾದಿಗುಂಟೆಯಿಂದ ಅಂತ ಹೇಳಿದ್ದಾರೆ. ನಾವು ಡೈಲಿ ರೇಡಿಯೋ ಕೇಳ್ತಾ ಇರ್ತೀವಿ ಅಂತ ಕೂಡ ಹೇಳಿದ್ದೀರಿ. ಓಕೆ, ಹೌದು, ಹೀಗೆ ಕೇಳ್ತಾ ಇರಿ ರೇಡಿಯೋ ಅಂತ ಹೇಳ್ತಾ ಬಚ್ಚಬೋರನಹಟ್ಟಿಯಿಂದ ಸಣ್ಣ ಬೋರಯ್ಯ ಬೋರಮ್ಮ ಅಮ್ಮನು ವಿನೀತ ಕಳಿಸಿರುವಂಥದ್ದು. ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ನಿರೂಪಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಇಂದು ಆಯ್ಕೆ ಮಾಡಿಕೊಂಡಿರುವ ಎಲ್ಲ ಹಾಡುಗಳು ಉತ್ತಮವಾಗಿವೆ, ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡಿ ತಪ್ಪದೇ ಕೇಳ್ತೇವೆ ಎಂದಿದ್ದೀರಿ. ಈಗಾಗಲೇ ಹಾಡುಗಳು ಪ್ರಸಾರ ಆಗಿದೆ, ಕೇಳಿದ್ದೀರಿ, ಖುಷಿಪಟ್ಟಿದ್ದೀರಿ ಅಂತ ಭಾವಿಸ್ತಾ ನೇತ್ರ ನಟರಾಜ್ ಚಿತ್ರದುರ್ಗದಿಂದ ಇವರು ಕೂಡ ಶುಭ ಸಂಜೆ ಮೇಡಮ್ ಅಂತ ಹೇಳಿ ಒಂದು ಸಂದೇಶ ಕಳುಹಿಸಿದ್ದೀರಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸೋ ಹೊತ್ತಾಗಿದೆ. ಇದು ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಾಳೆ ಇದೇ ಸಮಯಕ್ಕೆ. ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಚಂದ್ರೊಳ್ಳಿ ಪ್ರಸಾರದಲ್ಲಿ ಇದೀಗ ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಪ್ರಶ್ನೆಗಳನ್ನು ಕೇಳ್ತೇನೆ. ಒಗಟಿಗೊಂದು ಪದ ಪ್ರಶ್ನೆಯಾಗಿ, ಹಾಗೆ ನಿಮ್ಮ ಒಂದು ಉತ್ತರವನ್ನು ವಾಟ್ಸಪ್ಪಲ್ಲಿ ಕಳುಹಿಸಬೇಕಾಗುತ್ತೆ. ಹೇಗಿರುತ್ತೆ ಒಗಟಿಗೊಂದು ಪದ ಅನ್ನುವಂಥದ್ದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ನಾನು ಕೇಳುವಂಥ ಒಗಟು ಎರಡು ಹಾಡಿನ

ಕಾಲಾವಕಾಶ ಕೊಡ್ತೀನಿ. ಆ ಕಾಲಾವಕಾಶದಲ್ಲಿ ನಿಮ್ಮ ಒಂದು ಸಂದೇಶಗಳನ್ನು ಸ್ವೀಕರಿಸ್ತೇವೆ, ಜೊತೆಗೆ ಸಂದೇಶಗಳು ಯಾರೆಲ್ಲ ಕಳುಹಿಸಿದಿರಿ, ಸರಿ ಉತ್ತರನ ಅನ್ನುವಂಥದ್ದನ್ನು ತಿಳಿಸುವಂಥ ಸಮಯ ಇದು. ಹಾಗೆ ಆರಂಭದಲ್ಲಿ ಯಾವ ಒಂದು ಒಗ್ಗಟ್ಟಿದೆ ಅಂತ ಅನ್ನೋದಾದರೆ, ಸ್ನೇಹಿತರೆ ಇದು ತುಂಬ ಸರಳವಾಗಿದೆ ಉತ್ತರ ಗೊತ್ತಿದ್ರೆ, ಓಕೆನಾ? ಐದು ಕೋಣೆಗೆ ಒಂದೇ ಪಡಸಾಲೆ ಅನ್ನುವಂಥದ್ದು. ಹಾಗಾದರೆ ಯಾವುದು ಐದು ಕೋಣೆಗೆ ಒಂದೇ ಪಡಸಾಲೆ, ಯಾವುದಿರಬಹುದು ಅನ್ನುವಂಥದ್ದನ್ನು ನೀವು ನನಗೆ, ಓಕೆ ಗೊತ್ತಿದೆ ಸಂಖ್ಯೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9448640272 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀಗ ರಾಜ್ ಚಿತ್ರದ ಈ ಗೀತೆಯನ್ನು ಕೇಳಿಸ್ತಾ ಇದ್ದೀನಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರೆ, ಒಗಟು ಹೀಗಿದೆ, ಐದು ಕೋಣೆಗೆ ಒಂದೇ ಪಡಸಾಲೆ ಅನ್ನುವಂಥದ್ದು. ಹೌದು, ನಿಮಗೂ ಕೂಡ ಸರಿಯಾದ ಉತ್ತರ ಗೊತ್ತಾಗಿದೆ. ಈಗಾಗಲೇ ಸರಿಯಾದ ಉತ್ತರಗಳೇ ಬರ್ತಾ ಇದೆ ಅನ್ನುವಂಥದ್ದು. ಆದರೆ ಮತ್ತೊಂದು ಹಾಡಿನ ಕಾಲಾವಕಾಶ ಇದೆ. ಇನ್ನೂ ಯಾರಾದರೂ ಕಳುಹಿಸಬೇಕು ಸಂದೇಶ ಅನ್ನೋರಿಗೋಸ್ಕರ ಕೇಳೋಣ ಇದೀಗ ಮತ್ತೊಂದು ಗೀತೆನ ತ್ರಯಾಂಬಕಂ ಚಿತ್ರದಿಂದ.

ಓಕೆ ಸ್ನೇಹಿತರೆ, ಉತ್ತರಗಳು ಏನು ಬಂದಿದೆ, ಸಂದೇಶಗಳು ತುಂಬ ಬಂದಿದೆ. ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ಅನ್ನೋದಾದರೆ, ಹೌದು ನಾನು ಈಗಾಗಲೇ ಹೇಳಿದಾಗೆ ಸಾಕಷ್ಟು ಸರಿಯಾದ ಉತ್ತರಗಳೇ ಬಂದಿದೆ. ಆದರೂ ನೋಡಿಬಿಡೋಣ ಸರಿ ಉತ್ತರ ಏನು ಅನ್ನುವಂಥದ್ದನ್ನು. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಂದೇಶಗಳು ಕಳುಹಿಸಿದ್ದೀರಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ತುಂಬ

ಸಂದೇಶಗಳು ಬಂದಿದೆ. ಓಕೆ, ಎಲ್ಲಿಂದ ಶುರು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಓಕೆ, ಹೊನ್ನೂರಲ್ಲಿ ಅವರು ಹನುಮಂತಾಪುರ ಜಗಳೂರು ತಾಲೂಕಿನಿಂದ ಈ ಒಂದು ಸಂದೇಶ ಕಳುಹಿಸಿದ್ದಾರೆ. ಹಾಗೆ ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಇವರು ಕೂಡ ಚಿತ್ರದುರ್ಗದಿಂದ, ಸಂಗಮೇಶ್ವರ ಲೇಔಟ್, ಅಮೃತ ರಮೇಶ್ ಚಿತ್ರದುರ್ಗದಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ಹಾಗೆ ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ, ಕೆಂಚನಗೌಡರ, ಓಕೆ ಯಾರು ಅಂದರೆ ಕೆಂಚನಗೌಡರ ರಮೇಶ್ ಅವರ ಪೂರ್ತಿ ಹೆಸರು ಬಂದಿಲ್ವಾ ಅಥವಾ ನನಗೆ ಗೊತ್ತಾಗ್ತಾ ಇಲ್ಲ, ನೋಡ್ತೀನಿ. ಹೌದು, ಕೆಂಚನಗೌಡರು ಅಂತ ಹೇಳಿದ್ದೀರಷ್ಟೇ. ಇನ್ನು ಉಮೇಶ್ ಸಿರಿಗೆರೆ ಇವರು ದಾವಣಗೆರೆಯಿಂದ, ಹಾಗೆ ಸರಿಯಾದ ಉತ್ತರ ಕಳುಹಿಸಿದ್ದೀರಿ. ಎರಡು ಸಂದೇಶ ಬಂದಿದೆ, ಹಾಗಾಗಿ ಹಳೆಯ ಸಂದೇಶ ನೋಡಬೇಕು. ಮೋಹನ್ ಕುಮಾರ್ ಭರಮಸಾಗರ ಚಳ್ಳಕೆರೆ ತಾಲೂಕಿನಿಂದ ಈ ಸಂದೇಶ ಕಳುಹಿಸಿದ್ದಾರೆ. ಅಂಬಿಕಾ ಕಸವನಹಳ್ಳಿ ಗೊಲ್ಲರಹಟ್ಟಿ ಚಿತ್ರದುರ್ಗ ಇಲ್ಲಿಂದ ಬಂದಿದೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನಹಟ್ಟಿ ಇಲ್ಲಿಂದ ಸಂದೇಶ ಬಂದಿದೆ. ಮೀರಾ ಚಿತ್ರದುರ್ಗದಿಂದ, ಹಾಗೆ ಮೋಡ್ಲಾ ಅಂತ ಹೇಳಿದ್ದೀರಿ, ಹೆಸರು ಹೇಳಿಲ್ಲ. 370 ಈ ಸಂಖ್ಯೆಯಿಂದ ನಿಮ್ಮ ಮೊಬೈಲ್ ನಂಬರ್ ಕೊನೆಗೊಳ್ತಾ ಇದೆ. ಪ್ರತಿಭಾ ರಾಘವೇಂದ್ರ ಅವರು ಚೋರನೂರಿನಿಂದ ಕಳುಹಿಸಿರುವಂಥದ್ದು. ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕು, ಹಾಗೆ ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಎಂಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಬಾಗೇನಾಳ್ ರಮ್ಯಾ ನಿತಿನ್ ಹಾಗೆ ಮನೆಯವರು ಅಂತ ಕೂಡ ಹೇಳಿದ್ದಾರೆ. ಮಿತ್ರ ಶ್ರೀಶಾ ಪೂರ್ಣಿಮಾ ಚಿತ್ರದುರ್ಗದಿಂದ, ಹಾಗೆ ಎಂ ಈಶಣ್ಣ ಮುತ್ತಿಗಾರ ಹಳ್ಳಿಯಿಂದ, ಷಡಾಕ್ಷರಪ್ಪ ಪಿ ಉಪನ್ಯಾಸಕರು ಜಿ ಎನ್ ಬಡಾವಣೆ ಚಿತ್ರದುರ್ಗದಿಂದ, ಹಾಗೆ ಛಾಯಾ ನಕುಲ ಗುಳೇದಗುಡ್ಡ ಬಾಗಲಕೋಟೆ ಜಿಲ್ಲೆಯಿಂದ ಸಂದೇಶ ಬಂದಿದೆ. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೆ ನವಾಜ್, ಹಾಗೆ ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗ, ಹಾಗೆ ಸತೀಶ್ ಅವರವರು ಕಿಟ್ಟದಾಳು ಹೊಸದುರ್ಗ ತಾಲೂಕು, ಹಾಗೆ ಮುಂದಿನ ಸಂದೇಶ ಅಶೋಕ್ ಅವರು ಮಾನಂಗಿ ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ ಕಳುಹಿಸಿರುವಂಥದ್ದು. ಇವರ ಹೆಸರು ಅಶೋಕ್ ಮಾನಂಗಿ, ಓಕೆನಾ. ಹಾಗೆ ಲಕ್ಷ್ಮಿ ಪಾಲವನಹಳ್ಳಿ ಟೈಲರ್ ಅಂತ ಹೇಳ್ತಾ ಇದ್ದಾರೆ. ಶಶಿಕಲಾ ಸಾಯಿನಾಥ್ ಎಂಕೆಹಟ್ಟಿಯಿಂದ ಇನ್ನೂ ಮುಖ, ಓಕೆ, ಇದು ಎರಡು ಸಂದೇಶ ಕಳುಹಿಸಿದ್ದೀರಿ. ಯಾರು ಅಂದರೆ ಋಷಭೇಂದ್ರಪ್ಪ ಅವರು ಹೆಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಬಂದಿರುವಂಥ ಸಂದೇಶ ಯಾರದು ಅಂದರೆ ಮಹಾಂತೇಶ್ ಅವರದು. ಅನುರಾಧ ತಿಪ್ಪೇಸ್ವಾಮಿ ಶಿಕ್ಷಕಿ ಅಂತ ಹೇಳ್ತಾ ಇದ್ದಾರೆ ಸಿಕ್ಕೇಪುರ ಚಿತ್ರದುರ್ಗದಿಂದ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಇನ್ನು ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್, ಜಿ ಹೆಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ, ನಾಗವೇಣಿ ಸತೀಶ್, ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ, ಇನ್ನು ಶಿಲ್ಪಾ ವಿದ್ಯಾನಗರದಿಂದ, ಹಾಗೆ ದಾವಣಗೆರೆ ತಾಲೂಕು ಗುಮ್ಮನೂರಿನಿಂದ ಟೈಲರ್ ಚನ್ನಪ್ಪ ಅವರು, ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಹಾಗೆ ಸುಳಿವು ಸೂಪರ್ ಅಂತ ಹೇಳಿದರಿ, ಒಗಟಿಗೆ ಗೀತೆಗಳ ಸುಳಿವು ಸೂಪರ್ ಅಂತ ಹೇಳಿದಿರಿ. ಯಾರು ಅಂದರೆ ತಿಪ್ಪೇಸ್ವಾಮಿ ಅವರು ರಾಮತೀರ್ಥ ಹರಿಹರ ತಾಲೂಕಿನಿಂದ ಕಳುಹಿಸಿರುವಂಥದ್ದು. ಹಾಗೆ ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ. ಮುಂದಿನ ಸಂದೇಶ ಮೇನಕಾ ಉಮೇಶ್ ಅವರು ಚೌಡೇಶ್ವರಿ ಬಡಾವಣೆಯಿಂದ ಸಂದೇಶ ಕಳುಹಿಸಿದ್ದಾರೆ ಚಿತ್ರದುರ್ಗದಿಂದ. ಶಿಲ್ಪಾ ಗಾರ್ಲಪೇಟ್ ಮತ್ತು ಅಮೂಲ್ಯ ಗಾರ್ಲಪೇಟ್ ಅವರು ನೆಹರು ನಗರ ಚಿತ್ರದುರ್ಗದಿಂದ. ಹಾಗೆ ಇಂದ್ರಜಿತ್ ಸಾಯಿನಾಥ್ ಅವರು ಎಂಕೆಹಟ್ಟಿಯಿಂದ ಸಂದೇಶ ಇವ್ರದ್ದು ಬಂದಿರುವಂಥದ್ದು. ಓಕೆ ಸ್ನೇಹಿತರೆ, ಸಂದೇಶಗಳನ್ನು ಕಳುಹಿಸಿದ್ರಿ. ಹೌದು, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ರಿ ಅನ್ನುವಂಥದ್ದು ತುಂಬ ಖುಷಿ ಪಡುವಂಥ ಸಂಗತಿ. ಹಾಗಾದರೆ ಏನಾಗಿತ್ತು ಅಂತ ಹೇಳಿ ಒಬ್ರು ಹೇಳಿದರು, ಖುಷಿ ಆಯಿತು. ಏನು ಅಂದರೆ, ಸಂದೇಶ ಅಲ್ಲಿ ಏನು ಸುಳುವು ಇತ್ತಲ್ಲ ಹಾಡಿನ ಮೂಲಕ, ಅದು ಚೆನ್ನಾಗಿತ್ತು ಅಂತ ಕೂಡ ಹೇಳಿದ್ರೆ. ಹಾಗಾದ್ರೆ ಏನಿರಬಹುದು, ಐದು ಕೋಣೆಗೆ ಒಂದೇ ಪಡ ಸಾಲೆ ಅಂದರೆ ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆಯೇ ಅದು ಸರಿಯಾದ ಉತ್ತರ, ಅಂಗೈ ಅನ್ನುವಂಥದ್ದು. ಓಕೆ ಸ್ನೇಹಿತರೆ, ಅಂಗೈ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿತ್ತು. ಸಂದೇಶ ಕಳುಹಿಸಿದ್ದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ಮತ್ತೊಂದು ಒಗಟನ್ನು ಕೇಳ್ತೇನೆ. ಒಗಟು ಏನು ಅಂತಂದರೆ, ಒಂದೇ ಕುಪ್ಪೀಲಿ ಎರಡು ಥರ ತುಪ್ಪ. ಓಕೆ, ಒಂದೇ ಕುಪ್ಪಿಲಿ ಎರಡು ಥರ ತುಪ್ಪ. ಯಾವುದಿದು ತುಪ್ಪ, ಎರಡು ಥರ ಇದೆ ಒಂದೇ ಇದರಲ್ಲಿ ಅನ್ನುವಂಥದ್ದು ನಿಮಗೆ ಗೊತ್ತಾಯ್ತಲ್ವಾ? ಹಾಗಾದರೆ ತಡ ಯಾಕೆ, ವಾಟ್ಸಪ್ ಮೂಲಕ ನಿಮ್ಮ ಸಂದೇಶ ಕಳುಹಿಸಿಕೊಡಿ. ನಂಬರ್ ಗೊತ್ತೇ ಇದೆ, 9444826273 ಈ ಸಂಖ್ಯೆಗೆ ನಿಮ್ಮ ಸಂದೇಶ ನಿರೀಕ್ಷೆ ಮಾಡ್ತಾ ಇದೀಗ ರಕ್ತ ಕಣ್ಣೀರು ಚಿತ್ರದ ಗೀತೆ.

ಸ್ನೇಹಿತರೆ, ಮತ್ತೊಂದು ಒಗಟನ್ನ ಕೇಳಿದ್ದೆ, ಹಾಗೆ ಮತ್ತೊಂದು ಹಾಡಿನ ಕಾಲಾವಕಾಶ ಇದೆ. ಒಂದೇ ಕುಪ್ಪಿಲಿ ಎರಡು ತರ ತುಪ್ಪ ಅನ್ನುವಂಥದ್ದು ಒಗಟ ಆಗಿದೆ, ಒಗಟಿನ ಸುಳು. ಇದಕ್ಕೆ ಸರಿಯಾದ ಉತ್ತರ ಏನು ಅನ್ನುವಂಥದ್ದನ್ನು ನೀವು ಬಿಡಿಸಿ ನನಗೆ ಹೇಳಬೇಕು. ಮತ್ತೊಂದು ಹಾಡನ್ನು ಕೇಳೋಣ. ಚಿತ್ರ ಯಾವುದು ಅಂತ ನಾನು ಆಮೇಲೆ ನಿಮಗೆ ಹೇಳ್ತೇನೆ.

ಸ್ನೇಹಿತರೆ, ಇದು ಯಾವ ಚಿತ್ರದ ಹಾಡು ಅಂತ ನೀವು ಗುರುತಿಸಿದ್ರೆ ಹಾಗೆ ಒಂದು ಒಗಟಿನ ಉತ್ತರ ಕೂಡ ಗೊತ್ತಾಗ್ತಿತ್ತು. ಆದ್ರೂ ಸರಿಯಾದ ಉತ್ತರವನ್ನ ಕಳುಹಿಸಿದಿರಿ ಅಂತ ಹೇಳ್ತಾ ಈಗ ನೋಡೋಣ ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ಅನ್ನುವಂಥದ್ದು. ಹೊನ್ನೂರಲ್ಲಿ ಹನುಮಂತಾಪುರ ಜಗಳೂರು ತಾಲೂಕಿನಿಂದ, ನೇತ್ರ ನಟರಾಜು ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟಿನಿಂದ, ವಿನಾಯಕ ಮತ್ತು ಕನ್ನಿಕ ಅವರು ಚೋರನೂರು ಇಲ್ಲಿಂದ ಸಂದೇಶ ಕಳುಹಿಸಿದರೆ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಸಣ್ಣ ಬೋರಯ್ಯ ಬೋರಮ್ಮ ಬಚ್ಚಬೋರನ ಹಟ್ಟಿಯಿಂದ, ಹಾಗೆ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ ಚಳ್ಳಕೆರೆ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬಾಗೇನಾಳ್ ರಮ್ಯಾ ನಿತಿನ್ ಹಾಗೂ ಮನೆಯವರು, ನಾಗೇಂದ್ರಪ್ಪ ಉಡೇವು ಮೊಳಕಾಲ್ಮೂರು ತಾಲೂಕಿನಿಂದ, ಇನ್ನು ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಹಾಗೆ ಹರಪನಹಳ್ಳಿ ತಾಲೂಕು ಚಿಗಟೇರಿಯಿಂದ ಕೆಂಚನಗೌಡ ರಮೇಶ್ ಅವರು, ನಾಗವೇಣಿ ಸತೀಶ್, ರೋಹಿತ್ ಕನ್ನಿಕ ರಸ್ತೆ ಚಿತ್ರದುರ್ಗದಿಂದ, ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಮೇನಕ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಹಾಗೆ ಶೋಭಾ ಲೋಕೇಶ್ ಗಾರಹಟ್ಟಿ ಚಿತ್ರದುರ್ಗ, ಇನ್ನು ಪೂಜಾ ಗೋಪನಹಳ್ಳಿ ಗ್ರಾಮ ಅಂತ ಹೇಳ್ತಾ ಇದ್ರೆ ಚಳ್ಳಕೆರೆ ತಾಲೂಕು, ಹಾಗೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ದಾವಣಗೆರೆ ತಾಲೂಕು, ಗುಮ್ಮನೂರಿನಿಂದ ಟೈಲರ್ ಚನ್ನಪ್ಪ ಅವರು, ಛಾಯಾ ನಕುಲ ಗುಳೇದಗುಡ್ಡ ಬಾಗಲಕೋಟೆ ಇಲ್ಲಿಂದ ಬಂದಿದೆ ಸಂದೇಶ ಇರುವುದು ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಿಂದ. ಲತಾ ಸುಹಾಸ್ ಅವರು ಹೊಸಕೋಟೆಯಿಂದ, ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಈ ಸಂದೇಶ ಬಂದಿದೆ. ಹಾಗೆ ಅವರು ಸುಮಾರು ವಿವರಣೆ ಜೊತೆಗೆ ಕಳುಹಿಸಿದಿರಿ. ಷಡಾಕ್ಷರ ಪಪ್ಪಿ ಅವರು ಉಪನ್ಯಾಸಕರು ಅಂತ ಹೇಳ್ತಾ ಇದ್ದಾರೆ, ಜಿಎನ್ ಬಡಾವಣೆ ಚಿತ್ರದುರ್ಗದಿಂದ. ಮತ್ತೊಂದು ಸಂದೇಶ ಡಿಲೀಟ್ ಆಗಿತ್ತು, ಮತ್ತೆ ಕಳುಹಿಸ್ತಾ ಇದ್ದೀರಿ. ವಿಶಾಲ ಷಡಾಕ್ಷರಪ್ಪ ಅವರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಹಾಗೆ ಷಡಾಕ್ಷರ ಪಪ್ಪಿ ಅವರು ಓಕೆ ಇವರ ಎಸ್ ತಗೊಂಡಿದ್ದೀನಿ ಇವ್ರದ್ದು. ಹಾಗೆ ಮೀರಾ ಅವರು, ಮೀರಾ ಎಲ್ಲಿಂದ, ಜಯಲಕ್ಷ್ಮಿ ಬಡಾವಣೆ ಅಂತ ಅಂದ್ಕೊಂಡಿದ್ದೀನಿ. ಶಶಿಕಲಾ ಸಾಯಿನಾಥ್ ಅವರು ಎಂ ಕೆ ಹಟ್ಟಿಯಿಂದ, ಎಂ ಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಶಿಲ್ಪಾ ವಿದ್ಯಾ

ಎನ್ ವಿದ್ಯಾನಗರದಿಂದ ಶಿಲ್ಪಾ ಅವರು ಕಳುಹಿಸಿರುವಂತದ್ದು. ಹಾಗೆ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಚರಿತ್ನಾಗ್ ಸ್ನೇಹನಾಗ್ ಅರ್ಜುನ್ ಕೊಳ್ಳೇಗಾಲದಿಂದ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಇನ್ನು ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಹಾಗೆ ವೀಣಾ ಸತೀಶ್ ಮತ್ತು ಮಕ್ಕಳಾದ ತನ್ವಿತಾ ಮತ್ತು ಶಬರೀಶಾ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ವೀಣಾ ಅವರು ಕಳುಹಿಸಿರುವಂಥದ್ದು ಇದು ಸಂದೇಶ ಗೊತ್ತಾಗಲಿಲ್ಲ. ಅಶೋಕ್ ಮಾನಂಗಿ ಅವರು ದಾವಣಗೆರೆ ಬಡಾವಣೆ ಚಿತ್ರದುರ್ಗದಿಂದ, ಇನ್ನು ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ, ಮಹಾಂತೇಶ್ ಅವರು ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಅಂಬಿಕಾ ಕಸವನಹಳ್ಳಿ ಗೊಲ್ಲರಹಟ್ಟಿ ಚಿತ್ರದುರ್ಗ ತಾಲೂಕಿನಿಂದ, ಇನ್ನು ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ ಅವರು, ಹಾಗೆ ಸಚಿನ್ ಭಾಸ್ಕರ್ ಜಿ ಹೆಚ್ ಆರ್ ಲೇಔಟ್ ಚಿತ್ರದುರ್ಗದಿಂದ. ಓಕೆ ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದೆ ಎಲ್ಲ ಸರಿಯಾದ ಉತ್ತರಗಳೇ ಬಂದಿದೆ ಅಂತ. ಸ್ವಲ್ಪ ಅಲ್ಲಿ ಇಲ್ಲಿ ವ್ಯತ್ಯಾಸ ಕೂಡ ಆಗಿದೆ. ಸರಿಯಾದ ಉತ್ತರ ಏನು ಅನ್ನುವಂಥದ್ದು, ಹಾಗೆ ನೀವು ಅಂದ್ಕೊಂಡಿದ್ದು ಸರಿ ಇರಬಹುದು, ಆದರೆ ನಾನು ಕೇಳಿದಂಥ ಸರಿಯಾದ ಉತ್ತರ ಏನಾಗಿತ್ತು ಅಂತಂದರೆ, ಒಂದೇ ಕುಪ್ಪಿಲಿ ಎರಡು ಥರ ತುಪ್ಪ ಅಂತ ಅನ್ನೋದಕ್ಕೆ ಸರಿಯಾದ ಉತ್ತರ ಬಂದು ಮೊಟ್ಟೆ ಆಗಿತ್ತು. ಓಕೆ ಸ್ನೇಹಿತರೆ, ಮೊಟ್ಟೆ ತತ್ತಿ ಅಂತ ಕೂಡ ಹೇಳಿದ್ದೀರಿ. ಹೌದು, ತತ್ತಿ ಮೊಟ್ಟೆ ಎಲ್ಲದೂ ಒಂದೇ ಆಗಿದೆ. ಹಾಗೆ ತೆಂಗಿನಕಾಯಿ ಅಂತ ಒಂದಷ್ಟು ಉತ್ತರಗಳು ಕೂಡ ಬಂದಿದೆ. ಇಲ್ಲಿ ಸರಿಯಾದ ಉತ್ತರ ಬಂದು ಮೊಟ್ಟೆ ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿದೆ ಮೊಟ್ಟೆ ಒಳಗಡೆ ಹೇಗಿರುತ್ತೆ ಅಂತ. ಒಂದು ಹಳದಿ ಭಾಗ ಮತ್ತು ಬಿಳಿ ಭಾಗ, ಎರಡು ಭಾಗಗಳಿರುತ್ತಲ್ಲ, ಅದನ್ನು ಇಲ್ಲಿ ನಮ್ಮ ಏನು ಈ ಒಗಟನ ರೂಪಿಸಿದಂಥವರು ತುಪ್ಪಕ್ಕೆ ಹೋಲಿಸಿಬಿಟ್ಟು ಒಂದೇ ಕುಪ್ಪಿಲಿ ಎರಡು ಥರ ತುಪ್ಪ ಅಂತ ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಇಷ್ಟ ಆಯಿತು ಅಂತ ಭಾವಿಸ್ತಾ, ಹಾಗೆ ನಾನು ಹೇಳಿದ್ನಲ್ವಾ ಚಿತ್ರದ ಹೆಸರು ಏನು ಅಂತ, ಒಂದು ಮೊಟ್ಟೆಯ ಕಥೆ ಚಿತ್ರದ ಗೀತೆಯನ್ನು ನಾನು ನಿಮಗೆ ಕೇಳಿಸಿದ್ದು. ಹಾಗಾಗಿ ಆ ಚಿತ್ರ ಯಾವುದು ಅಂತ ಗೊತ್ತಾಗಿದ್ದರೆ ನಿಮಗೆ ಉತ್ತರ ಕೂಡ ಹೊಳೆದಿತ್ತು ಅಂತ ಒಂದು ಪುಟ್ಟ ಸುಳುವನ್ನು ಕೂಡ ಕೊಟ್ಟಿದೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಹೌದು ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಆಗಿದೆ. ಒಗಟಿಗೊಂದು ಪದ ವಾಟ್ಸಪ್ ಆಧಾರಿತ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

ಸ್ನೇಹಿತರೆ ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಚಿತ್ರದುರ್ಗದ ಅಭಿವೃದ್ಧಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ನಾಜಿರುದ್ದೀನ್ ಮತ್ತು ಚಿತ್ರದುರ್ಗ ಡಯಟ್ನ ಉಪ ಪ್ರಾಚಾರ್ಯರಾದ ನಾಗಭೂಷಣ್ ಎಸ್ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೆ 2026-27 ಸಾಲಿನ ಶಾಲಾ ದಾಖಲಾತಿ ಮತ್ತು ಜಾಗೃತಿ ಅಭಿಯಾನ ಕುರಿತು ಪ್ರಶ್ನೆಗಳಿದ್ರೆ ಕೇಳಬಹುದು. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ.

0: ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರವನ್ನ ಚಂದ್ರೊಳ್ಳಿ ಪ್ರಸಾರದಲ್ಲಿ ಇದೀಗ ಕೆಲವು ಪ್ರಕಟಣೆಗಳು.
1: ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
4: ನಮಸ್ಕಾರ ನಿನಗೆ ಭಾಸ್ಕರ.
5: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
4: ನಮನ ನಮನ.
5: ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 FM. ಭಕ್ತಿಭಾವದ ಧಾರೆ ನಮನ ನಮನ ನಮನ.
6: ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ.
7: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರ

0: ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
1: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
2: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
1: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
3: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
2: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
1: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
4: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ, ನಮ್ಮ ಹೊಣೆಗಾರಿಕೆ.
5: ಸವಿ ಸವಿ ನೆನಪು,
6: ಸವಿ ಸವಿ ನೆನಪು,
5: ಸವಿ ಸವಿ ನೆನಪು.
7: ಹಾಡು ಹಳೆಯದಾದರೇನು, ಭಾವ ನವನವೀನ. ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: coordination with the local police and civil administration is essential to identify those receiving such consignments and to neutralize the threats effectively. External Affairs Minister Dr. S. Jayashankar chaired the Quad Foreign Ministers meeting in New Delhi today. Foreign Minister of Australia Penny Wong, Foreign Minister of Japan Toshimitsu Motegi, and U.S. Secretary of State Marco Rubio attended the meeting. Addressing a joint press conference after the meeting, Dr. Jayashankar emphasized on further strengthening cooperation among the Quad nations in addition to assisting others. Dr. Jayashankar emphasized that Indo-Pacific region must remain a driver for global growth and stability. He said that as maritime democracies, pluralistic societies and market economies, Quad nations share the responsibility towards a free and open Indo-Pacific.
1: Over the past several months, our officials have advanced collaboration across key Quad priorities, including maritime security, critical technologies, economic resilience, and HADR. We have seen encouraging progress on many initiatives. As maritime democracies, pluralistic societies, and market economies, we share a responsibility towards a free and open Indo-Pacific. The region must remain a driver of global growth and stability.
0: In a statement, U.S. Secretary of State Marco Rubio said the U.S. will be hosting Quad partners later this year for a fuel security forum to further expand this. In his joint press statement, Japanese Foreign Minister Toshimitsu Motegi emphasized the importance of diplomatic efforts in ensuring free and safe navigation in the Strait of Hormuz as well as bringing stability to West Asia. Australian Foreign Minister Penny Wong said Quad has announced the strongest ever commitment from the Quad to the Pacific through the Quad Ports of the Future Partnership. The Quad Foreign Ministers Meeting joint statement said the Quad nations discussed the situation in West Asia and reaffirmed support for the ongoing diplomatic efforts and hope for lasting peace in the region. Addressing a press conference after the conclusion of the meeting, Additional Secretary in the Ministry of External Affairs, K. Nagaraj Naidu, said the meeting reaffirmed the Quad's commitment to a free and open Indo-Pacific.
2: The meeting reaffirmed the Quad's commitment to a free and open Indo-Pacific and emphasized that the Quad continues to evolve as a practical and an action-oriented platform, delivering tangible benefits for the region. Discussions focused around four pillars of Quad cooperation. The first pillar is maritime and transnational security. Two, economic prosperity and security. Three, critical and emerging technologies. And four, humanitarian assistance and disaster response.
0: On to sports. The playoffs in IPL cricket are beginning today with Gujarat Titans taking on defending champions Royal Challengers Bengaluru in qualifier 1 in Dharamshala this evening. The match is scheduled to begin at 7:30 p.m. The winner of the match will directly advance to the final. And that is the end of this news bulletin.
3: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಇದೀಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
4: ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. 6:15 ತಿಪಟೂರು ತಾಲೂಕು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀ ಮಠದ ಸೇವಾ ಚಟುವಟಿಕೆಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀ ಮಠ ಕೆರೆಗೋಡಿ ತಿಪಟೂರು. 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿಯ ಹೇಮಣ್ಣ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಅವಲೋಕನ. ನಮ್ಮ ನಿಲಯದಿಂದ 6:51 ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ. ಪ್ರಸ್ತುತ ಸನ್ನಿವೇಶದಲ್ಲಿ ಸಮಗ್ರ ಕೃಷಿಯ ಮಹತ್ವ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಟಿಎನ್ ದೇವರಾಜ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ನಂತರ ರೈತರಿಗೆ ಸಲಹೆ ಕೇಳುವಿರಿ. 7:45 ಬೆರಳು ತೋರಿದರೆ ಕುರಿತು ಮಾತನಾಡುತ್ತಾರೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ. ರಾತ್ರಿ 8:00 ಜನರಂಜನಿ ವಾಟ್ಸಪ್ ಆಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳನ್ನು ಆಲಿಸುವಿರಿ. 9:15 ಭಾವಗೀತೆಗಳು ಮೂಡಿಬರಲಿವೆ. 9:30 ಸವಿ ನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 10:00 ಗಂಟೆಯಿಂದ 11:00 ಗಂಟೆಯವರೆಗೆ

0: ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇವಿಷ್ಟು ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇನ್ನು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಈ ರೀತಿಯಾಗಿದೆ. ದುರ್ಗೋದಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ನಮನ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಎಎಸ್ಎನ್ ಹೆಬ್ಬಾರ್ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ ಕೇಳುವಿರಿ. 6:45 ತಿಪಟೂರು ತಾಲೂಕು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು ಕುರಿತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:50 ಆರೋಗ್ಯ ಬಿಂದು, ಈರುಳ್ಳಿಯ ಔಷಧೀಯ ಗುಣಗಳನ್ನು ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಪುಷ್ಪಲತಾ. 7:15 ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ, ಭಾಗವಹಿಸುತ್ತಾರೆ ಡಾಕ್ಟರ್ ಸುನೀತಾ, ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 8:30 ಮತ್ತು 9:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 9:05 ನಲ್ನುಡಿ ಬದುಕಿಗೊಂದು ಹಿತ ನುಡಿ ಗಿರಿಜಾಬಾಯಿ ಅವರಿಂದ. 9:10 ಮೂಡಿಬರಲಿದೆ ಕಾಮನ ಬಿಲ್ಲು. 10:00 ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನಿನ್ ಕಾರ್ಯಕ್ರಮ. 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಅಭಿವೃದ್ಧಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ನಾಜಿರುದ್ದೀನ್ ಮತ್ತು ಚಿತ್ರದುರ್ಗದ ಡಯಟ್ನ ಉಪ ಪ್ರಾಚಾರ್ಯರಾದ ನಾಗಭೂಷಣ್ ಎಸ್ ಅವರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕಾವ್ಯ ಡಿ. 11:00 ಜನಪದ ಗೀತೆಗಳನ್ನು ಆಲಿಸುವಿರಿ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಸ್ಥಳ ಪರಿಚಯ. ನಿಲಯದ ಮದಕರಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಅನಿತಾ ಶೆಟ್ಟಿ ಮೂಡಬಿದಿರಿ ಅವರಿಂದ ಸಣ್ಣ ಕಥೆ ಅವಳ ಹೆಜ್ಜೆ. 12:35 ಆರೋಗ್ಯ ಸಂಚಿಕೆ, ಲೂಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಉಮಂಗ್ ಕುರಿತು ಮಾಹಿತಿ. ನಮ್ಮ ನಿಲಯದಿಂದ 1:20 ಕಾರ್ಯಕ್ರಮ ಉಲ್ಲಾಸ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 3:00 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ತಾ ಇದ್ವಿ. ಹಾಗೆ ನಾಳೆ ಚಂದ್ರೋಳಿ ಪ್ರಸಾರದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ. 5:30 ನಿಮ್ಮ ಮಾತು ನಮ್ಮ ಹಾಡು ನೇರ ಫೋನಿನ್ ಕಾರ್ಯಕ್ರಮ. 6:15 ತಿಪಟೂರು ತಾಲೂಕು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಚಟುವಟಿಕೆಗಳು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ಕೆರೆಗೋಡಿ ತಿಪಟೂರು. 6:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ಚನ್ನಮ್ಮ ನಾಗತಿ ಹಳ್ಳಿಯ ಕಮಲಮ್ಮ ಮತ್ತು ಸಂಗಡಿಗರಿಂದ ಮಾರಮ್ಮ ದೇವಿ ಪದ ಕೇಳಲಿದ್ದೀರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ರಸವಾರ್ತೆ. ನಮ್ಮ ನಿಲಯದಿಂದ 6:51 ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ. ಸ್ವ ಉದ್ಯೋಗದಲ್ಲಿನ ಅನುಭವಗಳನ್ನು ಕುರಿತು ದಾವಣಗೆರೆ ಬಸವರಾಜ್ ಪೇಟೆಯ ಶೋಭಾ ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಕೋಪನಹಳ್ಳಿ. 7:45 ಹಿಂದಿ ಚಿತ್ರಗೀತೆಗಳು. ರಾತ್ರಿ 8:00 ಜನರಂಜನಿ. ಕೇಳುಗರ ಮೆಚ್ಚಿನ ನೇರ ಫೋನಿನ್ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳನ್ನು ಆಲಿಸುವಿರಿ. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಅಂತಾರಾಷ್ಟೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ. 10:00-11:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಚಿತ್ರದುರ್ಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
5: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಿಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ,

0: ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ, ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
1: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
1: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು
2: 9845450395.
3: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
4: ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಜನಪದ ಸಂಗೀತ ಕಾರ್ಯಕ್ರಮ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೇಳೋಣ ಚಿತ್ರದುರ್ಗ.

0: ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಕೇಳೋಣ ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿಯ ಹೇಮಣ್ಣ ಮತ್ತು ಸಂಗಡಿಗರಿಂದ ಭಜನೆ ಪದ.
4: ಭಜನೆ.

0: ಚಿತ್ರದುರ್ಗ ತಾಲೂಕು ಬಸ್ತಿಹಳ್ಳಿಯ ಹೇಮಣ್ಣ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳ್ತಾ ಇದ್ರಿ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ಗಮನಿಸಿ, ನಾಳೆ ಇದೇ ಸಮಯಕ್ಕೆ ಚಳ್ಳಕೆರೆ ತಾಲೂಕು ಚನ್ನಮ್ಮನಾಗತಿ ಹಳ್ಳಿಯ ಕಮಲಮ್ಮ ಮತ್ತು ಸಂಗಡಿಗರಿಂದ ಮಾರಮ್ಮ ದೇವಿ ಕುರಿತ ಪದ ಕೇಳಲಿದ್ದೀರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ.

ಆಕಾಶವಾಣಿ ಅವಲೋಕನ ವಿಷಯ ಜಲಜೀವನ್ ಮಿಷನ್ ಅಡಿ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳ ಮನೆಗಳಿಗೆ ನಲ್ಲಿ ನೀರು ಸಂಪರ್ಕ. ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಪೈಪ್ಲೈನ್ಗಳು, ಪಂಪ್ಗಳು ಮತ್ತು ಶೇಖರಣಾ ವ್ಯವಸ್ಥೆಗಳಂತಹ ಮೂಲಸೌಕರ್ಯಗಳ ಅಗತ್ಯವಿದೆ. ಆದರೆ ಉಕ್ಕು ಮತ್ತು ಕಾಂಕ್ರೀಟ್ನ ಈ ಜಾಲಗಳ ಆಚೆಗೆ ನೀರಿನ ವ್ಯವಸ್ಥೆಗಳು ಪ್ರತಿದಿನವೂ ಅವುಗಳನ್ನು ನಡೆಸುವ ಜನರ ಮೂಲಕ ಸುಸ್ಥಿರವಾಗಿರುತ್ತವೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ಚುನಾಯಿತ ಪ್ರತಿನಿಧಿಗಳು, ಸ್ವಸಹಾಯ ಗುಂಪುಗಳ ಸದಸ್ಯರು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿ ಗ್ರಾಮೀಣ ಮಟ್ಟದಲ್ಲಿ ಒಗ್ಗೂಡಿ ಸ್ಥಳೀಯ ನೀರು ಸರಬರಾಜು ವ್ಯವಸ್ಥೆಗಳನ್ನು ನಿರ್ವಹಿಸಲು, ಮೇಲ್ವಿಚಾರಣೆ ಮಾಡಲು ಮತ್ತು ನಿರ್ವಹಣೆ ಮಾಡಲು ಶ್ರಮಿಸುತ್ತಿದ್ದಾರೆ. ಇದು ಗ್ರಾಮೀಣ ಮನೆಗಳಿಗೆ ಸುರಕ್ಷಿತ ಕುಡಿಯುವ ನೀರನ್ನು ತಲುಪಿಸಲು ಬೆಂಬಲ ನೀಡುತ್ತಿದೆ. 2019 ಆಗಸ್ಟ್ನಲ್ಲಿ ಪ್ರಾರಂಭವಾದ ಜಲಜೀವನ್ ಮಿಷನ್ ಪ್ರತಿಯೊಂದು ಗ್ರಾಮೀಣ ಮನೆಗಳಿಗೂ ಕಾರ್ಯನಿರ್ವಹಿಸುವ ಮನೆ ನಲ್ಲಿ ಸಂಪರ್ಕದ ಮೂಲಕ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ಕೇವಲ 3.23 ಕೋಟಿ ಗ್ರಾಮೀಣ ಮನೆಗಳು ಮಾತ್ರ ನಲ್ಲಿ ನೀರಿನ ಸಂಪರ್ಕವನ್ನು ಹೊಂದಿದ್ದವು. 2026 March 3 ಹೊತ್ತಿಗೆ ದೇಶಾದ್ಯಂತ 15.82 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳು ತಮ್ಮ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆಯನ್ನು ಹೊಂದಿವೆ. ಇದು ಸಾರ್ವತ್ರಿಕ ಗ್ರಾಮೀಣ ಕುಡಿಯುವ ನೀರಿನ ವ್ಯಾಪ್ತಿಗೆ ಭಾರತದ ನಿರಂತರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. 2026-27 ಕೇಂದ್ರ ಆಯವ್ಯಯದಲ್ಲಿ ಈ ಯೋಜನೆಗಾಗಿ 67,670 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಮತ್ತು ಯೋಜನೆಯನ್ನು 2028 ವಿಸ್ತರಿಸಲಾಗಿದೆ. ದೇಶಾದ್ಯಂತ ಗ್ರಾಮೀಣ ಕುಡಿಯುವ ನೀರಿನ ಮೂಲಸೌಕರ್ಯದ ಈ

ಕ್ಷಿಪ್ರ ವಿಸ್ತರಣೆಗೆ ತಳಮಟ್ಟದಲ್ಲಿ ಕೆಲಸ ಮಾಡುವ ಸಾವಿರಾರು ವ್ಯಕ್ತಿಗಳ ಶ್ರಮವು ಬೆಂಬಲವಾಗಿದೆ. ಹಳ್ಳಿಗಳಾದ್ಯಂತ ನೀರಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವ, ಕಾರ್ಯಾಚರಣೆಗಳನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ತಮ್ಮ ಸಮುದಾಯಗಳಿಗೆ ನೀರಿನ ಗುಣಮಟ್ಟವನ್ನು ರಕ್ಷಿಸುವ ಜನರ ಸಮರ್ಪಣೆಯಲ್ಲಿ ಈ ಪ್ರಯತ್ನಗಳು ಕಂಡುಬರುತ್ತವೆ. ಇಂತಹ ಕೊಡುಗೆಗಳನ್ನು ಸಂಭ್ರಮಿಸಲು ಮತ್ತು ಪ್ರೋತ್ಸಾಹಿಸಲು ಜಲ ಮಹೋತ್ಸವ 2026 ಸಂದರ್ಭದಲ್ಲಿ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಗಳಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ನೀಡಿ ಗೌರವಿಸಿದರು. ಒಂದು ಉದಾಹರಣೆ ಎಂದರೆ ಗುಜರಾತ್ನ ನವಸಾರಿ ಜಿಲ್ಲೆಯ ಗಣದೇವಿ ತಾಲೂಕಿನ ಮಾಣಿಕ್ಪುರ ಗ್ರಾಮದಲ್ಲಿ ನೀರಿನ ಗುಣಮಟ್ಟ ಪರಿಶೀಲನಾ ತಂಡದ ಸಕ್ರಿಯ ಭಾಗವಹಿಸುವಿಕೆಯ ಮೂಲಕ ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ನಡೆಯುತ್ತಿದೆ. ಈ ತಂಡದ ಸದಸ್ಯೆಯಾದ ಫಾಲ್ಗುಣಿ ಬೆನ್ ಸಂಜಯ್ ಭಾಯ್ ರಾಥೋಡ್ ಅವರು ಜಲ ಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮದ ಮನೆಗಳಿಗೆ ಸುರಕ್ಷಿತ ನೀರು ಪೂರೈಕೆಯಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಫೀಲ್ಡ್ ಟೆಸ್ಟ್ ಕಿಟ್ ಬಳಸಿ ನಿಯಮಿತವಾಗಿ ಕುಡಿಯುವ ನೀರಿನ ಪರೀಕ್ಷೆಯನ್ನು ನಡೆಸುತ್ತಾರೆ. ಕಳೆದ 3 ತಿಂಗಳಲ್ಲಿ ಅವರು ಗ್ರಾಮದ ಎಲ್ಲ ವಸತಿ ಪ್ರದೇಶಗಳಿಂದ ಮಾದರಿಗಳನ್ನು ಸಂಗ್ರಹಿಸಿ ಮನೆ ಮಟ್ಟದಲ್ಲಿ 19 ನೀರಿನ ಮಾದರಿಗಳನ್ನು ಪರೀಕ್ಷಿಸಿದ್ದಾರೆ. ಪರೀಕ್ಷೆಯ ಜೊತೆಗೆ ಸಮುದಾಯದಲ್ಲಿ ನೀರಿನ ಗುಣಮಟ್ಟ ಮತ್ತು ಮನೆ ಮಟ್ಟದಲ್ಲಿ ಕ್ಲೋರಿನೀಕರಣದಂತಹ ಸೋಂಕು ನಿವಾರಕ ಪದ್ಧತಿಗಳ ಬಗ್ಗೆ ಜಾಗೃತಿ ಚಟುವಟಿಕೆಗಳನ್ನು ಉತ್ತೇಜಿಸುವ ಮೂಲಕ ಸುರಕ್ಷಿತ ಕುಡಿಯುವ ನೀರನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತಿದ್ದಾರೆ. ನೀರಿನ ಗುಣಮಟ್ಟದ ಪರೀಕ್ಷಾ ಫಲಿತಾಂಶಗಳನ್ನು ಅವರು ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಖಚಿತಪಡಿಸುತ್ತಾರೆ. ನೀರಿನ ಗುಣಮಟ್ಟದ ಬಗ್ಗೆ ಯಾವುದೇ ಆತಂಕವಿದ್ದರೆ ನಿಗದಿತ ನಿಯಮಗಳ ಪ್ರಕಾರ ಪ್ರಯೋಗಾಲಯ ಪರೀಕ್ಷೆಯ ಮೂಲಕ ಮಾದರಿಗಳನ್ನು ಮರು ಪರಿಶೀಲಿಸಲಾಗುತ್ತದೆ. ಗ್ರಾಮ ಪಂಚಾಯತ್ನ ಚುನಾಯಿತ ಸದಸ್ಯೆಯೂ ಆಗಿರುವ ಫಾಲ್ಗುಣಿ ಬೆನ್ ಅವರು ಭುಲ್ಕು ಮಹಿಳಾ ಬಚತ್ ಮಂಡಲ ಎಂಬ ಸ್ವಸಹಾಯ ಗುಂಪಿನೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಮತ್ತು ಗ್ರಾಮದಲ್ಲಿ ಆಶಾ ಕಾರ್ಯಕರ್ತೆಯಾಗಿಯೂ ಸೇವೆ ಸಲ್ಲಿಸುತ್ತಾ ಸಾರ್ವಜನಿಕ ಆರೋಗ್ಯ ಜಾಗೃತಿ ಮತ್ತು ಸಮುದಾಯ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ನೀರಿನ ಗುಣಮಟ್ಟದ ಮೇಲ್ವಿಚಾರಣೆ ಮತ್ತು ಸಮುದಾಯದ ಸಹಭಾಗಿತ್ವದಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆಯು ಗ್ರಾಮದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ನಿರ್ವಹಣೆಯನ್ನು ಬಲಪಡಿಸಲು ಸಹಕಾರಿಯಾಗಿದೆ. ಇದಕ್ಕಾಗಿ ಇವರು ರಾಷ್ಟ್ರಪತಿಗಳ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಸ್ಥಳೀಯ ಸಹಭಾಗಿತ್ವದಲ್ಲಿ ಕರ್ನಾಟಕ, ಲಡಾಖ್, ಗುಜರಾತ್, ಜಾರ್ಖಂಡ್, ಉತ್ತರ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಸಹ ಗ್ರಾಮೀಣ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಸುಧಾರಿಸಲಾಗಿದೆ. ಜಲಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಿಸಲಾದ ಮೂಲಸೌಕರ್ಯಗಳ ಜೊತೆಗೆ ಗ್ರಾಮ ಪಂಚಾಯಿತಿಗಳು, ಮಹಿಳಾ ಸ್ವಸಹಾಯಕ ಗುಂಪುಗಳು, ತರಬೇತಿ ಪಡೆದ ಸ್ವಯಂ ಸೇವಕರು ಮತ್ತು ತಾಂತ್ರಿಕ ಸಿಬ್ಬಂದಿಗಳ ತೊಡಗಿಸಿಕೊಳ್ಳುವಿಕೆಯು ಗ್ರಾಮ ಮಟ್ಟದಲ್ಲಿ ಈ ವ್ಯವಸ್ಥೆಗಳ ದೈನಂದಿನ ಕಾರ್ಯನಿರ್ವಹಣೆಗೆ ಕೊಡುಗೆ ನೀಡುತ್ತದೆ. ಇಂತಹ ಸಹಭಾಗಿತ್ವದ ಮೂಲಕ ಸಮುದಾಯಗಳು ಗ್ರಾಮೀಣ ನೀರು ಸರಬರಾಜು ಮೂಲಸೌಕರ್ಯಗಳ ಕಾರ್ಯಾಚರಣೆ, ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಬೆಂಬಲಿಸುತ್ತಿವೆ. ಇದು ದೇಶಾದ್ಯಂತದ ಮನೆಗಳಿಗೆ ಕುಡಿಯುವ ನೀರಿನ ಸೇವೆಗಳು ನಿರಂತರವಾಗಿ ತಲುಪುವುದನ್ನು ಖಚಿತಪಡಿಸಲು ಸಹಾಯ ಮಾಡುತ್ತಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಬಿಎ ಅಜರುದ್ದೀನ್. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸೇವಾ ಮಾಹಿತಿಯಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ವಿಶೇಷ ಆಯುರ್ವೇದ ತಪಾಸಣಾ ಶಿಬಿರವು ದಿನಾಂಕ 25/5/2026 30/6/2026 ನಡೆಯಲಿದ್ದು, ಬೆಳಗ್ಗೆ 9:00 to 9:30 ಉಚಿತ ತಪಾಸಣೆ ಸೌಲಭ್ಯ ಲಭ್ಯವಿರುತ್ತದೆ. ಈ ಶಿಬಿರದಲ್ಲಿ ತಪಾಸಣೆ ಹಾಗೂ ಸಲಹೆಗಳನ್ನು ಅನುಭವಿ ವೈದ್ಯರಾದ ಡಾಕ್ಟರ್ ನವೀನ್ ಬಿ ಸಜ್ಜನ್ ಹಾಗೂ ಡಾಕ್ಟರ್ ಜಗದೀಶ್ ಎಲ್ ಅವರು ನೀಡಲಿದ್ದಾರೆ. ಸ್ಥಳ: ಸುಶ್ರುತ ಆಯುರ್ವೇದ ಆಸ್ಪತ್ರೆ, ರೇವತಿ ಲಾಡ್ಜ್ ಹತ್ತಿರ, ಚಿತ್ರದುರ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971000274 ಹಾಗೂ 9513909555.
0: ಸೇವಾ ಮಾಹಿತಿಯಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು 102.6 FM. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು. ಬಳಿಕ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ರಾಜ್ಯವ್ಯಾಪಿ ಪ್ರಸಾರ.

0: ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು ನಾವು.
1: ದೇವ್ರ ದಯೆ, ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನ್ ಇಡೀ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
0: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನ?
1: ಖಂಡಿತ ಸರಿ ಹೋಗ್ತೀಯಾ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನ ಅರಿಸಿ, ಡ್ರಗ್ಸ್ ಅಲ್ಲ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯ ಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಸಲ್ಲಿಸಿದಂತಹ ಪರಿಶೀಲನಾ ಅರ್ಜಿಯನ್ನು ಸುಪ್ರೀಂಕೋರ್ಟ್ ತ್ರಿಸದಸ್ಯ ಪೀಠ ವಜಾಗೊಳಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ಕರ್ನಾಟಕದ ಪಾಲಿಗೆ ಶುಭ ಸುದ್ದಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಜನರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಅವರು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಈ ಹಿಂದಿನ ಆದೇಶದಲ್ಲೇ ಸ್ಪಷ್ಟ ಸೂಚನೆ ನೀಡಿದ್ದು, ತಮಿಳುನಾಡು ಪಾಲಿನ 127 ಟಿಎಂಸಿ ನೀರನ್ನು ಹರಿಸಬೇಕು ಎಂದು ಷರತ್ತು ವಿಧಿಸಿದೆ. ಸರ್ಕಾರ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ.

0: ಉದ್ದೇಶ ಈಡೇರಲಿದೆ ಎಂದು ಅವರು ಹೇಳಿದ್ದಾರೆ. ಕೃಷಿ ಕ್ಷೇತ್ರ ಇಂದು ಹವಾಮಾನ ವೈಪರೀತ್ಯ, ಉತ್ಪಾದನಾ ವೆಚ್ಚದ ಏರಿಕೆ, ಮಾರುಕಟ್ಟೆ ಅಸ್ಥಿರತೆ ಮತ್ತು ಕಾರ್ಮಿಕ ಸಮಸ್ಯೆಗಳು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ ಎಂದು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದಂತಹ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2.0 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಸವಾಲುಗಳಿಗೆ ಉತ್ತರ ಕೊಡುವ ಶಕ್ತಿ ಇಂದಿನ ತಂತ್ರಜ್ಞಾನ ಮತ್ತು ಕೃಷಿ ಸ್ಟಾರ್ಟ್ಅಪ್ಗಳಲ್ಲಿ ಇದೆ ಎಂದು ತಿಳಿಸಿದ್ದಾರೆ. ಸರ್ಕಾರ ಕೃಷಿಯನ್ನು ಕೇವಲ ಬದುಕಿನ ಮಾರ್ಗವಾಗಿ ನೋಡದೆ ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಡಿಜಿಟಲ್ ಕೃಷಿ, ಡ್ರೋನ್ ತಂತ್ರಜ್ಞಾನ, ಡೇಟಾ ಆಧಾರಿತ ಬೆಳೆ ನಿರ್ವಹಣೆ, ಮೌಲ್ಯವರ್ಧನೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಗಳಿಗೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಕೃಷಿ ನವೋದ್ಯಮಗಳು ಜಿಕೆವಿಕೆ ಆವರಣದಲ್ಲಿ ಇಟ್ಟಿದ್ದಂತಹ ಸ್ಟಾಲ್ಗಳಿಗೆ ಭೇಟಿ ನೀಡಿದ ಸಚಿವರು ಮಾಹಿತಿಯನ್ನು ಪಡೆದುಕೊಂಡರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಾನವ ಆನೆ ಸಂಘರ್ಷ ತಗ್ಗಿಸಲು 2,000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆ ಧಾಮ ನಿರ್ಮಿಸಲು ಸರ್ಕಾರ ಯೋಜನೆ ರೂಪಿಸಿದ್ದು 8-10 ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ 100 ಆನೆಗಳು ಕಾಡಿಗೆ ಹೋಗದೇ ಇದ್ದು ಆನೆಗಳಿಂದ ಬೆಳೆ ಮತ್ತು ಜೀವಹಾನಿ ಆಗದಂತೆ ತಡೆಯಲು ಆನೆಧಾಮ ನಿರ್ಮಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಮೈಸೂರು ಮತ್ತು ಬನ್ನೇರುಘಟ್ಟ ಮೃಗಾಲಯವಿದ್ದು ಇದರ ಜೊತೆಗೆ ಹಲವು ಪ್ರಾಣಿ ಸಂಗ್ರಹಾಲಯಗಳು ಕಾರ್ಯವನ್ನು ನಿರ್ವಹಿಸುತ್ತಿವೆ. ಹೀಗಾಗಿ ನೂತನ ಮೃಗಾಲಯ ಸ್ಥಾಪನೆ ಪ್ರಸ್ತಾಪ ಸರ್ಕಾರದ ಮುಂದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪಡಿತ ವಿತರಣೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಪ್ರತಿ ಫಲಾನುಭವಿಗಳಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ ರಾಗಿ ಮತ್ತು ಅಕ್ಕಿ ವಿತರಿಸುತ್ತಿದೆ ಎಂದು ಆಹಾರ ಮತ್ತು ನಾಗರಿಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪ್ರಕ್ರಿಯೆಯಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ರಾಗಿಯನ್ನು ಸ್ವಚ್ಛಗೊಳಿಸಿ ಬ್ಯಾಗಿಂಗ್ ಮಾಡಿ ವಿತರಿಸುವ ವಿಳಂಬವಾಗಿದೆ. ಬಾಕಿ ಇರುವ ಪಡಿತರವನ್ನು ಆಯಾ ತಿಂಗಳುಗಳಿಗೆ ಸೇರಿಸಿ ಸಂಪೂರ್ಣವಾಗಿ ವಿತರಣೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ 6 ಕೆಜಿ ರಾಗಿ, 4 ಕೆಜಿ ಅಕ್ಕಿ ವಿತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ 29-31 ಮೂರನೇ ಆವೃತ್ತಿಯ FKCCI ಗ್ಲೋಬಲ್ MSME ಕಾನ್ಕ್ಲೇವ್ 2026 ನಡೆಯಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಕೇಂದ್ರ ಸರ್ಕಾರದ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವಾಲಯ, ರಾಜ್ಯ ಸರ್ಕಾರದ ಸಣ್ಣ ಕೈಗಾರಿಕಾ ಇಲಾಖೆಯ ಬೆಂಬಲದೊಂದಿಗೆ ಸಮ್ಮೇಳನ ಆಯೋಜನೆ ಮಾಡಲಾಗಿದ್ದು, ಪ್ರಮುಖವಾಗಿ ಎಂಜಿನಿಯರಿಂಗ್ ಕ್ಷೇತ್ರದ ತಯಾರಿಕೆ ಮತ್ತು ಸೇವೆಗಳನ್ನು ಕೇಂದ್ರೀಕರಿಸಲಾಗಿದೆ. FKCCI ಅಧ್ಯಕ್ಷೆ ಉಮಾರೆಡ್ಡಿ ಮಾತನಾಡಿ, ಸಣ್ಣ ಕೈಗಾರಿಕಾ ವಲಯವು ಪರಸ್ಪರ ಸಂಪರ್ಕ ಸಾಧಿಸಲು ಮತ್ತು ಸಹಕಾರ ಬೆಳೆಸಿಕೊಳ್ಳಲು ಹೊಸ ಅವಕಾಶಗಳನ್ನು

0: ವೀಕ್ಷಿಸಲು ಈ ಸಮ್ಮೇಳನ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಹೆಚ್ಡಿ ಕೋಳಿಕಾರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕತೆ ಹಾಗೆ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: ಇವತ್ತು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನತಕ್ಕಂತಹ ವಿನೂತನ ಯೋಜನೆಯನ್ನ ಭಾರತ ಸರ್ಕಾರದ ವತಿಯಿಂದ ಅನುಷ್ಠಾನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 12 ಲಕ್ಷ ಮಣ್ಣು ಆರೋಗ್ಯ ಚೀಟಿಗಳನ್ನ ಬೆಳಗಾವಿ ಜಿಲ್ಲೆಯ ರೈತ ಬಾಂಧವರಿಗೆ ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಂದ್ರೆ ಈ ನೀರನ್ನ ಮಿತವ್ಯವಾಗಿ ಬಳಸಬೇಕು. ಅದರ ಸಲುವಾಗಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳಿ PMKSY ಯೋಜನೆಯನ್ನ ಭಾರತ ಸರ್ಕಾರ ರಾಜ್ಯ ಸರ್ಕಾರದ ಸಹಯೋಗದೊಳಗೆ 60-40 ರೇಷೋ ಒಳಗೆ ಮಾಡ್ತಾ ಇದ್ದೀವಿ.
0: ಹೈಕೋರ್ಟ್ ಪೀಠದ ಸ್ಥಾಪನೆ ರಾಜಕೀಯ ಬೇಡಿಕೆಯಲ್ಲ, ಅದು ನಮ್ಮ ಹಕ್ಕು ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆಗೆ ಒತ್ತಾಯಿಸಿ ಕಳೆದ ಹಲವು ದಿನಗಳಿಂದ ಶಿವಮೊಗ್ಗ ವಕೀಲರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಹೋರಾಟದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭೌಗೋಳಿಕ ಸವಾಲುಗಳನ್ನು ಕಡೆಗಣಿಸಿ ಮಂಗಳೂರು ಪೀಠಕ್ಕೆ ಶಿವಮೊಗ್ಗ ಸೇರಿಸುವ ಪ್ರಸ್ತಾವನೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಲಕ್ಷಾಂತರ ಜನರ ನ್ಯಾಯಪ್ರಾಪ್ತಿಯ ಹಕ್ಕಿಗಾಗಿ ಪಕ್ಷಾತೀತವಾಗಿ ಒಗ್ಗೂಡಲು ಅವರು ಕರೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಸಲ್ಲಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವರಿಷ್ಠರ ಸಭೆಯಲ್ಲಿ ನಾಯಕತ್ವದ ಬಗ್ಗೆ ಚರ್ಚೆ ನಡೆದಿಲ್ಲ, ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ ಸ್ಪಷ್ಟನೆ. ರಾಜ್ಯಾದ್ಯಂತ ನೂತನ 150 ನಾಡ ಕಚೇರಿಗಳ ನಿರ್ಮಾಣಕ್ಕೆ ಕಂದಾಯ ಇಲಾಖೆ ಅಂಕಿತ. ರೈತರ ಆದಾಯ ಹೆಚ್ಚಿಸುವುದೇ ಸರ್ಕಾರದ ಗುರಿ, ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ. 2000 ಹೆಕ್ಟೇರ್ ಪ್ರದೇಶದಲ್ಲಿ ಆನೆಧಾಮ ನಿರ್ಮಾಣಕ್ಕೆ ಶೀಘ್ರವೇ ಟೆಂಡರ್ ಪ್ರಕ್ರಿಯೆ, ಸಚಿವ ಈಶ್ವರ್ ಖಂಡ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದ ಇರೋಣ.
3: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು, ಇವು ಡೆಂಗಿ ಜ್ವರದ ಲಕ್ಷಣಗಳು.
2: ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
3: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ, ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ

0: ಸಂಸ್ಥೆಗಳವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಗ್ರ ಕೃಷಿಯ ಮಹತ್ವ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಟಿಎನ್ ದೇವರಾಜ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ, ಹವಾಮಾನ ವರದಿ, ಮಾರುಕಟ್ಟೆ ಧಾರಣೆ ಹಾಗೆ ಜನಪದ ಗೀತೆಗಳನ್ನು ಕೇಳುವಿರಿ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಲಾಸುರಭಿ, ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಕಲಾಗಿದೆ. ಮಾರಾಟ ಮೇಳದಲ್ಲಿ ಬಾಗಲ್ಪುರಿ ಸಿಲ್ಕ್ ಸೀರೆ, ಡ್ರೆಸ್ ಮಟೀರಿಯಲ್, ಜೈಪುರಿ ಬೆಡ್ಶೀಟ್, ಬೆಂಗಾಲಿ ಕಾಟನ್ ಸ್ಯಾರಿ, ಸಾರಂಗ್ಪುರ್ ಫರ್ನಿಚರ್, ರಾಜಸ್ಥಾನ್ ಕಾಟನ್ ಟಾಪ್, ನೈಟಿ, ಖಾದಿ ಶರ್ಟ್ಸ್, ಟಾಪ್ಸ್ ದೊರೆಯುತ್ತವೆ. ಹಳೆಯ ಜರಿ ಮತ್ತು ರೇಷ್ಮೆ ಸೀರೆಗಳನ್ನು ಕೊಟ್ಟರೆ ಬದಲಿಗೆ ನಿಮಗೆ ತಕ್ಷಣ ಹಣ ನೀಡಲಾಗುವುದು. ಸ್ಥಳ ಗಾಯತ್ರಿ ಕಲ್ಯಾಣ ಮಂಟಪ, ಗಾಯತ್ರಿ ಸರ್ಕಲ್, ಚಿತ್ರದುರ್ಗ.
7: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
8: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
7: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
8: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
7: ಲಿಡ್ಕರ್, ನಂಬಿಕೆ ನಿರಂತರ.
2: ಇದೀಗ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಗ್ರ ಕೃಷಿಯ ಮಹತ್ವ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಟಿಎನ್ ದೇವರಾಜ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್.
9: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಪ್ರಸ್ತುತ ಸನ್ನಿವೇಶದಲ್ಲಿ ಸಮಗ್ರ ಕೃಷಿಯ ಒಂದು ಮಹತ್ವ, ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ
10: ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪ್ರಧಾನ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಟಿಎನ್ ದೇವರಾಜ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್
11: ನಮಸ್ತೆ.
10: ಸರ್ ಹೇಳಿ ಸರ್.
9: ಸಮಗ್ರ ಕೃಷಿ ಅಂತಂದ್ರೆ ಇವತ್ತಿನ ದಿನದಲ್ಲಿ ಸಮಗ್ರ ಕೃಷಿ ನಮ್ಮ ರೈತರು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಸರ್?
11: ಈ ವಿಷಯವೇ ಬಹಳ ವಿಶೇಷವಾದಂತಹ ವಿಚಾರ ಆಗಿದೆ. ಈ ಸಂದರ್ಭದಲ್ಲಿ ಸರ್ ನಾನು ನಿಮಗೆ ಸಮಗ್ರ ಕೃಷಿ ಪದ್ಧತಿ ತಾಂತ್ರಿಕತೆಗಳ ಬಗ್ಗೆ ಮಾತಾಡೋಕ್ಕೆ ಮೊದಲು, ಇತ್ತೀಚೆಗೆ April 22 ವಿಶ್ವ ಭೂ ದಿನಾಚರಣೆಯನ್ನ ಆಚರಿಸಿದ್ವಿ ನಾವು. ಅದು ಭೂಮಿಗೆ ಸಂಬಂಧಪಟ್ಟಂತ ವಿಚಾರ. ಆ ವಿಚಾರದ ಬಗ್ಗೆ ಕೆಲವು ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ ನಾನು ಬಯಸ್ತೇನೆ. ಯಾಕೆಂದ್ರೆ ಸಮಗ್ರ ಕೃಷಿಗೆ ತಳಹದಿನೇ ಭೂಮಿ. ಭೂಮಿ ಅಂದ್ರೆ ಒಟ್ಟಾರೆ ಭೂಮಿಯಲ್ಲಿ ನೆಲ ಅನ್ನೋದು ಬಹಳ ಮುಖ್ಯವಾಗ್ತದೆ. ನಾವು ನೆಲನ ಭೂಮಿಯ ಕಿರೀಟ ಅಂತಾನು ಕರಿಬಹುದು. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ನೆಲವನ್ನ ನಾವು ಎಲ್ಲ ಜೀವಿಗಳ ಹೊಟ್ಟೆ ಅಂತ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ ಆ ನೆಲದಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಇರುವಂತ ಅನೇಕ ವಸ್ತುಗಳು, ವಿಚಾರಗಳು, ಜೀವಿಗಳು ಇದ್ದಾವೆ. ಅನೇಕ ಜೀವಿಗಳನ್ನ ತನ್ನ ಒಡಲಲ್ಲಿ ಹೊತ್ಕೊಂಡಿರುವಂತ ಈ ಭೂಮಿ ಅಥವಾ ಈ ನೆಲ ಏನಿದೆ, ಅದು ಇಡೀ ಭೂ ಸಂಕುಲವನ್ನ ಅಂದ್ರೆ ಭೂಮಿಯ ಮೇಲಿನ ಸಕಲ ಜೀವ ಸಂಕುಲವನ್ನ ಸಲಹತ್ತೆ, ಸಾಕತ್ತೆ. ಹಂಗಾಗಿ ಅದು ಎಲ್ಲ ಜೀವಿಗಳ ಹೊಟ್ಟೆ ಅಂತ ಕರೆಸ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಮಣ್ಣಿನ ವಿಚಾರವಾಗಿ 4 ನಾವು ಒಬ್ರಿಗೊಬ್ರು ಅರಿತುಕೊಳ್ಬೇಕಾದಂತ ಒಂದು ಅನಿವಾರ್ಯ ಸಂದರ್ಭ ಇದಾಗಿದೆ. ಮಣ್ಣಿನ ಸವಕಳಿ ಹೆಚ್ಚಾಗ್ತಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಮಣ್ಣಿನ ಸವಕಳಿ ಯಾಕೆ ಆಗ್ತದೆ ಅನ್ನೋದನ್ನು ನಾವು ಬಲ್ಲವು. ಅಂದ್ರೆ ಈ ಆಧುನಿಕ ಯುಗದ ನಿರ್ಮಾಣದಲ್ಲಿ ಮಣ್ಣಿನ ಬಳಕೆ ದಿನಕ್ಕೆ ಜಾಸ್ತಿ ಆಗ್ತಾ, ಮಣ್ಣಿನ ಮೇಲ್ಪದರ ಅಂತ ಏನು ಹೇಳ್ತೀವಿ ಅದು ಬಹಳ ಸೂಕ್ಷ್ಮವಾದಂತ ಪದರ. ಕೆಲವು ಕಡೆ ಅದು 1-2 ಇರುತ್ತೆ, ಇನ್ನು ಕೆಲವು ಕಡೆ ಅದಕ್ಕಿಂತ ಕಡಿಮೆ ಇರುತ್ತೆ. ಈಗ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಳವಾದ ಕಪ್ಪು ಭೂಮಿಯನ್ನು ನಾವು ನೋಡಬಹುದು. ಅದೇ ರೀತಿ ನಮ್ಮ ಈ ಬಯಲುಸೀಮೆಯ ಪ್ರದೇಶಗಳಲ್ಲಿ, ನಮ್ಮ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಬೆಂಗಳೂರು ಈ ಕಡೆ ಎಲ್ಲ ನೋಡಿದ್ರೆ ಮಣ್ಣಿನ ಪದರ ಕಡಿಮೆ ಇರುತ್ತೆ. ಈ ಎಲ್ಲ ಪದರಗಳನ್ನ ಗಮನದಲ್ಲಿಟ್ಕೊಂಡು ನಾವು ಕೃಷಿಯನ್ನ ಏನು ಅಭಿವೃದ್ಧಿಗೊಳಿಸಿದೀವಿ, ಈ ಕೃಷಿ ಕ್ಷೇತ್ರ ಈ ಮಣ್ಣಿನ ಪದರವನ್ನು ನಂಬಿಕೊಂಡಿರುವಂತ ಸಂದರ್ಭದಲ್ಲಿ ಮಣ್ಣಿನ ಪದರ ವಿನಾಶಕ್ಕೆ ಸಿಗಾಕೊಂಡಿರೋದ್ರಿಂದ ಕೃಷಿ ಕ್ಷೇತ್ರವು ಸಹ ಪರೋಕ್ಷವಾಗಿ ಆಗಲಿ ಪ್ರತ್ಯಕ್ಷ

0: ವಾಗ್ಲಿ ದೊಡ್ಡ ಸಮಸ್ಯೆಗೆ ಸಿಗಾಕೊಳ್ಳುತ್ತೆ ಅನ್ನೋದು ಈಗ ಎದುರಿಗೆ ಬಂದಿರುವಂತ ಇದು ದೊಡ್ಡ ಸವಾಲು. ಇದನ್ನ ನಿಭಾಯಿಸ್ಲಿಕ್ಕೆ ಬರೀ ಕೃಷಿಕರಿಗಷ್ಟೇ ಮಣ್ಣಿನ ಸಂರಕ್ಷಕರು ಅಂತ ಹೇಳಿ ಬಿಟ್ಬಿಟ್ರೆ ಉಳಿದವರೆಲ್ಲರೂ ತಮ್ಮ ಜವಾಬ್ದಾರಿಯಿಂದ ನುಣಚ್ಕೊಂಡಂಗೆ ಆಗತ್ತೆ. ಹಾಗಾಗಿ ಇದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳಿಕ್ ಬಯಸ್ತೇನೆ. ಪ್ರತಿಯೊಬ್ಬ ಜೀವಿಯು ತನ್ನನ್ನು ಸಾಕ್ತಿರುವಂತ ಮಣ್ಣನ್ನ ಕಾಪಾಡ್ಕೊಳ್ಳಕ್ಕೆ ಗಮನ ಕೊಡಬೇಕಾಗತ್ತೆ. ಈ ಸಂದರ್ಭದಲ್ಲಿ ನನಗೆ ನೆನಪಾಗೋದು ಒಂದು 4 ಸಾಲ ನಾನು ಯಾವತ್ತೋ ಒಂದ್ ಸರಿ ಹಿಂಗೆ ಈ ಕೃಷಿ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡೋಕೆ ಬಂದಂತದ್ದು ನಿಮ್ ಜೊತೆ ಹಂಚ್ಕೊಳ್ಳಕ್ ಬಯಸ್ತೇನೆ ಸರ್. ಕೃಷಿ ಕ್ಷೇತ್ರ ನಲುಗಿದೆ ಸಮಸ್ಯೆಗಳ ಸುಳಿಯಲಿ, ವಿಜ್ಞಾನ ತಂತ್ರಜ್ಞಾನ ಕೃಷಿಕರಿಗೆ ಒಲಿಯಲಿ, ಸಮಗ್ರ ಸುಸ್ಥಿರ ಪದ್ಧತಿಗಳು ಸಮೃದ್ಧ ಬೆಳೆಯಲಿ, ಸುಂದರ ಪರಿಸರ ಮುಂದಿನ ಪೀಳಿಗೆಗೆ ಉಳಿಯಲಿ. ಈ 4 ಸಾಲಗಳನ್ನ ಜ್ಞಾಪಿಸ್ಕೊಳ್ತಾ ಈ ಸಮಗ್ರ ಕೃಷಿ ಅನ್ನೋದು ಪ್ರಸ್ತುತ ಸನ್ನಿವೇಶಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತ ಒಂದು ಪದ್ಧತಿ. ಈಗ ಒಂದೇ ಏಕಬೆಳೆ ಪದ್ಧತಿಯನ್ನ ಮಾಡ್ಕೊಂಡು ಹೋದಾಗ ಆಗಿರುವ ಅನಾಹುತಗಳನ್ನ ನಾವು ನಮ್ಮ ಅವಳಿ ಜಿಲ್ಲೆಗಳಲ್ಲೇ ನೋಡಿದ್ದೇವೆ. ದಾವಣಗೆರೆ, ಚಿತ್ರದುರ್ಗದಲ್ಲಿ ಮೆಕ್ಕೆಜೋಳವನ್ನು ಎಲ್ಲ ಕಡೆ ಬೆಳೆಯಲಾಯಿತು. ಈಗ ಅದರ ನೋವನ್ನು ಅನುಭವಿಸ್ತಾ ಇದ್ದಾವೆ. ಮುಂಚೆ ಇದ್ದಂತ ಖರ್ಚು, 1 ಎಕರೆಗೆ ಏನು ಖರ್ಚು ಬರ್ತಿತ್ತು ಅದು ಈಗ ಡಬಲ್ ಆಗಿದೆ. ಮುಂಚೆ 10-15 ಸಾವಿರದಲ್ಲಿ 1 ಎಕರೆ ಖರ್ಚು ಮಿಕ್ಕಿ ಹೋಗ್ಬಿಡ್ತಿತ್ತು, ಆಗ್ತಿತ್ತು. ಆದರೆ ಈಗ ಆಗ್ತಿಲ್ಲ. ಕನಿಷ್ಠ ಅಂದ್ರೂ 20,000ಕ್ಕಿಂತ ಜಾಸ್ತಿ ಆಗುತ್ತೆ 1 ಎಕರೆಗೆ. ಅಷ್ಟು ಖರ್ಚು ಮಾಡಿದ್ರು ಬರುವಂತ ಲಾಭಾಂಶಕ್ಕೆ ಒಡೆತ ಎಲ್ಲಿ ಬೀಳುತ್ತೆ ಅಂತ ಹೇಳಿದ್ರೆ ಇವಾಗ ಬರ್ತಿರುವಂತ ಹೊಸ ಹೊಸ ರೋಗ ಕೀಟ ಬಾಧೆಗಳು. ಈಗ ಸೈನಿಕ ಹುಳು ಬಾಧೆ ಅಂತ ಕೇಳಿದ್ವಿ, ಲದ್ದಿ ಹುಳು ಬಾಧೆ ಅಂತ ಕೇಳಿದ್ವಿ, ಅದು ಗ್ಯಾರಂಟಿಯಾಗಿ ಬರ್ಲಿಕ್ಕೆ ಶುರುವಾಗಿದೆ. ಅದಕ್ಕೆ ಬೇಕಾಗಿರುವಂತ ಖರ್ಚನ್ನ ನಾವು ಅಂದ್ರೆ ಮೀಸಲಿಟ್ಕೊಳ್ಳೇಬೇಕು. ಆಮೇಲೆ ಅದಕ್ಕೆ ಬೇಕಾಗಿರುವಂತ ಮಾರ್ಕೆಟ್, ಅದು ಒಂದು ದೊಡ್ಡ ಪ್ರಶ್ನೆ. ಇವತ್ತಿಗೂ ಎಷ್ಟೋ ಜನ ಮೆಕ್ಕೆಜೋಳನ ಮಾರಿಲ್ಲ. ನಮ್ದೇನು ಮುಂಗಾರಲ್ಲಿ ಬೆಳೆದಿರುವಂತ ಮೆಕ್ಕೆಜೋಳ ಇನ್ನೂ ಮನೆಯಲ್ಲಿ ಇದಾವೆ.
1: ಅಂದ್ರೆ ಧಾರಣೆ ರೇಟ್ ಕಡಿಮೆ ಇದೆ,
0: ಧಾರಣೆ ರೇಟ್ ಕಡಿಮೆ ಇದೆ, ಕಾಯ್ತಾ ಇದ್ದಾರೆ, ಧಾರಣೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಈ ರೀತಿಯ ವಿಚಿತ್ರ ಸನ್ನಿವೇಶವನ್ನ ನಾವು ಈ ಬಯಲಸೀಮೆ ಜಿಲ್ಲೆಗಳಲ್ಲಿ ಕಾಣ್ತಿದ್ವಿ. ಅದರಲ್ಲೂ ನಮ್ಮ 2 ಜಿಲ್ಲೆಗಳಲ್ಲಿ ಇರುವಂತ ರೈತರು ಹೆಚ್ಚು ಸಂಖ್ಯೆಯಲ್ಲಿ ಈ ಮೆಕ್ಕೆಜೋಳವನ್ನ ಬೆಳೀತಾರೆ. ಇದರಿಂದ ಆಗ್ತಿರುವಂತ ಅನಾನುಕೂಲಗಳನ್ನ ನಾವು ಬಹಳ ಅನುಭವಿಸಿದ್ದೇವೆ. ಅಂದ್ರೆ ಇವಾಗ ಸಾಲ ಸೋಲ ತಗೊಂಡು ಅದನ್ನು ಬೆಳೆದಿರ್ತೇವೆ, ತೀರಿಸಲಿಕ್ಕಾಗದೆ ಬಡ್ಡಿ ಬೆಳೀತಾ ಇರ್ತದೆ. ಇದರಿಂದ ರೈತರಿಗೆ ಇನ್ನಷ್ಟು ಸಂಕಷ್ಟವೇ ಹೊರತು ಕೃಷಿಯಲ್ಲಿ ತೊಡಗಿರುವಂತ ರೈತರುಗಳಿಗೆ ಇದರಿಂದ ನೆಮ್ಮದಿ ಸಿಗುವಂಥದ್ದು ದೂರ ಆಗ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಮಗೆ ತಕ್ಷಣಕ್ಕೆ ನೆರವಿಗೆ ಬರುವಂಥದ್ದು ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ನಮ್ಮ ಇರುವಂತ ಜಮೀನಲ್ಲಿ. ಒಂದ್ ಕಡೆ ಅಬ್ರಹಾಂ ಲಿಂಕನ್ ಹೇಳ್ತಾರೆ 100 ವರ್ಷಗಳ ಹಿಂದಿನ ಮಾತು, ತುಂಡು ಭೂಮಿಯಲ್ಲಿ ನೆಮ್ಮದಿಯನ್ನ ಹುಡುಕುವುದು ಬದುಕಿನ ಅತ್ಯಂತ ದೊಡ್ಡ ಕಲೆ ಅಂತ ಹೇಳ್ತಾರೆ. ಅಂದ್ರೆ ಸಣ್ಣ ಭೂಮಿ ಇದ್ರೂ ಕೂಡ ಅದರಲ್ಲೇ ನೆಮ್ಮದಿಯನ್ನ ಕಾಣುವಂತ ಒಂದು ಜಾಣ್ಮೆಯನ್ನ ಪ್ರತಿಯೊಬ್ಬರು ಬೆಳೆಸ್ಕೊಳ್ಬೇಕಾಗ್ತದೆ ಅನ್ನೋ ಮಾತನ್ನ ಆ ಮಹಾನ್ ವ್ಯಕ್ತಿ ಹೇಳಿದ್ರು. ಈಗಲೂ ಕೂಡ ನಮಗೆ ಗೊತ್ತಿರೋ ಹಾಗೆ ಪ್ರತಿದಿನವೂ ನಮ್ಮ ಕೃಷಿ ಭೂಮಿ ಅನ್ನೋದು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮಗೆ ಉಳಿಯೋದು ಆಮೇಲೆ ತುಂಡು ಭೂಮಿನೇ. ಆ ತುಂಡು ಭೂಮಿಯನ್ನು ಬಳಸ್ಕೊಂಡೇ ನಾವು ನಮಗೆ ಬೇಕಾಗಿರುವಂತ ಆಹಾರವನ್ನು ಉತ್ಪತ್ತಿ ಮಾಡ್ಕೊಳ್ಬೇಕು, ಮತ್ತೆ ಯಾರ್ಯಾರು ಆಹಾರವನ್ನು ಬಯಸ್ತಾರೋ ಅವರಿಗೆ ಆಹಾರವನ್ನ ಒದಗಿಸುವಂತ ಒಂದು ದೊಡ್ಡ ಕಾರ್ಯವನ್ನು ಮಾಡಬೇಕು. ಇದೊಂದು ಅತ್ಯಂತ ಸೂಕ್ಷ್ಮವಾದ ಮತ್ತು ಬೃಹತ್ ಆದಂತ ಸವಾಲು. ಈ ಸವಾಲನ್ನ ನಾವು ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ, ಒಂದಕ್ಕಿಂತ ಇನ್ನಷ್ಟು ಹೆಚ್ಚಿನ ಕೃಷಿಯನ್ನ ನಮ್ಮ ಕೃಷಿ ಬದುಕಿನಲ್ಲಿ ತೊಡಗಿಸ್ಕೊಂಡಾಗ, ಅಳವಡಿಸ್ಕೊಂಡಾಗ ಸಾಧ್ಯವಾಗುತ್ತೆ. ಅಂದ್ರೆ ನೀರು, ಮಣ್ಣು ಏನು ಬಹಳ ಮುಖ್ಯವಾದ ಸಂಪನ್ಮೂಲಗಳಿದ್ದಾವೆ, ಇವುಗಳನ್ನ ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಒಂದಕ್ಕಿಂತ ಹೆಚ್ಚು ಕೃಷಿ ಇದ್ದಾಗ ಸಾಧ್ಯವಾಗುತ್ತೆ ಅನ್ನೋದು ಬಹಳ ಕೃಷಿಕರು ಕಂಡುಕೊಂಡಿರುವಂತ ಸತ್ಯ. ಈಗ ಈ ರೀತಿ ಯಶಸ್ವಿ ಉದಾಹರಣೆಗಳನ್ನ ನಾವು ಕೆಲವು ರೈತರಲ್ಲಿ ಗಮನಿಸಿದಾಗ, ಹೆಚ್ಚಿನ ಸಂಖ್ಯೆ ರೈತರು ಇದನ್ನ ಅಳವಡಿಸ್ಕೊಂಡಾಗ ನಾವು ಏನು ಕನಸನ್ನ ಕಾಣ್ತೇವೆ, ಭೂಮಿಯನ್ನ ಸಂರಕ್ಷಣೆ ಮಾಡಬೇಕು, ನೀರನ್ನ ಸಂರಕ್ಷಣೆ ಮಾಡಬೇಕು ಅಂತ ಅವು ಮಾತುಗಳಲ್ಲಿ ಉಳಿದೆ, ಕೃತಿಯಲ್ಲಿ ಭೂಮಿಯಲ್ಲಿ ಸಾಕಾರಗೊಳ್ಳೋದನ್ನ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಈಗ ಸಮಗ್ರ ಕೃಷಿ ಅಂತಂದ್ರೆ ನಮ್ಮ ರೈತರು ಅಂತಂದ್ರೆ ಯಾವ ರೀತಿ ಅಳವಡಿಸ್ಕೊಳ್ಬೇಕು? ಈಗೆಲ್ಲ ನೋಡಿದೀವಿ ಸರ್, ನಾವು ಯಾವುದೋ ಒಂದು ಮೆಕ್ಕೆಜೋಳಕ್ಕೆ ಸೀಮಿತ ಆಗ್ತಾರೆ, ಇಲ್ಲಾಂದ್ರೆ ಯಾವುದೋ ಒಂದು ಅಡಿಕೆಗೆ ಸೀಮಿತ ಆಗಿದ್ದಾರೆ. ಇಂಥ ರೈತರಿಗೆ ಈಗ ಸಮಗ್ರ ಕೃಷಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ಕೊಡ್ತಾ ಇದ್ರಿ ಸರ್ ಇವತ್ತು?
0: ಅಂದ್ರೆ ನಮ್ಮಲ್ಲಿರೋ ರೈತರ ಇದು ನೋಡಿದ್ರೆ, ಅಂದ್ರೆ ವರ್ಗೀಕರಣ ಮಾಡ್ಕೊಂಡ್ರೆ ಮಾರ್ಜಿನಲ್ ಫಾರ್ಮರ್ಸ್ ಅಂದ್ರೆ 2.5 ಎಕರೆಗಿನ್ನ ಕಡಿಮೆ ಪ್ರದೇಶ ಇರುವಂತ ರೈತರ ಸಂಖ್ಯೆನೇ ಜಾಸ್ತಿ. ಇಂಥ ರೈತರು ಬಹಳ ಹೆಚ್ಚು ಸಂಖ್ಯೆಯಲ್ಲಿ ಇರೋದ್ರಿಂದ ಇವರಿಗೆ ಸೂಕ್ತವಾಗಿರುವಂತಹ ತಂತ್ರಜ್ಞಾನಗಳನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಾವು ಒದಗಿಸ್ಕೊಡ್ತೇವೆ. ನಾವು ಮಾಡಿನೂ ತೋರಿಸ್ತಾ ಇದ್ದೇವೆ, ನಮ್ಮ ಪ್ರಾತ್ಯಕ್ಷಿಕಗಳನ್ನ ಅವ್ರು ನೋಡಬಹುದು. ಹಾಗೇನೆ ಅವರೊಂದಿಗೆ ಕೈ ಜೋಡಿಸಿ ಅವರ ಜಮೀನುಗಳಲ್ಲೂ ಕೂಡ ನಾವು ಅನೇಕ ಉಪಯುಕ್ತ ತಂತ್ರಜ್ಞಾನಗಳನ್ನ ನಾವು ತೋರಿಸ್ಲಿಕ್ಕೆ ಯಾವಾಗಲೂ ಸಿದ್ಧವಾಗಿರ್ತೇವೆ. ಪ್ರತಿ ವರ್ಷ ಕೂಡ ನಮ್ಮ ಕ್ರಿಯಾ ಯೋಜನೆಯಲ್ಲಿ ಈ ರೀತಿಯ ಒಂದು ವಿಶಿಷ್ಟವಾದಂತ ಯೋಜನೆಗಳನ್ನ ಹಾಕೊಂಡು 100-200 ರೈತರುಗಳಿಗೆ ಈ ವಿಚಾರಗಳನ್ನ ನಾವು ಆ ಕುಟುಂಬಗಳಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತಿದ್ದೇವೆ. ಒಂದ್ ಮಾತಿದೆ, ಸರ್ವಜ್ಞ ಒಂದ್ ಕಡೆ ಹೇಳ್ತಾನೆ, ಉತ್ತೊಮ್ಮೆ ಹರಗದೆಲೆ ಬಿತ್ತೊಮ್ಮೆ ನೋಡದೆಲೆ ಹೊತ್ತೇರಿ ಹೊಲಕ್ಕೆ ಹೋದರೆ ಅವ ತನ್ನ ನೆತ್ತರವ ಸುಡುವ ಸರ್ವಜ್ಞ ಅಂತ. ಅಂದ್ರೆ ನಮ್ಮ ಜಮೀನನ್ನ ನಾವು ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸಮಗ್ರ ಕೃಷಿ ಮಾಡುವಾಗ ಈ ಜಮೀನು ನಮ್ಗೆ ಏನಿದೆಯೋ ಅದನ್ನ ನಾವು ಪ್ರತಿನಿತ್ಯ ಗಮನಿಸಬೇಕಾಗುತ್ತೆ. ಮಕ್ಕಳನ್ನ ಸಾಕುವಾಗ ಹೆಂಗೆ ಪಾಲನೆ ಪೋಷಣೆ ಮಾಡ್ತೀವೋ ನಾವು ದಿನನು, ಹಾಗೇನೆ ಈ ಜಮೀನು ಕೂಡ ನಮ್ಮ ಜೊತೆಗೆ ಮಾತಾಡಬೇಕು, ಅದ್ರ ಜೊತೆಗೆ ನಾವು ಮಾತಾಡಬೇಕು. ಅದರ ಬದಲಾವಣೆಗಳು, ಅದಕ್ಕಾಗ್ತಿರುವಂತಹ ಕಷ್ಟ ನಷ್ಟಗಳನ್ನ ಏನು ಅನ್ನೋದನ್ನ ಗಮನಿಸ್ಕೊಳ್ತಾ

ನಾವು ಬೆಳೆಯುವಂತ ಬೆಳೆಗಳಿಂದ ಆ ಭೂಮಿಗೆ ಏನಾದ್ರು ಅನುಕೂಲ ಆಗ್ತಿದೆಯಾ? ಯಾಕಂದ್ರೆ ಭೂಮಿ ಬರೀ ಕೊಡುತ್ತೆ ಅಂತ ಅನ್ಕೋಬಾರ್ದು. ಭೂಮಿಗೆ ಒಂದು ಶಕ್ತಿ ಇದೆ ಸರ್. ಏನಂದ್ರೆ ಭೂಮಿ ಉತ್ಪಾದನೆನೂ ಮಾಡುತ್ತೆ, ಹಾಗೆ ನಮ್ಮನ್ನ ಡಿಕಂಪೋಸು ಮಾಡುತ್ತೆ. ಆ ಶಕ್ತಿ ಇರುವಂತ ಒಂದು ವಸ್ತು ಅಂತಂದ್ರೆ ಭೂಮಿಗೆ ಮಾತ್ರ. ಹಂಗಾಗಿ ಅದಕ್ಕೆ ನಾವು ವಾಪಸ್ ಕೊಟ್ರೆ ಅದನ್ನ ತಗೊಳುತ್ತೆ. ಈಗ ಬೆಳೆ ಉಳಿಕೆಗಳು ಅಂತ ಹೇಳ್ತೀವಿ, ಅದನ್ನ ವಾಪಸ್ ಕೊಡುವಂತ ಕೆಲಸಗಳನ್ನು ನಾವು ಮಾಡಬಹುದು. ಅಥವಾ ಒಂದು ಭೂಮಿಯಲ್ಲಿ ಅಂದ್ರೆ ಅನೇಕ ರೀತಿಯ ಬೆಳೆಗಳನ್ನು ಕೂಡ ನಾವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಏಕ ಬೆಳೆಯನ್ನು ಬಿಟ್ಟು ಬಹು ಬೆಳೆಯ ಪದ್ಧತಿಯನ್ನು ಪಾಲಿಸ್ಕೊಳ್ತಾ ಬಹು ಬೆಳೆಯ ಜೊತೆಗೆ ಆ ಬಹು ಬೆಳೆಯಿಂದ ಬರುವ ಉತ್ಪನ್ನಗಳು ಉಳಿಕೆಗಳನ್ನು ಬಳಸುವಂತ ಬೇರೆ ರೀತಿಯ ಉದ್ಯಮಗಳನ್ನು ಕೂಡ ನಾವು ನಮ್ಮ ಕೃಷಿಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ, ಅದನ್ನು ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಉದಾಹರಣೆಗೆ ಹೈನುಗಾರಿಕೆ, ಹೈನುಗಾರಿಕೆ ಉತ್ಪನ್ನಗಳು ಮುಖ್ಯವಾಗಿ ಹಾಲು, ಸಗಣಿ, ಗಂಜಲ, ಇವು ಮೂರನ್ನು ನಾವು ಬಳಸ್ಕೊಳ್ತಾ, ಹಾಲನ್ನ ನಮ್ಮ ಆಹಾರವಾಗಿ ಬಳಸ್ಕೊಳ್ತಾ, ಭೂಮಿಗೆ ಗಂಜಲ ಮತ್ತು ಸಗಣಿಯನ್ನು ಆಹಾರವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಮರಳಿ ಕೊಡುವಂತ ಒಂದು ಕೆಲಸವನ್ನ ನಾಗರಿಕ ಮನುಷ್ಯರು ಮಾಡಲೇಬೇಕಾಗತ್ತೆ. ಈ ಅಂದ್ರೆ ಇದು ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ, ಸಮತೋಲನೆಯನ್ನು ತರುವಂತ ಒಂದು ಪ್ರಯತ್ನ ಅಂತ ಹೇಳ್ತೀವಿ. ಹಾಗೇನೆ ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಯಲ್ಲಿ ಇದು ಒಂದು ಉದಾಹರಣೆ ಹೇಳಿದೆ. ಹಾಗೆ ಬೇರೆ ಬೇರೆಯ ಪ್ರಾಣಿ ಪಶು ಸಂಗೋಪನೆಗಳನ್ನು ನಾವು ಕಂಡುಕೊಳ್ಬಹುದು. ಉದಾಹರಣೆಗೆ ಕೋಳಿ ಸಾಕಣೆ ಮಾಡ್ಬೋದು, ಮೊಲ ಸಾಕಣೆ ಮಾಡ್ಬೋದು, ಕುರಿ ಸಾಕಣೆ ಮಾಡ್ಬೋದು. ಇವುಗಳೆಲ್ಲದರಲ್ಲೂ ನಮಗೊಂದು ಮುಖ್ಯ ಉತ್ಪನ್ನ ಮತ್ತು ಉಪ ಉತ್ಪನ್ನಗಳಿದ್ದಾವೆ. ಇವುಗಳಲ್ಲಿ ಯಾವುದು ನಮಗೆ ಬೇಡುವೋ ಅದನ್ನು ನಾವು ಭೂಮಿಗೆ ಸೇರಿಸುವಂತ ಕೆಲಸವನ್ನು ಮಾಡಬೇಕು. ಈ ಭೂಮಿಗೆ ಸೇರಿಸುವ ಕೆಲಸ ಸಮಗ್ರ ಕೃಷಿಯಲ್ಲಿ ಪರಿಣಾಮಕಾರಿಯಾಗಿ ಆಗುತ್ತೆ, ಆಗಬೇಕು. ಆದರೆ ಬೇರೆ ರೀತಿ ಅಂದರೆ ಈ ಸಾಂಪ್ರದಾಯಿಕವಾಗಿ ಮಾಡ್ತಿರೋ ಬಹು ಜನರು ಮಾಡ್ತಿರುವಂಥ ಕೃಷಿಯಲ್ಲಿ ಭೂಮಿಗೆ ವಾಪಸ್ ಸೇರಿಸುವಂಥ ಕೆಲಸ ಬಹಳ ಪರಿಣಾಮಕಾರಿಯಾಗಿ ಆಗ್ತಿಲ್ಲ, ಬಹಳ ಕಡಿಮೆ. ಉದಾಹರಣೆಗೆ ಸುಮಾರು 150 ವರ್ಷಗಳ ಹಿಂದೆನೆ ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾ ಒಂದು ಮಾತು ಹೇಳಿದ್ರು, ಏನಂದ್ರೆ ನಗರ ಪ್ರದೇಶಗಳಿಗೂ ಹಳ್ಳಿಗಳಿಗೂ ಒಂದು ಬಾಂಧವ್ಯ ಇದೆ. ಏನಂದ್ರೆ ಹಳ್ಳಿಗಳಿಂದ ಆಹಾರ ಉತ್ಪಾದನೆ ಆಗಿ ಬರುತ್ತೆ, ವಾಪಸ್ ನಾವು ನಗರದವರು ಹಳ್ಳಿಗಳಿಗೆ ಏನು ಕೊಡ್ತೀವಿ, ದುಡ್ಡಿನ ರೂಪದಲ್ಲಿ ಕೊಡೋದಲ್ಲ ಮುಖ್ಯ, ಭೂಮಿಗೆ ಏನು ಕೊಡ್ತೀವಿ, ಆಹಾರವನ್ನು ಕೊಟ್ಟಿರುವಂಥ ಭೂಮಿಗೆ ವಾಪಸ್ ಏನು ಕೊಡಬೇಕಪ್ಪ ಅಂತ ಹೇಳಿದ್ರೆ ಗೊಬ್ಬರಗಳನ್ನು ಕಳಿಸ್ಬೇಕು. ಅದು ಫರ್ಟಿಲೈಸರ್ಸ್ ಅಂತ ಕರಿತೀವಿ, ಅಥವಾ ನಾವು ಮ್ಯಾನ್ಯೂರ್ಸ್ ಅಂತಲೂ ಕರಿತೀವಿ ಇಂಗ್ಲೀಷಲ್ಲಿ. ಆ ರೂಪದಲ್ಲಿ ಹಲವಾರು ವಸ್ತುಗಳು ನಗರ ಪ್ರದೇಶದಿಂದ ಭೂಮಿಗೆ ಹೋಗ್ಬೇಕು ಅನ್ನೋದು ಒಂದು ಬ್ಯಾಲೆನ್ಸ್ನ ಆ ಸಂದರ್ಭದಲ್ಲಿ ಆ ಮಹಾನ್ ವ್ಯಕ್ತಿ ದಾರ್ಶನಿಕ ಕಂಡುಕೊಂಡಿದ್ರು. ನಮಗೆ ಗೊತ್ತಿರೋ ಹಂಗೆ 1842 ಇಸ್ವಿಯಲ್ಲಿ ಜಸ್ಟಿಸ್ ವಾನ್ ಲೀಬಿಗ್ ಅಂತೇಳಿ ಜರ್ಮನಿಯ ವಿಜ್ಞಾನಿ ಮೊಟ್ಟ ಮೊದಲಿಗೆ ಗೊಬ್ಬರವನ್ನು ಕಂಡಿಡಿದಂಥವನು. ಅಲ್ಲಿಂದ ಶುರುವಾಯಿತು. ಅವನೇ ಮೊದಲು ಪ್ರಶ್ನೆ ಕೇಳ್ಕೊಂಡಿದ್ದು, ಈ ನೆಲ ಏನು ಕೊಡ್ತದೆ, ನೆಲದೊಳಗೆ ಏನಿದೆ, ಯಾವ ನೆಲದಲ್ಲಿ ಏನು ಬೆಳೀತದೆ ಅನ್ನೋ ಪ್ರಶ್ನೆಗಳನ್ನ ಹಾಕ್ಕೊಂಡಿದ್ದಂಥ ಮೊದಲ ವ್ಯಕ್ತಿ. ಅಲ್ಲಿಂದ ಶುರುವಾದಂಥ ಈ ಪ್ರಯಾಣ, ಈ ಸುದೀರ್ಘವಾದಂಥ ಪ್ರಯಾಣ, ಮಣ್ಣನ್ನು ಅರ್ಥ ಮಾಡ್ಕೊಳ್ಳುವಂಥ ಒಂದು ಅನೇಕ ಪ್ರಯತ್ನಗಳನ್ನು ನಾವು ಬಹಳ ಆಳವಾಗಿ ಅಗಾಧವಾಗಿ ಕಂಡುಕೊಳ್ತಾ ಬಂದಿದ್ದೀವಿ. ಆದ್ರೂ ಕೂಡ ಮಣ್ಣಿನ ಬಗ್ಗೆ ನಮಗೆ ತುಂಬ ನಿರ್ಲಕ್ಷ್ಯತನ ಇದೆ ಅನ್ನೋದು ನಮಗೆ ಈಗ ಹೆಚ್ಚು ಹೆಚ್ಚು ಗೋಚರವಾಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಈ ವಾಪಸ್ ಕಳಿಸುವಂಥದ್ದನ್ನು ನಾವು ಮಾಡಲ್ಲ. ಭಾಳಷ್ಟು ಸರಿ ಬೆಳೆ ಉಳಿಕೆಗಳನ್ನು ಸುಡ್ತೇವೆ, ಬೇರೆ ಎಲ್ಲೋ ತೊಗೊಂಡೋಗಿ ಬಿಸಾಕ್ತೇವೆ. ಉದಾಹರಣೆಗೆ ನಮ್ಮಲ್ಲಿ ನಮ್ಮ ಎರಡು ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆ ಬಹಳಷ್ಟು ಜಾಸ್ತಿ ಆಗಿದೆ. ಅಡಿಕೆ ಬೆಳೆಯಲ್ಲಿ ಮುಖ್ಯ ಉತ್ಪನ್ನ ಅಡಿಕೆ, ಉಪ ಉತ್ಪನ್ನ ಅಡಿಕೆ ಸಿಪ್ಪೆ. ಉಪ ಉತ್ಪನ್ನ ಅಂತ ಯಾಕೆ ಕರಿತೀನಿ ಅಂತ ಹೇಳಿದ್ರೆ 70% ಅಷ್ಟು ಅಡಿಕೆ ಸಿಪ್ಪೆ ಬರುತ್ತೆ. ಆ ಸಿಪ್ಪೆಯನ್ನು ನಾವೇನು ಮಾಡ್ತೀವಿ, ಈಗ ಕೆಲವರು ಅಲ್ಲಲ್ಲೇ ಅದನ್ನ ಗೊಬ್ಬರವಾಗಿ ಮರುಬಳಕೆ ಮಾಡೋದನ್ನು ನೋಡಿದೀವಿ. ಎಲ್ಲೋ ಕೆಲವ್ರದ್ದು ಅಂತ ಏನು ಹೇಳ್ತೀನಿ, ಅದು ಬಹುಸಂಖ್ಯೆಯಲ್ಲಿ ಆಗಬೇಕು. ಅವಾಗ ಆ ಬಂಗಾರದಂಥ ಸಿಪ್ಪೆ ತ್ಯಾಜ್ಯದಿಂದ ಸಂಪತ್ತಿನತ್ತ ಅಂತ ನಾವು ಮಾತು ಹೇಳ್ತೀವಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದನ್ನ ಈಗ ಚಳವಳಿ ರೂಪದಲ್ಲಿ ಮಾಡ್ತಾ ಇದೀವಿ, ಆಂದೋಲನ ರೂಪದಲ್ಲಿ ಜನಗಳಿಗೆ ಹೇಳ್ಕೊಡ್ತಾ ಇದೀವಿ, ಮಾಡಿ ತೋರಿಸ್ತಾ ಇದೀವಿ, ಅವ್ರವ್ರ ಜಮೀನುಗಳಲ್ಲೂ ಮಾಡಿ ತೋರಿಸ್ತಾ ಇದೀವಿ. ನಮ್ಮ ಶ್ರೀ ತಳಬಾಳು ಜಗದ್ಗುರುಗಳು ಅವರ ಒಂದು ಜಮೀನುಗಳಲ್ಲೂ ಶ್ರೀಮಠದ ಜಮೀನಲ್ಲಿ ಮಾಡಿ ತೋರಿಸ್ಲಿಕ್ಕೆ ನಮಗೆ ಸಹಾಯ ಮಾಡಿ ಮಾರ್ಗದರ್ಶನ ಕೊಟ್ಟು 100 ಜನ ರೈತರಿಗೆ ಅದನ್ನು ಮಾಡಿ ತೋರಿಸ್ತಾ ಇದೀವಿ. ಅಂದ್ರೆ ನಾನು ಏನ್ ಹೇಳಕ್ ಬಯಸ್ತಿದ್ದೀನಿ ಅಂದ್ರೆ, ಆ ತ್ಯಾಜ್ಯ ಏನಿದೆ ಅಡಿಕೆ ಸಿಪ್ಪೆ ಅಂತ ತ್ಯಾಜ್ಯವನ್ನ ನಾವು ಅದನ್ನ ತ್ಯಾಜ್ಯ ಅಂತ ಸುಟ್ಟಾಕದೆ, ದಾರಿ ಬದಿಲಿ ಹಾಕದೆ, ಎಲ್ಲೋ ಬೇರೆ ಕಡೆ ಬಿಸಾಕಿ ಅದರ ಬಹಳ ಉತ್ಕೃಷ್ಟವಾದಂತಹ ಗೊಬ್ಬರದ ಅಂಶಗಳು ಎಲ್ಲೋ ಪೋಲಾಗಿ ಹೋಗ್ತಿದ್ದಾವೆ, ಅದನ್ನ ವಾಪಸ್ ನಾವು ಭೂಮಿಗೆ ತಂದ್ಕೊಂಡ್ರೆ ನಾವು ಬಳಸುವಂತ ಅಥವಾ ನಾವು ಗೊಬ್ಬರದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡ್ಕೋಬಹುದು. ಈಗಿನ ಪ್ರಸ್ತುತ ಯುದ್ಧದ ಸನ್ನಿವೇಶದಲ್ಲಿ ಆಗ್ತಿರುವಂತಹ ಗೊಬ್ಬರದ ಅವಲಂಬನೆಯನ್ನು ಕಡಿಮೆ ಮಾಡಿಕೊಂಡಷ್ಟು ನಾವು ರೈತರು ಸ್ವಾವಲಂಬನೆಯತ್ತ ಹೆಚ್ಚು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದು ಸಾಧ್ಯವಾಗದೆ ಯಾವಾಗ ಈ ಸಮಗ್ರ ಕೃಷಿಯ ಚಿಂತನೆಗಳು ನಮ್ಮಲ್ಲಿ ಬಲವಾಗಿರುವಾಗ, ಪರಿಣಾಮಕಾರಿಯಾಗಿ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಚರ್ಚೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ರೀತಿ ಒಂದು ಕೃಷಿಯಿಂದ ಬರುವಂತಹ ವಸ್ತುಗಳನ್ನು ನಾವು ಮರುಬಳಕೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದು ವರ್ಮಿ ಕಾಂಪೋಸ್ಟಿಂಗ್ ಮಾಡ್ಕೋಬಹುದು ಅಂದ್ರೆ ಎರೆ ಗೊಬ್ಬರ ಮಾಡ್ಕೋಬಹುದು, ಅಥವಾ ನಮ್ಮಲ್ಲಿ ಸಿಗುವಂತ ಏನು ಸೂಕ್ಷ್ಮಾಣುಜೀವಿಗಳ ಒಂದು ತಂತ್ರಜ್ಞಾನವನ್ನು ಬಳಸಿ ಡಿಕಂಪೋಸಿಷನ್ ಮಾಡಿ ಅವುಗಳನ್ನ ಕಳಿಸಿ ಚೆನ್ನಾಗಿ ಮತ್ತೆ ಮರು ಗೊಬ್ಬರವನ್ನಾಗಿ ಮಾಡಿಕೊಂಡು ಭೂಮಿಗೆ ಕಳಿಸುವಂತ ಒಂದು ಪ್ರಯತ್ನ ನಾವು ಮಾಡಬಹುದು. ಹೀಗೆ ಹಲವಾರು ತಂತ್ರಜ್ಞಾನಗಳು ಈಗ ಚಾಲ್ತಿಯಲ್ಲಿರೋದನ್ನ ರೈತರು ಗಮನಿಸಬೇಕು. ಈಗ ನಮ್ಮ ರೇಡಿಯೋ ಈ ಒಂದು ಜನಪ್ರಿಯ ವಾಹಿನಿ ಆಗಿರೋದ್ರಿಂದ ಇದನ್ನು ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ರೈತರು ಕೇಳಿಸ್ಕೊಳ್ತಾ ಇತ್ತು. ಆ ಒಂದು ಉದ್ದೇಶದಲ್ಲಿ ಈ ಮಾತುಗಳನ್ನ ನಾನು ಅವ್ರ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಎಲ್ಲೂ ಬೆಳೆ ಉಳಿಕೆಯನ್ನ ಹೊರಗಡೆ ಬಿಸಾಕದೆ, ಭೂಮಿಯಿಂದ ಆಚೆ ಬಿಸಾಕದೆ, ವಾಪಸ್ಸು ಮರುಬಳಕೆ, ಅದು ತೆಂಗಿನ ತೋಟ ಇರಲಿ, ಅಡಿಕೆ ತೋಟ ಇರಲಿ, ರಾಗಿ ಮೆಕ್ಕೆಜೋಳದ ಯಾವುದೇ
ಒಂದು ಹೊಲ ಇರಲಿ, ಭಾಳಷ್ಟು ಜನ ಮೆಕ್ಕೆಜೋಳದಲ್ಲಿ ವೇಸ್ಟ್ ಮಾಡಲ್ಲ ಅದನ್ನು, ಅದನ್ನು ಆಹಾರವಾಗಿ ಬಳಸ್ತಾರೆ.

0: ಮತ್ತೆ ಇಲ್ಲ ಮರು ಭೂಮಿ ಕಳಿಸ್ತಾರೆ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಈ ತರ ಸುಟ್ಟಾಗೋದು, ಅದರಲ್ಲಿ ಅಡಿಕೆ ಸಿಪ್ಪೆದೊಂದು ದೊಡ್ಡ ಸಮಸ್ಯೆಯಾಗಿ ತೋರಿದೆ. ಅದರಿಂದ ಆಗ್ತಿರುವಂತ ಅನಾನುಕೂಲಗಳು ಅದೊಂದು ದೊಡ್ಡ ದುರಂತಗಳನ್ನ ಎಲ್ಲ ಸೃಷ್ಟಿ ಮಾಡೋದನ್ನ ನಾವು ನೋಡಿದ್ದೀವಿ. ಹಂಗಾಗಿ ಈ ಸಂದರ್ಭದಲ್ಲಿ ಅದೊಂದು ಜ್ಞಾಪಕ ಮಾಡ್ಕೋಬೇಕು. ನಾವು ರೈತರು ಸಮಗ್ರ ಕೃಷಿ ಪದ್ಧತಿಯನ್ನ ತೋಟಗಾರಿಕೆ ಬೆಳೆಗಳಲ್ಲೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆಮೇಲೆ ಈಗಾಗಲೇ ನಮ್ಮ ತಜ್ಞರುಗಳು ಬಹಳಷ್ಟು ಸಂದರ್ಭಗಳಲ್ಲಿ ಎಲ್ಲ ಕಡೆ ಹೇಳ್ತಾ ಇರ್ತೀವಿ ಏನಂದ್ರೆ, ಅಂದ್ರೆ ಉದಾಹರಣೆಗೆ ಈಗ ಅಡಿಕೆ, ಬರೀ ಅಡಿಕೆ ಬೆಳೆಯೋದ್ರ ಬದಲು ಅಡಿಕೆಯ ಬೆಲೆ ಈಗೇನೋ ಚೆನ್ನಾಗಿದೆ, ಅದರದ್ದು ಭವಿಷ್ಯವನ್ನ ಬಲ್ಲವರಿಲ್ಲ. ಹಂಗಾಗಿ ಅದಕ್ಕೆ ಪೂರಕವಾಗಿದ್ರ ಜೊತೆಗೆ ಅಂತರ ಬೆಳೆಗಳನ್ನ ಬೆಳೆದುಕೊಳ್ಳೋದು ಕೂಡ ಒಂದು ಸಮಗ್ರ ಕೃಷಿಯ ಅದೊಂದು ತಂತ್ರಜ್ಞಾನ. ಅದರಲ್ಲಿ ಅನೇಕ ರೀತಿಯ ಉಪಯುಕ್ತವಾದಂತಹ ಅಂತರ ಬೆಳೆಗಳಿವೆ. ಅದರಲ್ಲಿ ಪೆಪ್ಪರ್ ಹಾಕೋಬಹುದು, ಜಾಯಿಕಾಯಿ ಹಾಕೋಬಹುದು, ಕೊಕ್ಕೋ ಹಾಕೋಬಹುದು, ಆ ತರದ್ದು ವೀಳ್ಯದೆಲೆನು ಬೆಳಿಬಹುದು. ಹೀಗೆ ಹಲವಾರು ಬೆಳೆಗಳನ್ನು ಬೆಳೆಯುವಾಗ ಒಂದಲ್ಲ ಒಂದು ಬೆಳೆಯಿಂದ ಬರುವಂತ ಇನ್ಕಮ್ ಅಂದ್ರೆ ಆದಾಯ ನಮ್ಮನ್ನ ಕೈ ಹಿಡಿತದೆ. ಆಮೇಲೆ ವರ್ಷ ಪೂರ್ತಿ ಈ ರೀತಿ ಆದಾಯ ಬರುವಂತ ಬೆಳೆಗಳನ್ನ ನಾವು ನಮ್ಮ ಜಮೀನುಗಳಲ್ಲಿ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಇದು ಪರ್ಟಿಕ್ಯುಲರ್ಲಿ ನಿರ್ದಿಷ್ಟವಾಗಿ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಏನು ಹೇಳಿದ್ನಲ್ಲ, ಅಂಥವ್ರಿಗೆ ಸಣ್ಣ ಅತಿ ಸಣ್ಣ ರೈತರು ಅಂತ ಹೇಳ್ತೀವಲ್ಲ, ಅವರಿಗೆ ಬಹಳ ಸೂಕ್ತವಾಗಿರುವಂತಹ ತಂತ್ರಜ್ಞಾನ.
1: ಈಗ ಸಮಗ್ರ ಕೃಷಿ ಅಂದಿಟ್ಟು ಬರೀ ನಮಗೆ ಲಾಭದಾಯಕವಾಗಿ ನಾವು ನೋಡೋದಲ್ಲ ಸರ್. ಈಗ ಸಮಗ್ರವಾಗಿ ಬೆಳೆದಾಗ ಎಲ್ಲ ರೀತಿಯಾದಂತಹ ಬೆಳೆಗಳು ನಮಗೆ ಆದಾಯ ತಂದುಕೊಡುತ್ತಾವೆ. ಒಂದು ಅಂದ್ರೆ ಎಲ್ಲೇ ಒಂದ್ ಕಡೆ ನಾವು ಸಮಗ್ರವಾಗಿ ಭೂಮಿಯನ್ನ ಕಾಪಾಡಿದಂಗೆ ಆಗುತ್ತೆ.
0: ಬಹಳ ಮುಖ್ಯವಾದಂತ ಮಾತನ್ನ ನೀವು ಹೇಳಿದ್ರಿ. ಈಗ ಲಾಭದ ಕುದುರೆಯನ್ನು ಏರ್ತಾ ಹೋದ್ರೆ ಅದು ಒಂದ್ ರೀತಿಯ ಮರೀಚಿಕೆ ನಾಗಾಲೋಟದಲ್ಲಿ ಓಡ್ತಾ ಹೋಗುತ್ತೆ. ಅದು ನಮಗೆ ದಕ್ಕಬೇಕಂದ್ರೆ, ಸನ್ಮಾನ್ಯ ದಿವಂಗತ ನಾರಾಯಣ ರೆಡ್ಡಿ ಸರ್ ಯಾವಾಗ್ಲೂ ಹೇಳರು, ನಿನಗೆ ಆ ಲಾಭದ ಕುದುರೆ ನಿನ್ ಕೈಗೆ ನಿಜವಾಗೂ ಸಿಗಬೇಕಂದ್ರೆ ನೀನ್ ನಿಲ್ಬೇಕು. ಯಾಕಂದ್ರೆ ಆ ನೆರಳು ಅವಾಗ ನಿಲ್ಲುತ್ತೆ, ಆ ನಿಂತಾಗ ನೀನು ಅದನ್ನ ಅವಚ್ಕೊಳ್ಬಹುದು. ಅದು ಓಡ್ತಾನೆ ಇದ್ರೆ ನೀನು ಅದರಿಂದ ಓಡ್ತಾನೆ ಇರ್ತೀಯ ಅಂತ. ಹಂಗಾಗಿ ಬರೀ ಲಾಭ ಅದು ಲಾಭವನ್ನ ದುಡ್ಡಿನ ರೂಪದಲ್ಲಿ ಮಾತ್ರವೇ ನೋಡಿದ್ರೆ ಬಹಳ ಕಷ್ಟ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ನಿಂತ ನೆಲವನ್ನೇ ಅಗದಂಗಾಗತ್ತೆ, ನಮ್ಮ ಸಮಾಧಿಯನ್ನ ನಾವೇ ತೋಡ್ಕೊಂಡಂಗಾಗತ್ತೆ. ಈ ಅನೇಕ ದೃಷ್ಟಾಂತಗಳನ್ನ ನಾವು ಜ್ಞಾಪಿಸ್ಕೊಂಡಾಗ ನಾವೆಲ್ಲೋ ಒಂದ್ ಕಡೆ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡೋದನ್ನ ಕಲಿಬೇಕು. ಒಂದ್ ಮಾತಿದೆ, ಇಂದ್ರ ಚಾಪ ಅಂತ ಒಂದು ಕವನ ಸಂಕಲನದಲ್ಲಿ ಎಸ್ ಪಿ ಪರಮೇಶ್ವರ್ ಭಟ್ರು ಒಂದ್ ಮಾತನ್ನ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ಅಂದ್ರೆ, ಹತ್ತೆಡೆಯೊಳು ತೋಡಿ ಒಂದಡಿಯಷ್ಟನು ಬರಲಿಲ್ಲ ನೀರೆನ್ನ ಬೇಡ. ಅಂದ್ರೆ ಹತ್ ಕಡೆ ಒಂದೊಂದು ಅಡಿನ ತೋಡಿ ತೋಡಿ ನೀರ್ ಬರಲಿಲ್ಲ ಅಂತ ಅನ್ನೋದ್ರ ಬದಲು ಒಂದೆಡೆಯಲ್ಲಿ ತೋಡು ಹತ್ತಡಿಯಷ್ಟನು ಚಿಮ್ಮುವು ದುಃಖವು ನೋಡ. ಒಂದೇ ಕಡೆ ಹತ್ತಡಿಯನ್ನ ತೋರಪ್ಪ ಅವಾಗ ಜಲ ಬಂದ್ಬಿಡ್ತದೆ, ಅವಾಗ ನಿನ್ ಕೃಷಿ ಆಗ್ಲಿ ಅಥವಾ ನಿನ್ ಜೀವನ ಆಗ್ಲಿ ಸಾರ್ಥಕವಾಗತ್ತೆ, ಅವಾಗ ನಿನಗೆ ನಿಜವಾದಂತ ಲಾಭ ಸಿಗುತ್ತೆ. ಅಂದ್ರೆ ಒಂದ್ ಕಡೆ ನೆಲೆ ನಿಂತು ಮಾಡುವಂತ ಕೆಲಸಗಳಲ್ಲಿ ಈ ಒಂದು ಉದಾಹರಣೆಯನ್ನ ತಗೊಂಡು ಭೂಮಿಯ ಸಂರಕ್ಷಣೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಜಾಗೃತವಾಗಿದ್ರೆ ಖಂಡಿತವಾಗ್ಲೂ ಕೃಷಿ ಕೈ ಹಿಡಿತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅದರಲ್ಲೂ ನಮ್ಮ ಎರಡು ಈ ಅವಳಿ ಜಿಲ್ಲೆಗಳ ಬಗ್ಗೆ ನನಗೆ ಇರುವಂತಹ ಕಾಳಜಿ, ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲೂ ನಾವು ಅದನ್ನ ವ್ಯಕ್ತಪಡಿಸ್ತಾನೆ ಇದ್ದೀವಿ. ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಹಾಗೆಯೇ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರ. ಈ ಎರಡು ಕೃಷಿ ವಿಜ್ಞಾನ ಕೇಂದ್ರಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರ ಬಗ್ಗೆ ತುಂಬಾನೇ ಕಾಳಜಿ ಇಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದ್ದೇವೆ. ನಾನು ಕಳೆದ 22 ವರ್ಷದಿಂದ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ರೈತರ ಸಮಸ್ಯೆಗಳನ್ನು ಅರಿಯುವ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಹಾಗಾಗಿ ನಾನು ಹಳ್ಳಿಯ ಮೂಲತಃ ಹಳ್ಳಿಯಿಂದಲೇ ಹುಟ್ಟಿ ಬೆಳೆಬಂದವನಾಗಿದ್ದರಿಂದ ಹಳ್ಳಿಯ ಸಮಸ್ಯೆಗಳು ಅಥವಾ ಕೃಷಿಕರ ಸಮಸ್ಯೆಗಳನ್ನ ಬಲ್ಲೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ನಾವು ನೋಡ್ತಾ ಇರುವಾಗ ಮಣ್ಣಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ ಬಗ್ಗೆ ಅತಿ ಹೆಚ್ಚು ಗಂಭೀರವಾದಂತಹ ಒಂದು ಆಸಕ್ತಿಯನ್ನ ನಾವೆಲ್ಲರೂ ಈಗ ತೋರಿಸಬೇಕಾಗಿದೆ. ಯಾಕೆಂತ ಹೇಳಿದ್ರೆ 4,500 ವರ್ಷದಿಂದ ಆಗಿರುವಂತಹ ಈ ಭೂಮಿ ಸುಡುವ ಕೆಂಡವಾಗಿದ್ದಂಥದ್ದು ಈಗ ತಣ್ಣಗಾಗಿ ಒಂದು ಜೀವ ಸಂಕುಲವನ್ನು ಇಟ್ಕೊಂಡಿರುವಂತ ಒಂದು ತಂಪಾದ ಒಂದು ಮನೆಯಾಗಿ ಕಾಣ್ತಾ ಇದೆ. ಆದ್ರೆ ಆ ಮನೆ ಹಂಗೆ ಉಳಿಬೇಕಂತ ಹೇಳಿದ್ರೆ ನಾವು ಈಗ ಕೇರ್ಫುಲ್ ಇಲ್ಲ ಅಂತ ಹೇಳಿದ್ರೆ ಅದು ಬದಲಾಗ್ತಾ ಇದೆ. ಮತ್ತೆ ಈಗ ಕ್ಲೈಮೇಟ್ ಚೇಂಜ್ ಅಂತ ಕೇಳ್ತೀವಿ, ವಾಯುಗುಣ ಬದಲಾವಣೆ ಅಂತ ಕೇಳ್ತೀವಿ, ಈ ವರ್ಷದ ಬೇಸಿಗೆ ನಾವು ಅನುಭವಿಸ್ತಾ ಇದೀವಿ. ನಮ್ಮ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜನಗಳು ತುಂಬಾ ಪರಿತಾಪ ಪಡ್ತೀರಿ. ಎಲ್ಲರಿಗೂ ಎಚ್ಚರಿಕೆ ಮಾತುಗಳನ್ನ ಎಲ್ಲಾ ಮಾಧ್ಯಮಗಳಲ್ಲೂ ಹೇಳ್ತಾ ಇದಾರೆ, ಮಜ್ಜಿಗೆ ಚೆನ್ನಾಗಿ ಕುಡೀರಿ, ನೀರು ಚೆನ್ನಾಗಿ ಕುಡೀರಿ, ಬರೀ ನೀರು ಕುಡಿಬೇಡ್ರಿ, ಅದಕ್ಕೆ ORS ತರ ಮಾಡ್ಕೊಂಡು ಉಪ್ಪು ಆಯಿ ಅಂಶಗಳನ್ನೆಲ್ಲ ಹುಳಿ ಅಂಶಗಳನ್ನು ಸೇರಿಸ್ಕೊಂಡು ಕುಡೀರಿ ಅಂತ. ಅಂದ್ರೆ ಅರ್ಥ ಏನು? ಕಾಲ ಬದಲಾಗ್ತಿದೆ, ವಾತಾವರಣ ಬದಲಾಗ್ತಿದೆ, ಬೇಸಿಗೆ ನಾರ್ಮಲ್ ಬೇಸಿಗೆ ಆಗಿಲ್ಲ, ಕಡು ಬೇಸಿಗೆ ಆಗಿರುವಂತ ಈ ಸಂದರ್ಭದಲ್ಲಿ ಬಹಳ ಅಂದ್ರೆ ನಮ್ಮ ಆರೋಗ್ಯವನ್ನ ಜೀವವನ್ನ ಕಾಪಾಡ್ಕೊಳ್ಳೋ ಮನುಷ್ಯರಿಗೇನ ಅರ್ಥ ಆಗತ್ತೆ ಮಾತಾಡ್ತೀವಿ. ಮಾತುಬಾರದ ಮೂಕ ಪ್ರಾಣಿಗಳು, ನಮ್ಮ ಸಂಗೋಪನೆಯಲ್ಲಿ ಇರುವಂತ ಹಸು ಕರುಗಳು, ದನಕರುಗಳು, ನಾಯಿಗಳು, ನಮ್ಮ ಮನೆಯ ಪ್ರಾಣಿ ಇವುಗಳನ್ನೆಲ್ಲವನ್ನು ಗಮನಿಸ್ಕೊಂಡಾಗ ಈ ಒಂದು ವಾತಾವರಣದಲ್ಲಿ ಆಗ್ತಿರುವಂತ ವಿಪರೀತ ಬದಲಾವಣೆಗಳು, ಅದರಲ್ಲೂ ಉಷ್ಣತೆಯ ಹೆಚ್ಚು ಏನಿದೆ, ಬರೀ ಬಯಲ್ಸೀಮೆಯಲ್ಲಿ ಈ ಪರಿ ಆಯ್ತು, ಕರಾವಳಿ ಪ್ರದೇಶಗಳಲ್ಲಿ ಇನ್ನಷ್ಟು ವಿಪರೀತವಾದಂತಹ ಪರಿಣಾಮಗಳನ್ನು ನೋಡ್ತೇವೆ. ಸಮುದ್ರ ಉಕ್ಕೇರುವಂಥದ್ದು, ಭೂಮಿಯನ್ನು ಕಬಳಿಸುವಂಥದ್ದು, ಇದೆಲ್ಲವೂ ನಿರಂತರವಾಗಿ ನಡೀತಾ ಇದೆ. ನಮ್ಮ ಅರಿವಿಗೆ ತಕ್ಷಣಕ್ಕೆ ಬರೋಲ್ಲ, ಯಾಕಂದ್ರೆ ನಾವು ಕಣ್ಣು ಮುಚ್ಚಿ ಕುಳಿತ್ರೆ ನಾವು ನಡೀತಿಲ್ಲ ಅಂತ ಅನ್ಕೋಬಹುದು. ಇಲ್ಲ, ಆ ರೀತಿ ಇಲ್ಲ. ಪ್ರಪಂಚದಲ್ಲಿ ಅನೇಕ ವಿಪರೀತ ಬದಲಾವಣೆಗಳು ಆಗ್ತಾ ಇದಾವೆ ಈ ವಾಯುಗುಣ ಬದಲಾವಣೆಯಿಂದ. ಇಂಥ ಸನ್ನಿವೇಶದಲ್ಲಿ ನಾವೆಲ್ಲರೂ ಜಾಗೃತವಾಗಿ ಅರಿವನ್ನ ಹೆಚ್ಚಿಸ್ಕೊಂಡು, ಯಾಕೆ ಈ ಮಾತನ್ನು ಹೇಳಬೇಕಂತ ಹೇಳಿದ್ರೆ 2,500 ವರ್ಷಗಳ ಹಿಂದೆ ಗಮನಿಸಿದಾಗ 1 ಇಂಚು ಮಣ್ಣು ಕೊಚ್ಚಿ ಹೋಗಿದೆ ಅಂತ ಒಂದು ಮಾತಿತ್ತು. ಆದರೆ 1800 ಇಸ್ವಿಯಿಂದ 1900 ಇಸ್ವಿ, ಒಂದು 100-150 ವರ್ಷಗಳ ಅಂತರದಲ್ಲಿ ಪ್ರತಿ 25 ವರ್ಷಕ್ಕೆ ಒಂದು ಇಂಚ್

0: ಕೊಚ್ಚೋಗಿದೆ. ಅಂದರೆ ಆ ಒಂದು 150-200 ವರ್ಷಗಳ ಸಮಯದಲ್ಲಿ ಆಗಿರುವಂಥ ಬದಲಾವಣೆಗಳು, ಅಂದರೆ ಕೈಗಾರಿಕಾ ಡೆವಲಪ್ಮೆಂಟ್ಗಳು, ಅಭಿವೃದ್ಧಿಯ ಹೆಸರಲ್ಲಿ ಆಗಿರುವಂಥ ಕೈಗಾರಿಕಾ ಬೆಳವಣಿಗೆಗಳು, ಆಮೇಲೆ ಕೃಷಿಯ ವಿಚಾರದಲ್ಲಿ ಆಗಿರುವಂಥದ್ದು, ಆಮೇಲೆ ಒಟ್ಟಾರೆ ಆಧುನಿಕ ಪ್ರಪಂಚವನ್ನು ನಿರ್ಮಾಣ ಮಾಡುವ ವಿಚಾರದಲ್ಲಿ, ಈಗ ರಸ್ತೆ ಒಂದು ವಿಚಾರ ತಗೊಂಡ್ರೆ, ರಸ್ತೆಯ ಮಾಡುವ ವಿಚಾರದಲ್ಲಿ ಆಗುವ ಮಣ್ಣಿನ ನೋವನ್ನು ನಾವು ಗಮನಿಸಿದ್ರೆ ನಾವು ರಸ್ತೆ ವಿಷಯದಲ್ಲಿ ಇನ್ನಷ್ಟು ಕೇರ್ಫುಲ್ ಆಗ್ತೀವಿ. ಅಂದರೆ ಅಷ್ಟು ಅಗೆತ, ಅಷ್ಟು ಡಿಸ್ಟರ್ಬೆನ್ಸ್ಗಳಾಗ್ತವೆ. ಆಮೇಲೆ ಮಣ್ಣಿನ ಒಂದು ಆರೋಗ್ಯವೇ ಬದಲಾಗಿ ಹೋಗಿದೆ. ಈಗ ಉದಾಹರಣೆಗೆ, ಇಪ್ಪಳ 40 ವರ್ಷಗಳ ಹಿಂದೆ ಗುಲ್ಬರ್ಗದಲ್ಲಿ ಬೆಳೀತಿದ್ದಂಥ ತೊಗರಿ ಕಾಳಿನ ಸಾಮರ್ಥ್ಯ ಇವತ್ತಿನ ತೊಗರಿ ಕಾಳಿನ ಸಾಮರ್ಥ್ಯಕ್ಕೆ ಹೋಲಿಸಿದ್ರೆ ತುಂಬಾ ಜಾಸ್ತಿ ಇತ್ತು. ಇವಾಗ ಆ ತೊಗರಿ ಕಾಳಿನ ಸಾಮರ್ಥ್ಯ ಇಲ್ಲ. ನೀವು 100 ಗ್ರಾಮ್ ತೊಗರಿ ಬೆಳೆ ತಿನ್ನುವಂತ ಸಂದರ್ಭದಲ್ಲಿ ಈಗ ನೀವು 200 ಗ್ರಾಮ್ ತೊಗರಿ ಬೆಳೆ ತಿನ್ನಬೇಕು, ಅಷ್ಟೇ ಪೋಷಕಾಂಶಗಳು ನಿಮಗೆ ದಕ್ಕಬೇಕು ಅಂತಂದ್ರೆ. ಅದೇ ರೀತಿ ಬೇರೆ ಬೇರೆ ಎಲ್ಲ ರೀತಿಯ ದವಸ ಧಾನ್ಯಗಳ ಸಾಮರ್ಥ್ಯ ಏನಿದೆ ಅದು ಕುಂಠಿತವಾಗಿ ನೀವು ಒಂದು ಮುಷ್ಟಿಯಷ್ಟು ತಿನ್ನುವುದನ್ನು ಈಗ 2 ಮುಷ್ಟಿ ತಿನ್ಬೇಕಾಗುತ್ತೆ, ಅಷ್ಟು ಪೋಷಕಾಂಶಗಳು ನಿಮ್ ದೇಹಕ್ಕೆ ದಕ್ಕಬೇಕು ಅಂತಂದ್ರೆ.
1: ಅಂದ್ರೆ ಇದೆಲ್ಲ ಒಂದ್ ಕಡೆ ಮಣ್ಣು ತನ್ನ ಗುಣಮಟ್ಟ ಕಳ್ಕಂತ ಇದೆ ಅಂತ ಹೇಳ್ತೀರಾ?
0: 100% ಇದು ಬಹಳ ತುಂಬಾ ದೊಡ್ಡ ಎಚ್ಚರಿಕೆ. ಅಂದ್ರೆ ನಾವು ಇದನ್ನ ಎಷ್ಟು ಆರಾಮಾಗಿ ಮರ್ತಿದೀವಿ ಅಂತ ಹೇಳಿದ್ರೆ ಅದನ್ನ ರೈತರು ಮಾಡ್ತಾರೆ ಅಂತ ಹೇಳ್ಬಿಡ್ತೀವಿ. ರೈತರಷ್ಟೇ ಮಾಡುವಂತ ಕೆಲಸ ಅಲ್ಲ ಇದು, ಪ್ರತಿಯೊಬ್ಬ ನಾಗರಿಕರಾಗಿ, ಸರ್ಕಾರಗಳಿರ್ಬೋದು, ಸಂಸ್ಥೆಗಳಿರ್ಬೋದು, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ನಾನೇನ್ ಮಾಡ್ಬೋದು, ನಾನೇನ್ ಮಾಡ್ಲಿಕ್ಕೆ ಸಾಧ್ಯ. ಇದನ್ನ ಅಟ್ಲೀಸ್ಟ್ ನನಗೆ ಏನು ಕೊಡಕ್ಕಾಗ್ಲಿಲ್ಲ ಅಂದ್ರೆ ನಾನೇನಾದ್ರೂ ಅದನ್ನ ಕಡಿಮೆ ಮಾಡಕ್ ಸಾಧ್ಯ ಇದೆಯಾ? ತೊಂದರೆಗಳನ್ನ, ನನ್ನಿಂದ ಆಗುವಂತ ತೊಂದರೆಗಳನ್ನ ಕಡಿಮೆ ಮಾಡಿ ಮಣ್ಣಿಗೆ ನಾನೊಂದು ಸೇವೆಯನ್ನು ಸಲ್ಲಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಯಾಕೆಂದ್ರೆ ಮಣ್ಣಿಂದಲೇ ಎಲ್ಲ ಅಂತೇಳಿ ಎಲ್ಲ ದಾರ್ಶನಿಕರು ಹೇಳಿದ್ರು. ಆಮೇಲೆ ಮಣ್ಣು ಸತ್ರ ಎಲ್ಲಿಗೆ ಅಂತನೋ ಮಾತಿದೆ, ನಾವು ಸತ್ರ ಮಣ್ಣಿಗೆ ಅಂತೀವಿ, ಮಣ್ಣು ಸತ್ರ ಎಲ್ಲಿಗೆ ಅನ್ನೋ ಮಾತು ಬರ್ತಾ ಇದೆ. ಅಂದ್ರೆ ತುಂಬಾ ಮಾರ್ಮಿಕವಾಗಿ ಹೇಳಿರುವಂತ ಮಾತು, ಅದು ಹೃದಯಕ್ಕೆ ಚುಚ್ಚುವಂತ ಮಾತು. ಬಹಳ ಹುಷಾರಾಗಿರ್ಬೇಕಾಗಿರುವಂತ ಕಾಲಘಟ್ಟ. ಪ್ರತಿ ಕ್ಷಣವೂ ಪ್ರತಿ ದಿನವೂ ನಾವು ಮಣ್ಣಿನ ಅವನತಿಯನ್ನು ಹೆಚ್ಚು ಮಾಡ್ತಾ ಇದ್ದೇವೆ. ಈಗ ಅಲ್ದಿದ್ರೆ ಮತ್ತಿನ್ಯಾವತ್ತೂ ಇಲ್ಲ ಅನ್ನೋ ಒಂದು ಸಂದರ್ಭ ಈಗ ನಮ್ಮ ಮುಂದಿದೆ.
1: ಈಗ ಎಲ್ಲೇ ಒಂದ್ ಕಡೆ ನಾವು ನೆನಪು ಮಾಡಿಕೊಂಡ್ರೆ ಈಗ ತರಕಾರಿಗಳು, ಹಣ್ಣು ಹಂಪಲುಗಳು, ದವಸ ಧಾನ್ಯಗಳು, ಪ್ರತಿಯೊಂದು ಈಗ ಅವೆಲ್ಲ ನಾವು ಸೇವನೆ ಮಾಡ್ತಾ ಇರುವಂತದ್ದು ಅವೆಲ್ಲಿಂದ ಬಂದು ಅಂದ್ರೆ ಮಣ್ಣಿಂದ ಸರ್ ಅಲ್ವಾ? ಈಗ ಮಣ್ಣನೇ ಗುಣಮಟ್ಟ ಇಲ್ಲ ಅಂತಂದ್ರೆ ಅದರಲ್ಲಿ ಯಾವ ರೀತಿಯಾದಂತ ಪೋಷಕಾಂಶಗಳು ನಮ್ಮ ಬಾಡಿಗೆ ಸಿಗ್ತವೆ?
0: ಸಹಜವಾಗಿ ಸಹಜವಾಗಿ
1: ಕಡೆ ಯೋಚನೆ ಮಾಡ್ಬೇಕಾಗುತ್ತೆ.
0: ಕರೆಕ್ಟ್. ಈ ಹಣ್ಣು ತರಕಾರಿಗಳನ್ನ ನಾವೇನ್ ಸೇವಿಸ್ತೀವಿ ಅದು ಸರಿಯಾದಂತ ಮಣ್ಣಲ್ಲಿ ಬೆಳೆಯಲಿಲ್ಲ ಅಂದ್ರೆ, ಸರಿಯಾದ ರೀತಿಯ ಪೋಷಕಾಂಶಗಳನ್ನ ನಾವು ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನಾವು ಸುಮ್ಮನೆ ಬಾಳೆಹಣ್ಣು ತಿಂತೀವಿ, ಸುಮ್ಮನೆ ಪಪ್ಪಾಯ ತಿಂತೀವಿ, ಅಥವಾ ಸುಮ್ಮನೆ ಇನ್ನೇನು ಯಾವುದೋ ತರಕಾರಿಗಳು ಸೊಪ್ಪುಗಳನ್ನು ತಿಂತೀವಿ ಅಂತ ಅನ್ಕೋತಿರ್ತೀವಿ. ಏ ನಾನು ಬಹಳ ಆಯ್ಕೆ ಮಾಡ್ಕೊಂಡೇ ತಿಂದಿದ್ದೀನಲ್ಲ, ನನಗ್ಯಾಕೆ ಕಾಯಿಲೆ ಆಗ್ಬೇಕು, ನನಗ್ಯಾಕೆ ಆರೋಗ್ಯ ಚೆನ್ನಾಗಿರಬಾರ್ದು ಅಂತ ಅನ್ನೋ ಮಾತು ಬರ್ತದೆ. ಆದ್ರೆ ನಿಜವಾದಂತ ಪೋಷಕಾಂಶಗಳು ಅವುಗಳ ಮುಖಾಂತರ ನಮ್ಮನ್ನ ತಲುಪಿರಲ್ಲ. ಈ ಎಲ್ಲ ದೃಷ್ಟಿಕೋನದಲ್ಲಿ ನೋಡಿದಾಗ ಗುಣಮಟ್ಟದ ಆಹಾರದ ಉತ್ಪಾದನೆ ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಗರವಾಸಿಗಳಿರಲಿ, ಹಳ್ಳಿಗರಿರಲಿ, ಕೃಷಿಕರಿರಲಿ, ಕೃಷಿಕರ ಅಲ್ಲದೇ ಇರೋರಿರಲಿ, ನಮ್ಮದು ಸೇವೆ ಏನಿದೆ, ನಮ್ಮ ಕೊಡುಗೆ ಏನಿದೆ ಈ ವಿಚಾರದಲ್ಲಿ, ಯಾಕೆಂದ್ರೆ ಆಹಾರ ಎಲ್ರಿಗೂ ಬೇಕು. ಇಂಥ ಸಂದರ್ಭದಲ್ಲಿ ಆ ಆಹಾರವನ್ನು ಬೆಳೆಯುವ ಪ್ರಕ್ರಿಯೆಗೆ ನನ್ನ ಸೇವೆ ಏನಿದೆ, ನನ್ನ ಕೊಡುಗೆ ಏನಿದೆ, ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ನಾವು ಯಾವುದೇ ಪ್ರೊಫೆಷನಲ್ ಇರಲಿ, ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಇದ್ರೂ ಕೂಡ, ಎಂಥ ದೊಡ್ಡ ವಿಜ್ಞಾನಿ ಆದ್ರೂ ಕೂಡ ಊಟ ಮಾಡಲೇಬೇಕು. ಆ ಊಟದ ವಿಷಯದಲ್ಲಿ ನಮ್ಮ ಕಾಳಜಿ ಏನಿದೆ, ನಾವು ಯಾವ ರೀತಿ ಅದಕ್ಕೆ ಸಹಾಯ ಮಾಡಬಲ್ಲರು. ಅಟ್ಲೀಸ್ಟ್ ನಾವೆಲ್ಲರೂ ಹೋಗಿ ಉತ್ತಿ ಬಿತ್ತಿ ಬೆಳಿಬೇಕು ಅಂತಾನೆ ಇಲ್ಲ, ಆ ಉತ್ತಿ ಬಿತ್ತಿ ಬೆಳೆಯುವ ಜನಗಳಿಗೆ ನೀವು ಸಹಾಯ ಮಾಡಿದ್ರು ಆಯ್ತು. ತಮಾಷಾಗಿ ಹೇಳ್ತಿರ್ತೀವಲ್ಲ ನಾವು, ಚೌಕಾಸಿ ಮಾಡಬೇಡ್ರಿ ಈ ತರಕಾರಿ ಹಣ್ಣುಗಳನ್ನ ಕೊಳ್ಳುವಾಗ ಅಂತ ಹೇಳ್ತೀವಿ. ಆಮೇಲೆ ನೇರವಾಗಿ ರೈತರು ಮಾರಾಟ ಮಾಡುವಂತ ಒಂದು ಪ್ರಕ್ರಿಯೆಗೆ ಇಳಿದ್ಬಿಟ್ರೆ ಇನ್ನಷ್ಟು ಒಳ್ಳೇದು. ಆಗ ಅವರಿಗೆ ದಕ್ಕಬೇಕಾಗಿರುವಂತ ಅವರ ಶ್ರಮದ ಫಲ ನೇರವಾಗಿ ದಕ್ಕುತ್ತೆ ಅನ್ನೋದನ್ನು ಹೇಳ್ತೀವಿ. ಅದಕ್ಕೆ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ನಾವು ಒಂದು ನೈಸ್ ಅಂತ ಒಂದು ಅಂಗಡಿ ಕೂಡ ಓಪನ್ ಮಾಡಿದೀವಿ. ಅದನ್ನ ನ್ಯಾಚುರಲ್, ಇಂಡಿಜಿನಸ್, ಕ್ಲೀನ್ ಅಂಡ್ ಎಥಿಕಲ್ ಅಂತ ಒಂದು ಅಂಗಡಿ ಅಂತ ಮಾಡಿದೀವಿ. ಮುಖ್ಯ ದ್ವಾರದ ಹತ್ರನೇ ಅಂಗಡಿಯನ್ನು ಓಪನ್ ಮಾಡಿ ಅಲ್ಲಿ ರೈತರ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಆ ಅಂಗಡಿಯನ್ನು ಮೀಸಲಿಟ್ಟಿದ್ದೇವೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತಾಕ್ನಲ್ಲಿ ಬೆಳೆದಂತ ಹಣ್ಣು ತರಕಾರಿಗಳನ್ನ ಮಾರ್ತೇವೆ. ಹಾಗೆ ರೈತ ಕಂಪನಿಗಳಂತ ಏನ್ ಮಾಡ್ಕೊಂಡಿದ್ದಾರೆ ಅಥವಾ ಸ್ವಸಹಾಯ ಸಂಘಗಳು ಏನಿದಾವೆ ಅಲ್ಲಿಂದ ಬರುವಂತ ಉತ್ಪನ್ನಗಳನ್ನ ಅವುಗಳನ್ನೆಲ್ಲ ಗುಣಮಟ್ಟವನ್ನ ಸಂಸ್ಕರಿಸಿ ಕಿಸಾನ್ ಸಮೃದ್ಧಿ, ತರಳಾಮೃತ ಅಂತ ಒಂದು ಬ್ರ್ಯಾಂಡ್ ಅನ್ನ ಕೊಟ್ಬಿಟ್ಟು ಅದನ್ನ ಗ್ರಾಹಕರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇದೀವಿ.
1: ಸಾವಯವ ಉತ್ಪನ್ನಗಳು,
0: ಮುಖ್ಯವಾಗಿ ಸಾವಯವ ಉತ್ಪನ್ನಗಳು, ಗುಣಮಟ್ಟದ ಉತ್ಪನ್ನಗಳು, ಅವುಗಳಲ್ಲಿ ಮೌಲ್ಯವರ್ಧನೆ ಮಾಡಿಸಿಕೊಂಡು ಮತ್ತೆ ತಿನ್ಲಿಕ್ಕೆ ರೆಡಿ ಇರುವಂಥದ್ದು, ರೆಡಿ ಟು ಸರ್ವ್, ರೆಡಿ ಟು ಡ್ರಿಂಕ್, ರೆಡಿ ಟು ಈಟ್, ಈ ತರದ ಉತ್ಪನ್ನಗಳನ್ನ ನಾವು ಹೆಚ್ಚು ಗ್ರಾಹಕರಿಗೆ, ನಗರವಾಸಿಗಳಿಗೆ ಟೈಮ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಬೇಗ ಎಲ್ಲದೂ ಸಿಕ್ಬಿಡ್ಬೇಕು, ಈ ಒಂದು ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಕೆಲವು ಉತ್ಪನ್ನಗಳನ್ನ ನಾವು ಈಗಾಗಲೇ ಮಾರ್ಕೆಟಿಗೆ ತಂದಿದ್ದೇವೆ. ದಿನದಿಂದ ದಿನಕ್ಕೆ ಆ ಅಂಗಡಿ ಜನಗಳಿಗೆ ಬಹಳ ಇಷ್ಟವಾಗ್ತಾ ಇದೆ. ಮುಂದಿನ ದಿನದಲ್ಲಿ ಇನ್ನಷ್ಟು ಪರಿಣಾಮಕಾರಿ ಉತ್ಪನ್ನಗಳನ್ನ ನಾವು ಅದನ್ನ ಆಡ್ ಮಾಡ್ತೀವಿ. ಹೀಗೆ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ನಿರಂತರವಾಗಿ. ಹೇಗೆ ನಾವು ಕೃಷಿ ವಿಜ್ಞಾನ ಕೇಂದ್ರ ಸಮಾಜಕ್ಕೆ, ಕೃಷಿಕರಿಗೆ ಹತ್ತಿರವಾಗ್ಲಿಕ್ಕೆ ಸಾಧ್ಯ ಇದೆ ಮತ್ತೆ ಉಪಯುಕ್ತವಾಗಿ ಇರುವಂತ ಒಂದು ಸಂಸ್ಥೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ, ಈ ನಿಟ್ಟಿನಲ್ಲಿ ಈ ಎಲ್ಲ ರೀತಿಯ ಚಿಂತನೆಗಳನ್ನ ನಿರಂತರವಾಗಿ ಮಾಡ್ತಿರ್ತೀವಿ. ಇದಕ್ಕೆ
1: ಕೆಲವು ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ರೈತರು ಈ ಒಂದು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಸಾಕಷ್ಟು ಗುಣಮಟ್ಟದ ಒಂದು ಸಮಗ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಈಗ ಅಣಬೆ ಸಾಕಾಣಿಕೆ, ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ, ಸಾಕಷ್ಟು ಕಡೆ ಅವರು ಎಲ್ಲವನ್ನು ಅಳವಡಿಸ್

0: ಕೊಂಡು ಸಾಕಷ್ಟು ಆರ್ಥಿಕವಾಗಿಯೂ ಸಹ ಅಭಿವೃದ್ಧಿ ಆಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೈತರು ನಮ್ಮಲ್ಲಿ ಬಂದು ಹೇಳ್ತಾರೆ ಸರ್ ಅಲ್ವಾ. ಈಗ ಸಮಗ್ರ ಕೃಷಿ ಮಾಡಿದರೆ ಈಗ ಯಾರಿಗೂ ಲಾಸ್ ಇಲ್ಲ, ಎಲ್ಲ ದೃಷ್ಟಿಯಿಂದ ಲಾಭ ಇದೆ ನಿಮಗೆ. ಈಗ ಒಂದು ಜೇನು ಸಾಕಾಣಿಕೆ ಮಾಡಿದರೆ ಎಲ್ಲೇ ಒಂದು ಕಡೆ ನಮ್ಮ ಒಂದು ಬೆಳೆಗಳಲ್ಲಿ ಅವು ಇಳುವರಿನೂ ಜಾಸ್ತಿ ಆಗುತ್ತಲ್ವಾ.
1: ಹೌದು,
0: ಈ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕು ನಮ್ಮ ರೈತರು.
1: ಖಂಡಿತವಾಗಿ ಇನ್ನು ಹೆಚ್ಚಿನ ಸಂಖ್ಯೆಯ ರೈತರು ಇದಕ್ಕೆ ತೊಡಗಬೇಕು. ಸಾವಯವ ಕೃಷಿ ಇರ್ಬೋದು, ನೈಸರ್ಗಿಕ ಕೃಷಿ ಇರ್ಬೋದು, ಹಾಗೆಯೇ ಈ ರೀತಿಯ ಸಮಗ್ರ ಕೃಷಿಯ ಪದ್ಧತಿಗಳನ್ನ ಬಳಸ್ಕೊಂಡು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸಮಗ್ರ ಕೀಟ ರೋಗಗಳ ನಿರ್ವಹಣೆ, ಹೀಗೆ ಒಟ್ಟಾಯ ಸಮಗ್ರ ಬೆಳೆ ನಿರ್ವಹಣೆ, ಈ ಆಧುನಿಕ ವಿಜ್ಞಾನ ತಂತ್ರಜ್ಞಾನಗಳ ಏನು ಮಾಹಿತಿಯನ್ನು ಪಡೆದುಕೊಂಡು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ನಮ್ಮ ಇಲಾಖೆಗಳಿದೆ, ಅಲ್ಲಿ ದೊರೆಯುವಂಥ ಮಾಹಿತಿಗಳು ಮತ್ತು ಅಲ್ಲಿ ದೊರೆಯುವಂಥ ಸವಲತ್ತುಗಳನ್ನು ಬಳಸ್ಕೊಳ್ತಾ ಪ್ರತಿಯೊಬ್ಬ ರೈತರು ಇದನ್ನು ಪಡ್ಕೊಂಡು ಮಾಡ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಒಬ್ರು ಮಾಡ್ತಾರೆ ಅಂದ್ರೆ ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಲೇ ಅರ್ಥ. ಅಂದ್ರೆ ಒಂದು ಮನಸ್ಸಿನ ಇಚ್ಛೆ ಅಂದ್ರೆ ಮನಸ್ಥಿತಿ ಬದಲಾದ್ಬಿಟ್ರೆ ಖಂಡಿತ ಪರಿಸ್ಥಿತಿ ಬದಲಾಗುತ್ತೆ. ಅದು ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯ ಒಂದು ಅನುಕೂಲಗಳನ್ನ ಈ ಪರಿಸರ ಪೂರಕ ಕೃಷಿಯ ಪದ್ಧತಿಗಳಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಒಂದು ಮಾತು ಜ್ಞಾಪಕ ಆಗ್ತದೆ ಏನಂದ್ರೆ, ಪ್ರಪಂಚದಲ್ಲಿ ಈ ಭೂಮಿ ಅಂದ್ರೆ ಈ ನೆಲ ಅಂತ ಏನು ಹೇಳಿದ್ರೆ ಮಣ್ಣಿನ ಪದರ ಅಂತ ಹೇಳೋದಲ್ಲ, ಸಣ್ಣ ಪದರದಲ್ಲಿ ಸುಮಾರು 59% ಅಷ್ಟು ಜೀವ ವೈವಿಧ್ಯಗಳಿದೆ. ಅದರಲ್ಲಿ ಸುಮಾರು 90% ಶಿಲೀಂಧ್ರಗಳು ಮತ್ತೆ 50%+ ಬ್ಯಾಕ್ಟೀರಿಯಾಗಳು ಮತ್ತೆ 85%+ ಸಸ್ಯಗಳಿದ್ದಾವೆ. ಬರೀ ನಮ್ಮ ಜಾತಿ ಯಾವ್ದು ಹೇಳ್ರಿ, ಸಸ್ತನಿಗಳು ಮ್ಯಾಮಲ್ಸ್ ಅಂತೀವಿ ನಾವಿರೋದೇ ಬರೀ 3%. ಅಂದ್ರೆ ನಮ್ಮದು ಆಕ್ಚುಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರುವಂತ ಒಂದು ಜೀವ ವೈವಿಧ್ಯ ಜಾತಿ, ಮನುಷ್ಯ ಜಾತಿ. ನಮಗಿನ್ನ ಜಾಸ್ತಿ ಇರೋರೇ ಈ ಭೂಮಿ ಮೇಲೆ ಆಕ್ಚುಲಿ ಇರೋರು. ಅವ್ರಿಗೆ ನಾವು ಗೌರವ ಕೊಟ್ಕೊಂಡು ಅವ್ರಿಗೆ ತಗ್ಗಿ ಬಗ್ಗಿ ನಡ್ಕೊಂಡು ನಾವು ಇರಬೇಕು. ಆದರೆ ಮನುಷ್ಯ ದುರಹಂಕಾರಿಯಾಗಿ ಏನು ಮಾಡ್ತಾನೆ, ಎಲ್ಲದನ್ನು ತಾನು ಮೆಟ್ಟಿ ನಿಲ್ಲಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರೋದ್ರಿಂದ ಅದು ಬಹಳ ದುರಂತಕಾರಿ ಮತ್ತು ಅನಾಹುತಕಾರಿ ಬೆಳವಣಿಗೆ, ಆ ಆಟಿಟ್ಯೂಡೇ, ಆ ಮನೋಭಾವನೆ. ಅದನ್ನು ತಪ್ಪಿಸ್ಲಿಕ್ಕೆ ಅಂತಂದರೆ, ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಾವು ಒಬ್ರಿಗೊಬ್ರಿಗೆ ಈ ಥರದ ವಿಚಾರಗಳನ್ನ ಮಾತಾಡ್ಕೋಬೇಕು. ಆಮೇಲೆ ಸಸ್ಯಗಳು ಯಾಕೆ ಇಂಪಾರ್ಟೆಂಟ್ ಆಗ್ತವೆ, ಉಳಿದೆಲ್ಲ ಉಳಿದ ಬೇರೆ ಬೇರೆ ಜೀವಿಗಳು ಸೂಕ್ಷ್ಮ ಜೀವಿ ಮಾಡೋದು ನಮಗೆ ಕಣ್ಣಿಗೆ ಕಾಣದವು ಅವೆಲ್ಲವೂ ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅನ್ನೋದನ್ನ ಅರಿಬೇಕು ಅಂತ ಹೇಳಿದ್ರೆ ಕೃಷಿ ಕ್ಷೇತ್ರನ ಗೌರವಿಸಬೇಕು. ಮತ್ತು ಕೃಷಿಕರಾಗಿ ನಾವು ಕೂಡ ಮಣ್ಣಿನ ಬಗ್ಗೆ ತಿಳುವಳಿಕೆನ ಜಾಸ್ತಿ ಮಾಡ್ಕೋಬೇಕು. ಅದು ಸಾಧ್ಯವಾಗೋದು ಯಾವಾಗ ಅಂತ ಹೇಳಿದ್ರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳುವಾಗ, ಆಮೇಲೆ ಈಗ ಅನಾಹುತಕಾರಿ ರಾಸಾಯನಿಕಗಳಿಂದ ಸ್ವಲ್ಪ ದೂರ ಹೋಗಬೇಕು. ಅದರಿಂದ ಆಗುವ ನೇರ ಬೆನಿಫಿಟ್ ಏನಂದ್ರೆ, ಒಂದು ಇಮಿಡಿಯೇಟ್ ಆಗಿ ಖರ್ಚು ಕಡಿಮೆ ಆಗುತ್ತೆ, ನಮ್ಮ ಆರೋಗ್ಯದ ಮೇಲೆ ಬಹಳ ಒಳ್ಳೆಯ ಪರಿಣಾಮ ಬೀರುತ್ತೆ, ನಮಗೆ ಆರೋಗ್ಯದ ಒಂದು ಸಮೃದ್ಧಿ ಆಗುತ್ತೆ. ಇವುಗಳನ್ನ ಗಮನದಲ್ಲಿಟ್ಕೊಂಡು, ಯಾಕೆಂದ್ರೆ ಕೃಷಿಕ ಆರೋಗ್ಯವಾಗಿದ್ದು ಬದುಕಿದ್ರೆ ತಾನೇ ಕೃಷಿ ಮಾಡ್ಲಿಕ್ಕೆ ಸಾಧ್ಯ. ಈ ಧಾವಂತದಲ್ಲಿ ರಾಸಾಯನಿಕಗಳನ್ನ ಬಳಸೋದಿರ್ಬೋದು ಅಥವಾ ಈ ರೀತಿಯ ಅನೇಕ ರೀತಿಯ ಈ ಫಾಸ್ಟ್ ಪೇಸ್ಡ್ ಅಂತ ಹೇಳ್ತೀವಿ, ತುಂಬಾ ವೇಗದಲ್ಲಿ ಇವುಗಳನ್ನ ಮಾಡಕ್ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬಹಳಷ್ಟು ಕಡೆ ನಾವು ಸಮಸ್ಯೆಗಳನ್ನ ಮೈ ಮೇಲೆ ಎಳ್ಕೋತಾ ಇದೀವಿ. ಅದಕ್ಕೆ ಸ್ವಲ್ಪ ವೇಗವನ್ನ ತಗ್ಗಿಸಿ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ತಾ, ನಾನು ಮಾಡ್ತಿರೋ ಕೃಷಿಯಲ್ಲಿ ಇರುವಂತ ತಪ್ಪು ಒಪ್ಪುಗಳೇನಿದೆ ಒಬ್ರೊಬ್ರು ನೋಡಿ ಕಲಿತಾ, ನೀವು ಹೇಳ್ದಂಗೆ ಅನೇಕ ಯಶಸ್ವಿ ಉದಾಹರಣೆಗಳು ನಮ್ಮ ಸುತ್ತಮುತ್ತಲ ಇದಾವೆ, ಆದ್ರೆ ಅವು ಜಾಸ್ತಿ ಆಗ್ಬೇಕು ಅಂತ. ಅಂದ್ರೆ ಬರೀ ಉದಾಹರಣೆಗಳಾಗಿ ಎಕ್ಸೆಪ್ಷನಲ್ ಅಂತ, ಅಯ್ಯೋ ಅವನ ಕೈಲಿ ಮಾತ್ರ ಸಾಧ್ಯ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋ ಮನೋಭಾವನೆಯಿಂದ ಆಚೆ ಬರಬೇಕು. ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಆ ರೀತಿಯ ಒಂದು ಮಾರುಕಟ್ಟೆನೂ ನಾವು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಗುಣಮಟ್ಟದ ಆಹಾರದ ಉತ್ಪನ್ನ ಮಾಡಿ ಅದಕ್ಕೆ ಒಂದು ಪ್ರೀಮಿಯಂ ರೇಟ್ ಅನ್ನು ಕೊಟ್ಟು ಕೂಡ ಕೊಂಡ್ಕೊಳ್ಳುವಂತ ಗ್ರಾಹಕರ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಆರೋಗ್ಯಕ್ಕೆ ಮಾಡ್ತಿರೋ ಖರ್ಚನ್ನ ನೋಡಿದ್ರೆ ಅದ್ರ ಬದಲು ಆಹಾರ ಖರ್ಚು ಮಾಡಿ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ಮಾತನ್ನ ನಿಜಗೊಳಿಸ್ಲಿಕ್ಕೆ ಇವಾಗಲೂ ಸಾಧ್ಯ ಇದೆ. ಸರಿಯಾಗಿ ಊಟ ಮಾಡಿದ್ರೆ ಅನೇಕ ರೀತಿಯ ರೋಗಗಳನ್ನ ನಾವು ಖಂಡಿತ ಮೊಳಕೆಯಲ್ಲೇ ಚಿವುಟಿ ಹಾಕ್ಬಹುದು. ಸೊ ಈ ಒಂದು ಎಲ್ಲ ದೃಷ್ಟಿಕೋನದಲ್ಲಿ ನೋಡಿದ್ರೆ ಕೃಷಿ ಕ್ಷೇತ್ರದ ಒಂದು ಆಗುಹೋಗುಗಳಿಗೆ ಸಮಗ್ರ ಕೃಷಿ ಪದ್ಧತಿ ಬಹಳ ಅನುಕೂಲಕಾರಿ ಅಂತೇಳಿ ನಾವು ನಂಬಿದ್ದೇವೆ.
0: ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಏನಾದರೂ ನಮ್ಮ ಕೃಷಿಕರಿಗೆ ಮಾಹಿತಿ ಇನ್ನೂ ಹೆಚ್ಚಿನದಾಗಿ ನಿಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಿಂದ ಬೇಕು ಅಂತಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್?
1: ನೇರವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ಬೋದು. ದಾವಣಗೆರೆಯಲ್ಲಿ ಕದಳಿವನ ಅಂತೇಳಿ ನಮ್ಮದು ನಮ್ಮ ಮುಖ್ಯ ಕಚೇರಿ ಇದೆ ವಿದ್ಯಾನಗರದ ಪಕ್ಕ. ಯಾರನ್ನು ಕೇಳಿದ್ರು ಹೇಳ್ತಾರೆ, ಈಗ ಎಲ್ಲ ಬಸ್ಗಳು ಅಲ್ಲಿಗೆ ಅಲ್ಲಿ ಓಡಾಡ್ತವೆ ಮತ್ತೆ ಆಟೋ ರಿಕ್ಷಾಗಳಿಗೆ ಗೊತ್ತಿದೆ, ಬಹಳ ಸುಲಭವಾಗಿ ಸಂಪರ್ಕ ಮಾಡ್ಬೋದು. ಫೋನಿನ ಮುಖಾಂತರನೂ ಸಂಪರ್ಕ ಮಾಡ್ಬೋದು, ವಾಟ್ಸಪ್ಗಳ ಮುಖಾಂತರ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಫೋನಿನ ಮುಖಾಂತರ ಲ್ಯಾಂಡ್ಲೈನ್ ಸಂಖ್ಯೆ ಹೇಳೋದಾದ್ರೆ 263461, ನನ್ನ ಮೊಬೈಲ್ ಸಂಖ್ಯೆ 9449856876. ಮಾತು ಮುಗಿಸೋ ಮುನ್ನ ಒಂದು ಕವನದ ಸಾಲನ್ನ ಹೇಳಿ ಮುಗಿಸ್ತೇನೆ, ಯಾಕೆಂದ್ರೆ ಇದು ನಮ್ಮೆಲ್ಲ ಕೃಷಿಕರಿಗೆ, ಕೃಷಿ ಕ್ಷೇತ್ರದಲ್ಲಿ ಇರೋರಿಗೆ ಬಹಳ ಮನಸ್ಸಿಗೆ ಹಿತವಾಗುವಂತ ಒಂದು ನುಡಿ. ದಿನಕರ ದೇಸಾಯಿ ಅವರು ಒಂದು ಕಡೆ ಹೇಳ್ತಾರೆ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ.
0: ಒಳ್ಳೆಯದು ಸರ್ ಇಲ್ಲೇ ತನಕ ಈ ಒಂದು ಸಮಗ್ರವಾಗಿ ಸಮಗ್ರ ಬೆಳೆಗಳನ್ನು ಬೆಳೆದ್ರೆ ನಮ್ಮ ರೈತರಿಗೆ ಏನೆಲ್ಲ ಒಂದು ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ.
1: ಈ ಅವಕಾಶಕ್ಕೆ ಧನ್ಯವಾದಗಳು, ನಮಸ್ಕಾರ.
2: ಇದುವರೆಗೂ ಪ್ರಸ್ತುತ ಸನ್ನಿವೇಶದಲ್ಲಿ

0: ಸಮಗ್ರ ಕೃಷಿಯ ಮಹತ್ವ ಕುರಿತು ದಾವಣಗೆರೆ ಐಸಿಎಆರ್ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾ ಟಿಎನ್ ದೇವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420

0: ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇದೀಗ ರೈತರಿಗೆ ಸಲಹೆ.
4: ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ವಾತಿ ಅಂತ. ನಾನು ಅಡಿಕೆ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ಹಿರಿಯ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ರೈತ ಬಾಂಧವರೇ, ಇವತ್ತು ನಾನು ಅಡಿಕೆಯಲ್ಲಿ ಕಂಡು ಬರ್ತಕ್ಕಂಥ ಬೇರು ಹುಳು ಅದರ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬೇರು ಹುಳು ಅಡಿಕೆಯಲ್ಲಿ ಬರ್ತಕ್ಕಂಥ ಒಂದು ದೀರ್ಘಕಾಲಿಕ ಕೀಟವಾಗಿದ್ದು ಇದು ತೇವಾಂಶವಿರುವ ಮಣ್ಣಿನ ಪದರದಲ್ಲಿ ಹೆಚ್ಚಾಗಿ ಬರುತ್ತೆ. ಮತ್ತು ಇದು ಗೋಡು ಮಣ್ಣಿನಿಂದ ಕೂಡಿದ ಹಳ್ಳದ ಪಕ್ಕ ಮತ್ತು ಗದ್ದೆ ಜಮೀನಲ್ಲಿ ಮಾಡಿದಂಥ ಅಡಿಕೆ ತೋಟಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ಬೇರು ಹುಳು ಏನು ಮಾಡುತ್ತೆ ಅಂತಂದರೆ, ಅಡಿಕೆ ಬೇರುಗಳನ್ನ ಕತ್ತರಿಸಿ ತಿನ್ನೋದ್ರಿಂದ ಗಿಡಗಳು ರೋಗಗ್ರಸ್ತವಾಗಿರೋ ಥರ ಕಾಣಿಸುತ್ತೆ. ಮತ್ತು ಬಾಧೆಗೀಡಾದ ಮರಗಳಲ್ಲಿ ಎಳೆಗಳೆಲ್ಲ ಹಳದಿಯಾಗಿ ಗರಿ ಮತ್ತು ಗೆಣ್ಣುಗಳು ಗಿಡ್ಡ ಆಗ್ತಾ ಹೋಗುತ್ತೆ. ನಂತರ ದಿನದಲ್ಲಿ ಕಾಂಡ ತುದಿಯಾಗಿ ಮನ್ಸುತ್ತೆ. ಮತ್ತೆ ಇದರಿಂದ ಇಳುವರಿ ಕಡಿಮೆ ಆಗ್ತಾನು ಹೋಗ್ತಾ ಹೋಗುತ್ತೆ ನಂತರ ದಿನಗಳಲ್ಲಿ. ಈ ಬೇರು ಹುಳುವಿನ ಜೀವನ ಚಕ್ರ ಹೇಗೆ ಅಂತ ಅಂದ್ರೆ, ಇದು ಬೇರು ಹುಳುಗಳನ್ನು ದುಂಬಿ ಮೇ ಮತ್ತು ಜೂನ್ ತಿಂಗಳಲ್ಲಿ 5 ಸೆಂಟಿಮೀಟರ್ ಇಂದ 10 ಸೆಂಟಿಮೀಟರ್ ಆಳದವರೆಗೆ ಬಿಡಿ ಬಿಡಿಯಾಗಿ ಮೊಟ್ಟೆಗಳನ್ನ ಇಡ್ತಾ ಹೋಗುತ್ತೆ. ಒಂದು ಹೆಣ್ಣು ದುಂಬಿ ಸರಾಸರಿಯಾಗಿ 20 ಮೊಟ್ಟೆಗಳನ್ನ ಇಡುತ್ತೆ. ಆ ಮೊಟ್ಟೆಗಳು 4-5 ಮಿಲಿಮೀಟರ್ ಗಾತ್ರ ಹೊಂದಿರುತ್ತೆ. ಈ ಮೊಟ್ಟೆಗಳು 12-15 ದಿನಗಳಲ್ಲಿ ಹೊಡೆದು ಸಣ್ಣ ಮರಿ ಹುಳುಗಳಾಗಿ ಹೊರಬರುತ್ತೆ. ಈ ಮರಿ ಹುಳುಗಳು ಕಂದು ಬಣ್ಣದ ತಲೆ ಮತ್ತೆ ಬಿಳಿ ಬಣ್ಣದ ದೇಹನ ಹೊಂದಿರುತ್ತೆ. ಈ ಮೊದಲನೇ ಹಂತದ ಬೇರು ಹುಳುಗಳು ಸಾವಯವ ಗೊಬ್ಬರನ್ನ ತಿಂದು ಬದುಕುತ್ತೆ. ಎರಡನೇ ಹಂತದ ಮರಿ ಹುಳುಗಳು ಅಡಿಕೆ ಬೇರುಗಳನ್ನ ತಿನ್ನೋಕೆ ಶುರು ಮಾಡುತ್ತೆ. ಈ ಮರಿ ಹುಳುಗಳು ಪ್ರಾರಂಭದಲ್ಲಿ ಸಸ್ಯಗಳಿಗೆ ಆಹಾರ ಏನು ಒದಗಿಸುತ್ತೋ ಅಡಿಕೆ ಮರಗಳಿಗೆ ಅಂಥ ಬೇರುಗಳನ್ನ ತಿನ್ನುತ್ತೆ. ನಂತರದ ದೊಡ್ಡ ದೊಡ್ಡ ಬೇರುಗಳನ್ನು ಸಹ ಇದು ತಿನ್ನೋಕೆ ಶುರು ಮಾಡುತ್ತೆ. ಈ ಬೇರು ಹುಳುಗಳು ಯಾವುದೇ ನಿರ್ದಿಷ್ಟ ಬೇರುಗಳಿಗೆ ಸೀಮಿತವಾಗಿರಲ್ಲ, ಅಂದರೆ ಯಾವುದಾದ್ರೂ ಬೇರುಗಳನ್ನ ಅದು ತಿಂತಾ ಹೋಗ್ತಾ ಹೋಗುತ್ತೆ. ಆಮೇಲೆ ಈ ಬೇರು ಹುಳುಗಳ ತೀವ್ರತೆ ಹೆಚ್ಚಾದಂತೆ ತೋಟಗಳಲ್ಲಿ ಬುಡಭಾಗದಲ್ಲಿ ತಿನ್ನೋದ್ರಿಂದ ಬಿರುಗಾಳಿ ಬಂದರೆ ಆ ಮರಗಳು ಸುಲಭವಾಗಿ ಬಿದ್ದು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೀಟದ ಕೋಶಾವಸ್ಥೆಯು 20-30 ದಿನಗಳು ತೆಗೆದುಕೊಳ್ಳುತ್ತೆ. ಇದು 60-70 ಸೆಂಟಿಮೀಟರ್ ಆಳದಲ್ಲಿ ಮಣ್ಣಿನ ಗೂಡಿನೊಳಗಡೆ ಈ ಕೋಶಗಳು ಇಡೋದ್ರಿಂದ ಮಣ್ಣಿಂದ ಹೊರಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬಿತ್ತು ಅಂದ ತಕ್ಷಣವೇ ಇದಕ್ಕೆ ಈಸಿ ಆಗಿಬಿಟ್ಟು ಮಣ್ಣಿಂದ ಈ ಕೋಶ ದುಂಬಿಗಳು ಹೊಡೆದ್ಬಿಟ್ಟು ಹೊರಗಡೆ ಬರುತ್ತೆ. ಅಂದರೆ ಈಗ ಮೊದಲನೇ ಮಳೆ ಬರ್ತಿದ್ದಂತೆ ಮೇ ಅಥವಾ ಜೂನ್ ತಿಂಗಳಲ್ಲಿ ದುಂಬಿಗಳು ಮಣ್ಣಿನ ಗೂಡುಗಳಿಂದ ಗುಂಪು ಗುಂಪಾಗಿ ಹೊರಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲವು ಹುಳುಗಳಿಗೆ ಒಂಥರ ಫೇವರಬಲ್ ಕಂಡೀಷನ್ ಅಂತೆ, ಅಂದರೆ ಉತ್ತೇಜನ ಆಗುತ್ತೆ ಇದು ಹುಳುಗಳು ಹೊರಗೆ ಬರಲಿದ್ದಕ್ಕೆ. ಈ ಬೇರು ಹುಳುಗಳಲ್ಲಿ 3 ತರ ಸ್ಪೀಷೀಸ್ ಇದೆ. ಒಂದು ಲ್ಯೂಕೋಪೊಲಿಸ್ ಕೋನಿಯೋಫೋರಾ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಬರ್ಮೇಸ್ಟ್ರಿ ಅಂತ, ಮತ್ತೆ ಲ್ಯೂಕೋಪೊಲಿಸ್ ಲೆಪಿಡೋಫೋರಾ ಅಂತ. ಇದರ ಜೀವನ ಚಕ್ರಗಳು ಇದು ಸ್ಪೀಷೀಸ್ ಮೇಲೆ ಬದಲಾವಣೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಹೇಗೆ ಹತೋಟಿ ಮಾಡಬೇಕು ಅಂತಂದರೆ, ಮುಂಗಾರಿನಲ್ಲಿ ಒಂದೆರಡು ಹದ ಮಳೆ ಆದ ತಕ್ಷಣವೇ ಮುಸ್ಸಂಜೆಯಲ್ಲಿ ಭೂಮಿಯಿಂದ ಹೊರಬರ್ತಕ್ಕಂಥ ದುಂಬಿಗಳನ್ನೆಲ್ಲ ಹಿಡಿದ್ಬಿಟ್ಟು ನಾಶಪಡಿಸ್ಬೇಕು. ಇದರಿಂದ ಸಂತತಿ ಆದಷ್ಟು ಕಡಿಮೆ ಆಗುತ್ತೆ. ಮತ್ತು ಮೆಟಾರೈಸಿಯಂ ಅನಿಸೋಪ್ಲಿಯೆ ಮತ್ತು ಅಥವಾ ಹೆಟಿರೋರಾಬ್ಡಿಟಿಸ್ ಜಂತು ಹುಳುಗಳನ್ನ 20 ಗ್ರಾಂ ಪುಡಿನ 1 ಲೀಟರ್ ನೀರಿನಲ್ಲಿ ಬೆರೆಸ್ಬಿಟ್ಟು ಗಿಡದ ಬುಡಭಾಗಕ್ಕೆ ಹಾಕೋದ್ರಿಂದನೂ ಸಹ ನಾವು ಈ ಬೇರು ಹುಳುಗಳನ್ನು ಕಡಿಮೆ ಮಾಡ್ಬೋದು. ಮರಕ್ಕೆ 250 ಗ್ರಾಂ ಬೇವಿನ ಹಿಂಡಿ ಹಾಕೋದ್ರಿಂದನೂ ಸಹ ನಾವು ಬೇರುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇದಲ್ಲದೆ ತೋಟಗಳಿಗೆ ಸ್ವಲ್ಪ ಕಲ್ಗೊಚ್ ಮಣ್ಣು ಲಭ್ಯ ಇರೋ ಕಡೆ, ನಮಗೇನಾದರೂ ಕಲ್ಗೊಚ್ ಮಣ್ಣು ಲಭ್ಯ ಇದೆ ಅಂತಂದರೆ ತೋಟಗಳಿಗೆ ಕಲ್ಗೊಚ್ ಮಣ್ಣು ಹಾಕೋದ್ರಿಂದನೂ ಸಹ ಕಡಿಮೆ ಮಾಡ್ತಾ ಹೋಗ್ಬೋದು. ಈ ಬೇರು ಹುಳುಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡೋಕ್ಕೆ ಒಂದೇ ಹತೋಟಿ ಕ್ರಮಗಳನ್ನ ಅನುಸರಿಸೋದ್ರಿಂದ ಕಷ್ಟ ಆಗುತ್ತೆ. ಸಮಗ್ರ ಹತೋಟಿ ಕ್ರಮಗಳನ್ನ 1-2 ವರ್ಷ ಕಂಟಿನ್ಯೂಸ್ ಆಗಿ ನಾವು ಅನುಸರಿಸೋದ್ರಿಂದ ಈ ಬೇರು ಹುಳುಗಳನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೋದು. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198788. ಧನ್ಯವಾದಗಳು.
3: ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಹವಾಮಾನ ವರದಿ. ರಾಜ್ಯಾದ್ಯಂತ 1 ಅಥವಾ 2 ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದ್ದು, ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ 7 ಸೆಂಟಿಮೀಟರ್ ಅತಿ ಹೆಚ್ಚು ಮಳೆಯಾಗಿದೆ. ಹುಮನಾಬಾದ್, ಸಿಆರ್ ಪಟ್ನಾ ತಲಾ 2 ಸೆಂಟಿಮೀಟರ್, ವಿಜಯಪುರ ಜಿಲ್ಲೆ ಝಲ್ಕಿ ಕ್ರಾಸ್, ಬೀದರ್ ಜಿಲ್ಲೆ ಮಂಠಾಳ, ಕೊಪ್ಪಳ ಜಿಲ್ಲೆ ಪಿಟಿಒ, ಮೈಸೂರು ಜಿಲ್ಲೆ ಕೆಆರ್ ನಗರ ಹಾಗೂ ರಾಮನಗರ ಜಿಲ್ಲೆ ಕನಕಪುರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ಭಾಗಶಃ ಮೋಡ ಕವಿದ ವಾತಾವರಣವಿರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಗಾಳಿಯೊಂದಿಗೆ

0: ಹಗುರದಿಂದ ಮಧ್ಯಮ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 34 ಡಿಗ್ರಿ ಸೆಲ್ಸಿಯಸ್ ಮತ್ತು 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಮಾರುಕಟ್ಟೆ ಧಾರಣೆ. ಚನ್ನಗಿರಿ ಮಾರುಕಟ್ಟೆಯ ಧಾರಣೆ ಈ ರೀತಿಯಾಗಿದೆ. ಅಡಿಕೆ ರಾಶಿ ತಳಿ ಕ್ವಿಂಟಾಲ್ಗೆ ಕನಿಷ್ಠ 42,000 ರೂಪಾಯಿಗಳಿಂದ ಗರಿಷ್ಠ 54,069 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ತಳಿ ಕನಿಷ್ಠ 1,700 ರೂಪಾಯಿಯಿಂದ ಗರಿಷ್ಠ 2,100 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ. ಭತ್ತ ಕ್ವಿಂಟಾಲ್ಗೆ 2,500 ರೂಪಾಯಿಯಿಂದ 3,080 ರೂಪಾಯಿಗಳು. ಕರಿಮೆಣಸು ಕ್ವಿಂಟಾಲ್ಗೆ ಕನಿಷ್ಠ 65,479 ಗರಿಷ್ಠ 66,279 ರೂಪಾಯಿಗಳು ಇದ್ದು, ಹರಿಹರ ಮಾರುಕಟ್ಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ ಆರ್ಎನ್ಆರ್ ಹೊಸದು ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 2,550 ರೂಪಾಯಿಗಳು. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ. ಅಡಿಕೆ ಇತರೆ ತಳಿ ಕನಿಷ್ಠ 23,000 ರೂಪಾಯಿಗಳಿಂದ ಗರಿಷ್ಠ ಕೂಡ 23,000 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ. ರಾಶಿ ತಳಿ 49,599 ರೂಪಾಯಿಯಿಂದ 54,299 ರೂಪಾಯಿಗಳು ಕಂಡುಬಂದಿದೆ. ಮಾರುಕಟ್ಟೆ ಧಾರಣೆ ಕೇಳಿದಿರಿ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಇದೀಗ ಜನಪದ ಗೀತೆಯೊಂದನ್ನ ಕೇಳೋಣ.

ಜನಪದ ಗೀತೆಯನ್ನ ಕೇಳ್ತಾ ಇದ್ರಿ. ಇದು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರೋಳಿ ಪ್ರಸಾರದಲ್ಲಿ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರವನ್ನು. ಸಮಯ 7:35 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳಿಂದ ಉಂಟಾಗುವ ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲುಗಳನ್ನು ಪರಿಹರಿಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷತೆಯನ್ನು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪ್ರಭಾಕರ್ ಪ್ರಕಾಶ್ ನವೋಲೇಕರ್ ವಹಿಸಲಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ನಿವೃತ್ತ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ ಮತ್ತು ಅರ್ಥಶಾಸ್ತ್ರಜ್ಞ ಡಾ ಶಮಿಕಾ ರವಿ ಅವರನ್ನು ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮಿತಿಯಲ್ಲಿ ಸದಸ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಒಳ ನುಸುಳುವಿಕೆ ಮತ್ತು ಇತರ ಕಾರಣಗಳು ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಬದಲಾವಣೆಗೆ ಕಾರಣವಾಗುತ್ತಿದ್ದು ಇದು ಯಾವುದೇ ರಾಷ್ಟ್ರದ ವರ್ತಮಾನ ಮತ್ತು ಭವಿಷ್ಯಕ್ಕೆ ಬಹಳ ಮಹತ್ವದ ಸವಾಲನ್ನು ಒಡ್ಡುತ್ತವೆ ಎಂದು ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿಂದು ನಡೆದಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯು ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದು ಹಲವು ಪ್ರಮುಖ ವಿಚಾರಗಳ ಕುರಿತು ನಡೆಸಲಾದ ಮಾತುಕತೆ ಫಲಪ್ರದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಅಮೆರಿಕ ಮತ್ತು ಕೆನಡಾ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ ನಾಯ್ಡು ಮಾತನಾಡಿ, ಕ್ವಾಡ್ ಪ್ರಾಯೋಗಿಕ ಮತ್ತು ಕ್ರಿಯಾಶೀಲ ವೇದಿಕೆಯಾಗಿದ್ದು ನಿರ್ದಿಷ್ಟ ಲಾಭಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ. ಸಮುದ್ರ ಮತ್ತು ಬಹುರಾಷ್ಟೀಯ ಸುರಕ್ಷತೆ, ಆರ್ಥಿಕ ಅಭಿವೃದ್ಧಿ, ನಿರ್ಣಾಯಕ ಮತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ನಿರ್ವಹಣೆಯ ವಿಚಾರಗಳು ಕ್ವಾಡ್ ರಾಷ್ಟ್ರಗಳ ನಡುವಿನ ಸಹಕಾರದ ಪ್ರಮುಖ ಆಧಾರ ಸ್ತಂಭಗಳಾಗಿವೆ. ಇವುಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಪ್ರಕಟಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಮಂತ್ರಿಗಳ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PMWANI ಅಡಿಯಲ್ಲಿ ದೂರಸಂಪರ್ಕ ಇಲಾಖೆ ಬಳಕೆದಾರ ಸ್ನೇಹಿ ಸುಧಾರಣೆಗಳ ಸರಣಿಯನ್ನು ಪರಿಚಯಿಸಿದೆ. ನೂತನ ಕ್ರಮಗಳಲ್ಲಿ ಲ್ಯಾಪ್ಟಾಪ್ಗಳು ಮತ್ತು ಇತರ ಸಾಧನಗಳಿಗೆ QR ಆಧಾರಿತ ದೃಢೀಕರಣ, ಅಲ್ಪಾವಧಿಯ ವೈಫೈ ಯೋಜನೆಗಳ ಪರಿಚಯ ಮತ್ತು ಸುಲಭ ಗುರುತಿಸುವಿಕೆ ಮತ್ತು ವರ್ಧಿತ ವಿಶ್ವಾಸಾರ್ಹತೆಗಾಗಿ PMWANI ಹಾಟ್ಸ್ಪಾಟ್ ಹೆಸರುಗಳ ಪ್ರಮಾಣೀಕರಣ ಸೇರಿವೆ. ಈ ವರ್ಷದ ಜುಲೈ ವೇಳೆಗೆ ವ್ಯವಸ್ಥೆಯಾದ್ಯಂತ ಬಳಕೆದಾರ ಸ್ನೇಹಿ ವೈಶಿಷ್ಟ್ಯಗಳನ್ನು ಅನುಷ್ಠಾನಗೊಳಿಸಲು ಪರಿಷ್ಕೃತ ಮಾರ್ಗಸೂಚಿಗಳನ್ನು ಜಾರಿಗೆ ತರಲು ಎಲ್ಲಾ PMWANI ಪಾಲುದಾರರಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವಾಲಯ ತಿಳಿಸಿದೆ. ಈ ಸುಧಾರಣೆಗಳು ಪ್ರತಿಯೊಬ್ಬ ನಾಗರಿಕರಿಗೂ ಪ್ರವೇಶಿಸಬಹುದಾದಂತಹ

0: ಕೈಗೆಟುಕುವ ಡಿಜಿಟಲ್ ಸಂಪರ್ಕವಾಗಿ ಪರಿವರ್ತಿಸುವ ಸರ್ಕಾರದ ನಿರಂತರ ಪ್ರಯತ್ನಗಳ ಭಾಗವಾಗಿದೆ. ಡ್ರೋನ್ಗಳ ಮೂಲಕ ಮಾದಕ ದ್ರವ್ಯ ಮತ್ತು ಶಸ್ತ್ರಾಸ್ತ್ರಗಳ ಕಳ್ಳ ಸಾಗಣೆ ತಡೆಯಲು ಮುಂದಿನ 6 ತಿಂಗಳ ಒಳಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ರಾಜಸ್ಥಾನದ ಬಿಕಾನೇರ್ ಬಳಿ ಬಿಎಸ್ಎಫ್ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ವಹಿಸಿದಂತಹ ಪಾತ್ರ ಶ್ಲಾಘನೀಯ. ಆ ಸಂದರ್ಭದಲ್ಲಿ ಬಿಎಸ್ಎಫ್ ಗಡಿಯನ್ನು ದೃಢವಾಗಿ ಕಾಪಾಡಿದ್ದಲ್ಲದೆ ಗಡಿ ಜಿಲ್ಲೆಗಳಲ್ಲಿ ವಾಸಿಸುವ ಜನರ ಮನೋಸ್ಥೈರ್ಯವನ್ನು ಹೆಚ್ಚಿಸಿದೆ ಎಂದು ಅವರು ಹೇಳಿದ್ದಾರೆ. ಗಡಿ ಭದ್ರತೆಯನ್ನು ಸಂಪೂರ್ಣವಾಗಿ ಸುರಕ್ಷಿತಗೊಳಿಸಲು ಬಿಎಸ್ಎಫ್ ಸೇನೆ ಆಡಳಿತ ಮತ್ತು ಜಾಗರೂಕ ನಾಗರಿಕರನ್ನು ಒಳಗೊಂಡಂತಹ 4 ಕೋನಗಳ ಗ್ರಿಡ್ ಅನ್ನು ರಚಿಸುವ ಅಗತ್ಯವಿದೆ. ಈ 4 ಕೋನ್ಗಳ ಗ್ರಿಡ್ನೊಂದಿಗೆ ಗಡಿಯಲ್ಲಿನ ಬೆದರಿಕೆಗಳನ್ನು ಪೂರ್ಣ ಬೆಂಬಲದಿಂದ ಎದುರಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲಿ ದೇಶದ ಭದ್ರತಾ ವ್ಯವಸ್ಥೆ ಪ್ರಮುಖ ರೂಪಾಂತರಕ್ಕೆ ಒಳಗಾಗಿದೆ. ಸಶಸ್ತ್ರ ಪಡೆಗಳು ಮತ್ತು ಅರೆಸೇನಾ ಪಡೆಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಭಯೋತ್ಪಾದನೆಯ ವಿರುದ್ಧ ಕಠಿಣ ನಿಲುವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇದಕ್ಕೂ ಮೊದಲು ಕೇಂದ್ರ ಗೃಹ ಸಚಿವರು ಗಡಿ ಹೊರ ಠಾಣೆಗಳಲ್ಲಿ ಹೊಸದಾಗಿ ನಿರ್ಮಿಸಲಾದಂತಹ 14 ಮಹಿಳಾ ಬ್ಯಾರಕ್ಗಳನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿದರು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು 3 ದಿನಗಳ ಭೇಟಿಗಾಗಿ ಇಂದು ಸಿಕ್ಕಿಂಗೆ ಆಗಮಿಸಿದರು. ಅವರು ಆರ್ಕಿಡೇರಿಯಂ ಮತ್ತು ನಮ್ಗ್ಯಾಲ್ ಇನ್ಸ್ಟಿಟ್ಯೂಟ್ ಆಫ್ ಟಿಬೆಟಾಲಜಿ ಇಲ್ಲಿಗೆ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಪಾಲರಾದಂತಹ ಓಂ ಪ್ರಕಾಶ್ ಮಾಥುರ್, ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಉಪಸ್ಥಿತರಿದ್ದರು. ಇದು ಆರ್ಕಿಡ್ಗಳನ್ನು ಬೆಳೆಸಲು ಮತ್ತು ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದಂತಹ ಹವಾನಿಯಂತ್ರಿತ ಹಸಿರುಮನೆಯಾಗಿದೆ. ರಾಷ್ಟ್ರಪತಿಗಳು ಆರ್ಕಿಡೇನಿಯಂನಲ್ಲಿ ರಾಜ್ಯದ ಶ್ರೀಮಂತ ಪರಿಸರ ಮತ್ತು ಹೂವಿನ ಪರಂಪರೆಯನ್ನು ವೀಕ್ಷಿಸಿದರು. ನಾಳೆ ರಾಷ್ಟ್ರಪತಿಗಳು ನಾಥುಲಾ ಪಾಸ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲೂ ಕೂಡ ಅವರು ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಅವರು ಸಿಕ್ಕಿಂ ಪೊಲೀಸರಿಗೆ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಪ್ರದಾನ ಮಾಡಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಸ್ಥಿತಿಸ್ಥಾಪಕ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಅರೆವಾಹಕ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯತಂತ್ರದ ಉಪಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಇಲ್ಲಿಯವರೆಗೆ 12 ಫ್ಯಾಬ್ರಿಕೇಷನ್ ಮತ್ತು ಫ್ಯಾಬ್ರಿಕೇಶಿಂಗ್ ಯೋಜನೆಗಳು ಹಾಗೂ 24 ಅರೆವಾಹಕ ವಿನ್ಯಾಸ ಯೋಜನೆಗಳನ್ನು ಅನುಮೋದಿಸಲಾಗಿದೆ. ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುವ ಮತ್ತು ಅವರ ಕಳವಳವನ್ನು ಪರಿಹರಿಸುವ ದೃಷ್ಟಿಕೋನದೊಂದಿಗೆ ಭಾರತ ಸೆಮಿಕಂಡಕ್ಟರ್ ಮಿಷನ್ ಇನ್ಸರ್ವೇಟಿವ್ ಸಪೋರ್ಟ್ ಎಂಬ ನೂತನ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಈ ಪೋರ್ಟಲ್ ಸರ್ಕಾರಿ ಯೋಜನೆಗಳು, ನೀತಿಗಳು, ಸೆಮಿಕಾನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಅನುಮೋದಿತ ಯೋಜನೆಗಳು ಮತ್ತು ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿರುವ ಹೂಡಿಕೆದಾರರಿಗೆ ನಿಯಂತ್ರಕ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸುತ್ತದೆ. ಭಾರತ ಸೆಮಿಕಂಡಕ್ಟರ್ ಮಿಷನ್ ವೆಬ್ಸೈಟ್ ಮೂಲಕ ಪೋರ್ಟಲ್ ಅನ್ನು ಪ್ರವೇಶಿಸಬಹುದಾಗಿದೆ. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ KVIC 2025-26 ಆರ್ಥಿಕ ವರ್ಷದಲ್ಲಿ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಿಸುವ ಮೂಲಕ ಐತಿಹಾಸಿಕ ಮೈಲಿಗಲ್ಲು ದಾಖಲಿಸಿದೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ KVIC ಅಧ್ಯಕ್ಷ ಮನೋಜ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮತ್ತು ಲಕ್ಷಾಂತರ ಗ್ರಾಮೀಣ ಕುಶಲಕರ್ಮಿಗಳ ಕಠಿಣ ಪರಿಶ್ರಮದಿಂದ ಈ ಮೈಲಿಗಲ್ಲು ಸಾಧನೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೆವಿಐಸಿ 2 ಕೋಟಿಗೂ ಹೆಚ್ಚು ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಅದರಲ್ಲಿ 80% ಮಹಿಳೆಯರು ಇದ್ದಾರೆ. 12 ವರ್ಷಗಳ ಹಿಂದೆ ಖಾದಿ ಉದ್ಯಮದ ವಹಿವಾಟು ಕೇವಲ 30-32 ಸಾವಿರ ಕೋಟಿ ರೂಪಾಯಿಗಳಷ್ಟಿತ್ತು. ಪ್ರಸ್ತುತ 187,000 ಕೋಟಿ ರೂಪಾಯಿಗಳ ವಹಿವಾಟು ದಾಖಲಾಗಿದೆ. ಖಾದಿ ಉತ್ಪನ್ನಗಳ ವ್ಯವಹಾರವನ್ನು ಮತ್ತಷ್ಟು ಹೆಚ್ಚಿಸಲು ಕೆವಿಐಸಿ ಶೀಘ್ರದಲ್ಲೇ ಇ ಕಾಮರ್ಸ್ ವೇದಿಕೆಯನ್ನು ಪ್ರಾರಂಭ ಮಾಡಲಿದೆ ಎಂದು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯ ಮೊದಲನೆಯ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ನೇರವಾಗಿ ಐಪಿಎಲ್ ಫೈನಲ್ಗೆ ಪ್ರವೇಶವನ್ನು ಪಡೆಯಲಿದ್ದು, ಸೋತ ತಂಡಕ್ಕೆ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಫೈನಲ್ಗೆ ಏರುವ ಮತ್ತೊಂದು ಅವಕಾಶ ಸಿಗಲಿದೆ. ಇನ್ನು ನಾಳೆ ಪಂಜಾಬ್ನ ಮೊಹಾಲಿಯಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿ

0: ಮುಖ್ಯವಾಗಲಿವೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು ಗೆದ್ದ ತಂಡ ಎರಡನೆಯ ಕ್ವಾಲಿಫೈಲರ್ ಪಂದ್ಯಕ್ಕೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶ ಪಡೆದಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಅವರು ಇಂಡೋನೇಷ್ಯಾದ ಪುಟ್ರಿ ಕುಸುಮಾ ವರ್ದಾನಿ ಅವರನ್ನು 21-17 21-18 ನೇರ ಸೆಟ್ಗಳಿಂದ ಸೋಲಿಸಿ ಸುಲಭವಾಗಿ ಪಂದ್ಯಾವಳಿಯ ಎರಡನೇ ಸುತ್ತಿಗೆ ಮುನ್ನಡೆ ಪಡೆದರು. ಪುರುಷರ ಡಬಲ್ಸ್ನ ವಿಭಾಗದಲ್ಲಿ ಭಾರತದ ಜೋಡಿಯು ಅಮೆರಿಕದ ಪ್ರೀಸ್ಲಿ ಸ್ಮಿತ್ ಮತ್ತು ಚೆನ್ ಝಿಇ ಜೋಡಿ ವಿರುದ್ಧ 26-28 21-15 21-13 ಸೆಟ್ಗಳಿಂದ ಗೆಲುವನ್ನು ದಾಖಲಿಸಿ ಎರಡನೆಯ ಸುತ್ತಿನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಉಕ್ರೇನ್ ಮೇಲೆ ರಷ್ಯಾ 100 ಹೆಚ್ಚು ಡ್ರೋನ್ಗಳು ಮತ್ತು 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಕಳೆದ ರಾತ್ರಿ ದಾಳಿ ನಡೆಸಿದೆ ಎಂದು ಉಕ್ರೇನ್ ವಾಯುಪಡೆ ತಿಳಿಸಿದೆ. ರಾಜತಾಂತ್ರಿಕ ಅಧಿಕಾರಿಗಳು ಸೇರಿದಂತೆ ವಿದೇಶಿ ನಾಗರಿಕರು ಉಕ್ರೇನ್ ರಾಜಧಾನಿ ಕೀವ್ ಅನ್ನು ಸಾಧ್ಯವಾದಷ್ಟು ಬೇಗ ತೊರೆಯುವಂತೆ ರಷ್ಯಾ ಆಗ್ರಹಪಡಿಸಿದೆ. ಮಾಜಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಮತ್ತು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಇಂದು ನವದೆಹಲಿಯಲ್ಲಿ ಅಪ್ನಾಪನ್ ನರೇಂದ್ರ ಮೋದಿ ಸಂಗ್ ಮೇರೆ ಅನುಭವ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವೆಂಕಯ್ಯನಾಯ್ಡು ಪ್ರತಿಯೊಬ್ಬರೂ ಅದರಲ್ಲೂ ವಿಶೇಷವಾಗಿ ಉದಯೋನ್ಮುಖ ರಾಜಕಾರಣಿಗಳು ಈ ಪುಸ್ತಕವನ್ನು ಓದಬೇಕು ಎಂದು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ವಾಭಾವಿಕ ಜನಸಂಖ್ಯಾ ಸ್ವರೂಪದ ಸವಾಲು ಪರಿಹರಿಸಲು ಕೇಂದ್ರದಿಂದ ಉನ್ನತ ಮಟ್ಟದ ಸಮಿತಿ ರಚನೆ. ಮುಕ್ತ ಇಂಡೋ ಪೆಸಿಫಿಕ್ ವಲಯಕ್ಕೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿದ ಕ್ವಾಡ್ ರಾಷ್ಟ್ರಗಳು. ಕಳ್ಳಸಾಗಣೆ ತಡೆಗೆ ಗಡಿಗಳಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆ ಅಳವಡಿಕೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಐಪಿಎಲ್ ಟಿ20 ಕ್ರಿಕೆಟ್ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ ಗುಜರಾತ್ ಟೈಟಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಕನ್ನಡದಲ್ಲಿ ಭಾಷಣ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಬೆರಳು ತೋರಿದರೆ ಕುರಿತು ಮಾತನಾಡುತ್ತಾರೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ.
5: ಬೆರಳು ತೋರಿದರೆ ಹಸ್ತನೊಂಗುವ ಜಾತಿ ಎಂಬ ನಾಣ್ಣುಡಿ ಇದೆ. ಸ್ವಲ್ಪ ಹೇಳಿದರೆ ಎಲ್ಲವನ್ನೂ ತಿಳಿಯುವವರು, ಅಥವಾ ಇಷ್ಟೇ ಇಷ್ಟು ಸಿಕ್ಕಿದರೆ ಸಾಕು ಎಲ್ಲವನ್ನೂ ದೋಚುವವರು, ಹೀಗೆ ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ ಒಳಿತು ಕೆಡುಕುಗಳಿಗೆ ಅನುಗುಣವಾಗಿ ಅರ್ಥವಿಸಬಹುದು, ವ್ಯಾಖ್ಯಾನಿಸಬಹುದು, ನಿರೂಪಿಸಬಹುದು. ನಾನು ಹೇಳಿದ ಬೆರಳ ಸೂಚನೆ ಬೇರೆ. ಅದು ಒಂದು ಝೆನ್ ಉಕ್ತಿಯದ್ದು, ಅಧ್ಯಾತ್ಮದ್ದು. ಚಂದ್ರನೆಡೆಗೆ ಬೆರಳು ತೋರಿದರೆ ಸೂಚಿಸಿದ ದಿಕ್ಕನ್ನು ನೋಡುವ ಬುದ್ಧಿವಂತರ ಮತ್ತು ಬೆರಳಿನ ತುದಿ ನೋಡಿದ ದಡ್ಡರ ಕುರಿತು ಇರುವ ಮಾತು ಇದು. ಇದು ನಿತ್ಯಾನುಭವದ ಮಾತು. ಎಷ್ಟೇ ಉದಾತ್ತ ವಿಚಾರವನ್ನು ಹೇಳಿ ಜನರ ಜೀವನ ಮಟ್ಟವನ್ನು, ಮಾನಸಿಕ ಬೌದ್ಧಿಕ ಮಟ್ಟವನ್ನು ಎತ್ತಲು ಪ್ರಯತ್ನಿಸಿದರೂ ಬಹುತೇಕ ಜನರು ಹೀಗೆ ಪ್ರಯತ್ನಿಸುವವರನ್ನು ವೈಭವೀಕರಿಸಿ ಅವರಿಗೆ ಖುಷಿಯಾಗುವಂತೆ, ಸಂತೋಷವಾಗುವಂತೆ, ಸಮಾಧಾನವಾಗುವಂತೆ ವರ್ತಿಸುತ್ತಾರೆಯೇ ಹೊರತು ಅವರು ಹೇಳಿದ ವಿಚಾರಗಳ ಕುರಿತಲ್ಲ. ಇದು ಬದುಕಿನ ವ್ಯಂಗ್ಯ. ವಿವಿಧ ಕ್ಷೇತ್ರಗಳಲ್ಲಿ ಒಂದೇ ವ್ಯಾಖ್ಯಾನಕ್ಕೆ ಇದು ಒಳಪಡುವುದು ಒಂದು ಅಚ್ಚರಿಯ ವಿಷಯ. ಒಂದೆರಡು ಸೈದ್ಧಾಂತಿಕ ಮನಸ್ಥಿತಿಗಳನ್ನು ವಿವರಿಸಲು ಪ್ರಯತ್ನಿಸುತ್ತೇನೆ. ಇದು ಅರ್ಥಶಾಸ್ತ್ರದ್ದೂ ಹೌದು. ಮನುಷ್ಯರೆಲ್ಲ ಒಂದೇ ರೀತಿಯಲ್ಲಿ ಒಂದೇ ಮಟ್ಟದಲ್ಲಿ ಇರುವುದು ಅಸಾಧ್ಯ. ಲೋಕೋ ಭಿನ್ನರುಚಿ. ಅದು ಒಂದು ಪಿರಮಿಡ್ನಂತೆ ಜನರನ್ನು ಒಳಗೊಳ್ಳುವ ಸಮಾಜ. ಕೆಳಹಂತ ವಿಸ್ತಾರವಾಗಿರುತ್ತದೆ. ಅಲ್ಲಿ ಸಾವಿರಾರು ಅಥವಾ ಅಸಂಖ್ಯ ಮಂದಿ ಇರುತ್ತಾರೆ. ಅವರಿಗಿಂತ ಸ್ವಲ್ಪ ಹೆಚ್ಚು ಎತ್ತರದಲ್ಲಿ ಇನ್ನೊಂದಷ್ಟು ಮಂದಿ ಇರುತ್ತಾರೆ. ಹೀಗೆ ಪಿರಮಿಡ್ನ ತುದಿಯವರೆಗೂ ಜನ ಹಂಚಿ ಹೋಗುತ್ತಾರೆ. ತುತ್ತ ತುದಿಯಲ್ಲಿ ಒಬ್ಬನೇ ನಿಲ್ಲುವಷ್ಟು ಜಾಗ ಇರುತ್ತದಲ್ಲವೇ? ಅದು ಶಿಖರಾಗ್ರ ಎನ್ನಿಸುವ ಜಾಗ. ಶಿಖರವೆಂದು ನಾವು ಹೇಳುವ ಪರ್ವತ, ಬೆಟ್ಟದ ತುದಿ ಇಷ್ಟು ಚೂಪಾಗಿರುವುದಿಲ್ಲ. ಆದ್ದರಿಂದಲೇ ಅಲ್ಲಿ ತೇನ್ಸಿಂಗ್ ಮತ್ತು ಎಡ್ಮಂಡ್ ಹಿಲರಿ ಇಬ್ಬರಿಗೂ ಜಾಗವಿತ್ತು. ಪಿರಮಿಡ್ನಂಥ ರಚನೆಯಾಗಿರುತ್ತಿದ್ದರೆ ಅಲ್ಲಿ ಇಬ್ಬರಿಗೆ ಜಾಗವಿರುತ್ತಿರಲಿಲ್ಲ. ಇದ್ದರೆ ಅದು ತುದಿಯಾದೀತು ಹೇಗೆ? ಆದರೂ ಇಂತಹ ತುದಿಯ ದುರಂತವೆಂದರೆ ಅಲ್ಲಿಗೆ ತಲುಪುವವನು

ಒಂಟಿಯಾಗುತ್ತಾನೆ. ಆತನಿಗೆ ಮೇಲೆ ಆಕಾಶ, ಉಳಿದ ಎಲ್ಲವೂ ಕಾಲ ಕೆಳಗಿನ ನೋಟ. ಹೀಗೆ ತುತ್ತ ತುದಿಯನ್ನಲ್ಲದಿದ್ದರೂ ಸಾಮಾನ್ಯವಾಗಿ ಅತಿ ಎತ್ತರವನ್ನು ತಲುಪುವ ಮಹಾನುಭಾವರು ಹೆಚ್ಚಿರುವುದಿಲ್ಲ. ಇತರರು ತಮ್ಮ ತಮ್ಮ ಸಮುದಾಯದ ನಡುವೆ ಒಂದಿಷ್ಟು ಜ್ಞಾನಗೌರವವನ್ನು ಸಂಪಾದಿಸುತ್ತಾರೆ. ಅವರು ತಮ್ಮ ನಡೆ ನುಡಿಯಿಂದ, ನಡತೆಯಿಂದ ತಮಗಿಂತ ಕಡಿಮೆ ಅಥವಾ ಕೆಳಹಂತದಲ್ಲಿರುವವರಿಗೆ ಸಾಮಾಜಿಕ, ಆಧ್ಯಾತ್ಮಿಕ, ಧಾರ್ಮಿಕ, ಬೌದ್ಧಿಕ, ಮಾನಸಿಕ ಪಾಠಗಳನ್ನು ಹೇಳುತ್ತಾರೆ. ಇವು ಶಿಕ್ಷಣದ ವ್ಯವಸ್ಥೆಯಲ್ಲಿ ಗುರುಗಳು ಶಿಷ್ಯರಿಗೆ ಹೇಳುವುದಿರಬಹುದು, ಅಥವಾ ಊರ ಬುದ್ಧಿವಂತನೊಬ್ಬ ತನ್ನ ಸಮುದಾಯವನ್ನು ಉದ್ದೇಶಿಸಿ ಹೇಳುವುದಿರಬಹುದು, ಮಾಧ್ಯಮದ ಮೂಲಕ ತನ್ನ ಚಿಂತನೆಗಳನ್ನು ಪ್ರಸಾರ ಮಾಡುವುದಿರಬಹುದು, ಅಥವಾ ಭವಿಷ್ಯದ ಪೀಳಿಗೆ ಗಮನಿಸಲಿ ಎಂದು ಏಕಾಂತದಲ್ಲಿ ಸಂಗ್ರಹಿಸಿದ ಜ್ಞಾನಭಂಡಾರವೂ ಇರಬಹುದು. ಅಂತೂ ಹಂಚುವುದಕ್ಕೇ ಇರುವ ಫಲಗಳು ಇವು. ಇವನ್ನು ಕಂಡವರು, ಕೇಳಿದವರು, ಅನುಭವಿಸಿದವರು ಒಂದಿಷ್ಟಾದರೂ ಬೆಳೆದರೆ ಅಥವಾ ಹಿಂದಿನಂತಿಲ್ಲದಿದ್ದರೆ ಅಂತಹ ಹಂಚಿಕೆ ಸಾರ್ಥಕ. ಆದರೆ ಬಹಳಷ್ಟು ಜನರು ಇಂತಹ ಮತ್ತು ಈ ವಿಚಾರಗಳನ್ನು ಗಮನಿಸುವುದಕ್ಕೆ, ಮನನ ಮಾಡುವುದಕ್ಕೆ ಪ್ರಯತ್ನಿಸುವುದೇ ಇಲ್ಲವೇನೋ. ಅವರಿಗೆ ಎಲ್ಲರನ್ನೂ ಚೆನ್ನಾಗಿಟ್ಟುಕೊಳ್ಳಬೇಕು, ಇಲ್ಲವೇ ಮೆಚ್ಚಿಸಬೇಕು ಎಂಬ ಆಸೆ ಇರುತ್ತದೆ. ಜೊತೆಗೆ ತನ್ನ ಪ್ರತಿಷ್ಠೆಗೆ ಅಂತಹ ಪರಿಚಯ ವೇದಿಕೆ ನೆರವಾಗುವುದಾದರೆ ಯಾರಿಗೆ ಬೇಡ? ಈ ಮೊದಲೇ ಹೇಳಿದ ಹಿರಿಯರು ಏನನ್ನು ಹೇಳಿದರೂ ಅದನ್ನು ಗ್ರಹಿಸದೆ ಬದಲಾಗಿ ಆ ವ್ಯಕ್ತಿಯನ್ನು ಓಲೈಸುವುದೇ ತನ್ನ ಸಾಧನೆ ಎಂದು ಇಂಥವರು ತಿಳಿಯುತ್ತಾರೆ. ಬಹಳಷ್ಟು ಮಂದಿ ನೀವು ಯಾವನೇ ದೊಡ್ಡ ಮನುಷ್ಯನ ಹೆಸರು ಹೇಳಿ, ಅವರ ನನಗೆ ಚೆನ್ನಾಗಿ ಗೊತ್ತಿದ್ದವರು, ನಾನು ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದೆ ಅಂತಲೋ, ಅವರು ನನಗೆ ಹೇಳಿಕೊಟ್ಟದ್ದರಿಂದಲೇ ನಾನು ಈಗ ಇಷ್ಟು ದೊಡ್ಡವನಾಗಿದ್ದೇನೆ ಎಂತಲೋ ಹೇಳುತ್ತಾರೆ. ಗೋಪಾಲಕೃಷ್ಣರಿಗರು ತಮ್ಮ ನನ್ನ ಅವತಾರ ಕವಿತೆಯಲ್ಲಿ ಹೇಳಿದಂತೆ, ರಾಮನ ಜೊತೆಗಿದ್ದವರೆಲ್ಲ ರಾಮರಾಗಲಿಲ್ಲ, ಬುದ್ಧನ ಜೊತೆಗಿದ್ದವರೆಲ್ಲ ಬುದ್ಧರಾಗಲಿಲ್ಲ, ಗಾಂಧೀಜಿಯ ಜೊತೆಗಿದ್ದವರೆಲ್ಲ ಗಾಂಧಿಗಳಾಗಲಿಲ್ಲ. ಅವರು ತಾವೆಲ್ಲಿದ್ದರೋ ಅಲ್ಲೇ ಉಳಿದರು. ಏಕೆಂದರೆ ಅಂತಹವರೆಲ್ಲ ತಮ್ಮ ಸೀಮಿತ ಮಿತಿಯನ್ನು ದಾಟಿ ಮುಂದೆ ಹೋಗಲೇ ಇಲ್ಲ. ಕಲೆ ಸಾಹಿತ್ಯದಲ್ಲೂ ಇಂತಹ ಸಂದರ್ಭಗಳು ಉದ್ಭವಿಸುತ್ತವೆ. ಒಬ್ಬ ಸಾಹಿತಿಯೋ ಕಲಾವಿದನೋ ಉನ್ನತಿಗೆ ಏರಿದನೆಂದರೆ ಆತನ ಸುತ್ತ ಸುತ್ತುವ ಜನರು ತುಂಬ ಇರುತ್ತಾರೆ. ಆ ಮಹಾನುಭಾವ ಏನನ್ನು ಸಾಧಿಸಿದ್ದಾನೋ ಅದನ್ನು ಸಾಧಿಸುವ ಛಲ ಕೆಲವೇ ಮಂದಿಗೆ. ಉಳಿದವರು ಆತನನ್ನು ಬಲ್ಲೆವೆಂಬ ಒಣ ಪುಳ್ಳು ಬಿಗುಮಾನದಿಂದ ಬದುಕುತ್ತಾರೆ. ದೀಪದ ಸುತ್ತ ಹಾರುವ ಹುಳಗಳು ದೀಪಕ್ಕೇ ಬಲಿಯಾಗುವುದು ಅವುಗಳ ದೋಷವಲ್ಲ, ಅವುಗಳಿಗೆ ಆ ದೀಪದ ಬೆಳಕಿನ ಅಥವಾ ಬೆಂಕಿಯ ಸೆಳೆತ ಅಷ್ಟು. ಆ ರೀತಿಯ ಸೆಳೆತ ನಮಗೆ ಒಂದು ವಿಚಾರದ ಕುರಿತು, ಒಂದು ಕೃತಿಯ ಕುರಿತು ಇರಬೇಕು. ಆದರೆ ಇಂದು ನಾವು ನೋಡುವ ವಿಮರ್ಶೆಗಳು ವಸ್ತು ಕೇಂದ್ರಿತವಾಗುವುದಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ಕೇಂದ್ರಿತವಾಗಿವೆ. ಕೃತಿಗಿಂತ ಹೆಚ್ಚಾಗಿ ಕೃತಿಕಾರನ ಮನೋಭಾವ, ಸಾಧನೆ ಮತ್ತು ನಮಗೆ ಆತ ಯಾಕೆ ಇಷ್ಟ ಎಂದು ಹೇಳುವವರೇ ಹೆಚ್ಚು. ಕೃತಿಯ ಪ್ರಾಮಾಣಿಕ ವಿಮರ್ಶೆಯು ಕೃತಿಕಾರನನ್ನು ಅಳೆದಂತೆಯೇ. ಇಷ್ಟೊಂದು ಮೋಹಕ ಶಿಲ್ಪವನ್ನು ಕೆತ್ತಿದವನು ಎಷ್ಟು ದೊಡ್ಡವನು ಎಂಬ ಅಭಿಮಾನ ಮೂಡಬೇಕು. ಪುರುಷೋತ್ತಮನ ರೂಪರೇಖೆಯನ್ನು ಕೆತ್ತಬೇಕಾದರೆ ಚಿತ್ತ ಹುತ್ತಗಟ್ಟಬೇಕು ಎಂದು ತಾನೇ ಇದರ ಪರಮಾರ್ಥ. ಅಧಿಕಾರವಿರುವವರೆಗೆ ನಾಯಕನನ್ನು ಆರಾಧನಾ ಭಾವದಿಂದ ನೋಡುವವರೇ ಹೆಚ್ಚು. ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎನ್ನುತ್ತೇವಲ್ಲ, ತೋಳವೇ ಆಗಬೇಕಾಗಿಲ್ಲ. ಧೀಮಂತ ಸಜ್ಜನನಾದರೂ ಇದೇ ಪಾಡು. ಸಾಮಾನ್ಯ ಉದಾಹರಣೆಗಳ ಬಗ್ಗೆ ಬರೋಣ. ರಸ್ತೆಯಲ್ಲಿ ಮೈಲಿಕಲ್ಲನ್ನು ನೋಡುತ್ತೇವಲ್ಲ, ಅದು ಎಂದಾದರೂ ಪ್ರಯಾಣದ ಸಾರ್ಥಕತೆಯನ್ನು ಅನುಭವಿಸುತ್ತದೆಯೇ? ಇಲ್ಲ. ಅದು ಇಂದು ಎಷ್ಟು ಮೈಲೋ ನಾಳೆಯೂ ಅಷ್ಟೇ. ಆ ಕಡೆಯಿಂದ ಬಂದರೆ ಒಂದು ಅಳತೆ, ಈ ಕಡೆಯಿಂದ ಹೋದರೆ ಇನ್ನೊಂದು ಅಳತೆ. ಬದುಕಿನಲ್ಲಿ, ಸಾಧನೆಗಳಲ್ಲಿ ಮೈಲಿಗಲ್ಲು ಎಂಬ ಪದವನ್ನು ಬಳಸುತ್ತೇವಲ್ಲ, ಅದು ನಿಜಕ್ಕೂ ಒಂದು ಸಾಧನೆಯ ಅಥವಾ ಅಳತೆಯ ಗುರುತೇ ಎಂಬುದನ್ನು ನಾನಿನ್ನೂ ನಿಶ್ಚಿತಗೊಳಿಸಿಲ್ಲ. ಅಲ್ಲಿ ನಡೆದವರೆಲ್ಲ ಸಾಧಕರಲ್ಲ. ರಸ್ತೆ ಇರುವುದೇ ಪಯಣಿಸುವುದಕ್ಕೆ, ಮತ್ತೇಕೆ ಪಯಣಿಸುತ್ತೇನೆಂಬ ಅಹಂಕಾರ. ಹರಿಯುವ ನದಿ ಸಮುದ್ರವನ್ನು ಸೇರುವ ತವಕದಲ್ಲಿ ಹರಿಯುವಾಗ ಯಾರನ್ನೂ ಲೆಕ್ಕಿಸಲಾರದು. ಆದರೆ ಅದು ಅಹಂಕಾರಕ್ಕೆ ಸಾಕ್ಷಿಯಾಗದೆ ಆತ್ಮಸಾಕ್ಷಿಯ ಸಂಕೇತವಾಗುತ್ತದೆ. ನಮ್ಮ ಪಯಣವೂ ಹೀಗೆ. ಅದನ್ನು ಉದಾತ್ತವಾಗಿಸಲು ಬೇಕು ಮಹಾನುಭಾವರ ದಾರಿದೀಪಗಳು. ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ಈ ಜಿಜ್ಞಾಸೆ ಇದೆ. ನಾವು ಗುರುತಿಸುವ ವಸ್ತು ನಮ್ಮಿಂದ ಎಷ್ಟು ದೂರವಿದೆ ಮತ್ತು ಅದು ಎಷ್ಟು ದೊಡ್ಡದಿದೆ ಮತ್ತು ಎಷ್ಟು ಮಹತ್ವದ್ದಾಗಿದೆ ಎಂಬುದರಿಂದ ಅದರ ಮತ್ತು ನೋಟಕನ ಅಳತೆಯಾಗುತ್ತದೆ. ಎಲ್ಲವನ್ನೂ ತಿಳಿದಿರಬೇಕಾಗಿಲ್ಲ, ಆದರೆ ತಿಳಿದದ್ದನ್ನು ಚೆನ್ನಾಗಿ ತಿಳಿದಿರಬೇಕು. ಎಲ್ಲರೂ ಸರ್ವಜ್ಞ ಪೀಠವನ್ನು ಏರಲಾಗುವುದಿಲ್ಲ, ಅದರ ಸನಿಹದಲ್ಲೆಲ್ಲಾದರೂ ಇರಬೇಕಲ್ಲ. ಅದಕ್ಕೂ ಗುರಿ, ಪ್ರತಿಭೆ, ಯೋಗ, ಪರಿಶ್ರಮ ಬೇಕು. ಆಗ ಮಾತ್ರ ನಮಗೆ ಬೇಕಾದ್ದನ್ನು ಪಡೆಯಬಹುದೇನೋ. ಯೋಗ್ಯತೆ

0: ಅನೇಕ ಬಾರಿ ನಿಶ್ಚಯಗೊಳ್ಳುವುದು ಯೋಗದಿಂದ. ನಾನು ಇಂದು ಪ್ರಸಿದ್ಧಿಗೆ ಬಂದಿರುವ ನಮ್ಮ ಪ್ರಾಚೀನ ಯೋಗ ಪದ್ಧತಿಯ ಕುರಿತು ಹೇಳುತ್ತಿಲ್ಲ, ಯೋಗಾಯೋಗವೆಂಬ ಸಂದರ್ಭವನ್ನು ಹೇಳುತ್ತಿದ್ದೇನೆ. ಗುರುವಾದವನ್ನು ತೋರಿಸಿದ ಹಾದಿಯಲ್ಲೇ ಹೋಗುವುದು ಪರಂಪರೆಯ ಸೀಮಿತ ಗುರಿ. ಅದು ಶಿಷ್ಯನ ಕರ್ತವ್ಯವೂ ಹೌದು. ಅದೇ ಅಂತಿಮವಾದವನ್ನು ಮಾತ್ರ ಏನನ್ನೂ ಸಾಧಿಸಲಾರ, ಏಕೆಂದರೆ ಅದು ಅನೇಕರು ನಡೆದು ಹೋಗಿ ಸವದಿರುತ್ತದೆ. ಹೊಸ ಹಾದಿಯನ್ನು ಕ್ರಮಿಸಲು ದಾರಿ ಮಾಡಿಕೊಡುವ ಪಾಠವಷ್ಟೇ ಬದುಕಿನ ಒಳ್ಳೆಯ ಪಾಠ. ಒಬ್ಬ ತತ್ವಶಾಸ್ತ್ರಜ್ಞರು, ನಾನು ಯೋಚಿಸಿದಂತೆ ನೀನು ಯೋಚಿಸಬೇಕೆಂದು ನಾನು ಬಯಸುತ್ತಿಲ್ಲ, ಆದರೆ ನೀನು ಯೋಚಿಸಬೇಕು ಎಂದಷ್ಟೇ ನಾನು ಬಯಸುತ್ತೇನೆ ಎಂದು ತನ್ನ ಶಿಷ್ಯರಲ್ಲಿ ಅಂದರಂತೆ. ರಾಬರ್ಟ್ ಫ್ರಾಸ್ಟ್ ತನ್ನ ರೋಡ್ ನಾಟ್ ಟೇಕನ್ ಕವಿತೆಯಲ್ಲೂ ಇದನ್ನೇ ಸೂಚಿಸಿದ್ದಾನೆ. ಎಲ್ಲರೂ ಹೋದ ಹಾದಿ ತನಗೆ ಬೇಡ, ತಾನು ಯಾರೂ ಹಿಡಿಯದ ಹಾದಿಯಲ್ಲಿ ನಡೆಯಲು ಇಚ್ಛಿಸುತ್ತೇನೆ ಎಂಬ ಉದಾತ್ತ ಸಂದೇಶವನ್ನು ಬಿಟ್ಟು ಹೋಗಿದ್ದಾನೆ. ಕವಿ ರವೀಂದ್ರರು, ಅವರು ಕವಿಯೂ ಹೌದು, ತತ್ವಶಾಸ್ತ್ರಜ್ಞರೂ ಹೌದು, ಕಲಾವಿದರೂ ಹೌದು, ಕಥೆಗಾರ ಕಾದಂಬರಿಕಾರ ಎಲ್ಲವೂ ಹೌದು. ಅದಕ್ಕೆ ಅವರು ಗುರುದೇವ. ಇದನ್ನೇ ರವೀಂದ್ರರು ತಮ್ಮ ಏಕ್ಲ ಚಲೋರೆ ಎಂಬ ಜನಪ್ರಿಯ ಕವಿತೆಯಲ್ಲಿ ತಾತ್ವಿಕವಾಗಿ ಮಾರ್ಮಿಕವಾಗಿ ಹೇಳಿದ್ದಾರೆ. ನಿನಗೆ ಸರಿಯೆಂದು ಕಂಡ ಹಾದಿಯಲ್ಲಿ ನಡೆ, ನಿನ್ನ ಜೊತೆ ಸೇರಲು ಇತರರನ್ನು ಕರೆ, ಆದರೆ ಯಾರೂ ಬರಲಿಲ್ಲ ಎಂಬುದಕ್ಕಾಗಿ ನಿನ್ನ ಸಾಧನೆಯ ಹಾದಿಯನ್ನು ತೊರೆಯದಿರು, ನೀನೊಬ್ಬನೇ ಆದರೂ ಅದರಲ್ಲಿ ನಡೆದು ಗುರಿ ಸೇರು ಎನ್ನುತ್ತದೆ ಈ ಕವಿತೆ. ಒಬ್ಬನೇ ಎಂದಾಕ್ಷಣ ಒಂಟಿ, ಏಕಾಂಗಿ ಎಂದು ಅನೇಕರು ತಿಳಿಯುತ್ತಾರೆ ಎಂಬುದಕ್ಕಿಂತಲೂ ಭ್ರಮಿಸುತ್ತಾರೆ ಎನ್ನಬಹುದು. ಏಕೆಂದರೆ ಕಣ್ಣೆದುರಲ್ಲಿ ಇರುವುದೆಲ್ಲವೂ ನಮ್ಮ ಜೊತೆ ನಡೆಯಬೇಕೆಂದಾಗಲಿ ಸಂಭಾಷಿಸಬೇಕೆಂದೇನೂ ಇಲ್ಲ. ನಾವು ನೋಡಿದ್ದೆಲ್ಲವೂ ಸತ್ಯವೇ ಆಗಬೇಕಾಗಿಲ್ಲ. ಎಲ್ಲರ ನಡುವೆ ಕುಳಿತವನು ಅನ್ಯಮನಸ್ಕನಾಗಿ ಕುಳಿತರೆ ಆತ ಒಂಟಿತನವನ್ನು ಅನುಭವಿಸುತ್ತಾನೆ ಎಂದೇ ಅರ್ಥ. ಅಥವಾ ಒಬ್ಬನೇ ಕುಳಿತು ತನ್ನ ಭಾವ ಪ್ರಪಂಚದಲ್ಲಿ ವಿಹರಿಸುವಾಗ ಇಡೀ ಜಗತ್ತೇ ಆತನೊಂದಿಗಿರುತ್ತದೆ. ಹೀಗೆ ವ್ಯಷ್ಟಿಯಲ್ಲಿ ಸಮಷ್ಟಿ ಭಾವ ಹಾಗೂ ಸಮಷ್ಟಿಯಲ್ಲಿ ವ್ಯಷ್ಟಿಭಾವ ಮುಗಿವಿಲ್ಲದಂತೆ ಉರುಳುತ್ತಲೇ ಇರುತ್ತದೆ, ಪ್ರದಕ್ಷಿಣೆ ಹಾಕುತ್ತಲೇ ಇರುತ್ತದೆ. ವ್ಯಕ್ತಿ ಬೇರೆ, ಕಾಲ ಬೇರೆ, ಸ್ಥಳ ಬೇರೆ, ಸಂದರ್ಭ ಬೇರೆ. ಇವೆಲ್ಲ ಉಂಟಾಗುವುದು ಮಹಾನುಭಾವರ ಜೀವನದಿಂದ, ನಡೆನುಡಿಯಿಂದ, ಏನನ್ನೂ ಕಲಿಯದಿದ್ದಾಗ. ನಾವು ಉದಾರಚರಿತರಾಗಬೇಕು ಎಂದರೆ ಉದಾತ್ತ ಧ್ಯೇಯವನ್ನು ಹೊಂದಿರಬೇಕು. ಇತರರಿಂದ ಏನನ್ನೂ ಕಲಿಯಬಹುದು, ನಮ್ಮ ಇಷ್ಟಾರ್ಥಗಳೇನೆಂಬುದು ಮುಖ್ಯ. ಋಗ್ವೇದದಲ್ಲಿ ಆನೋ ಭದ್ರೋ ಕೃತವೋ ಯಾಂತು ವಿಶ್ವತಃ ಎಂಬ ಮಾತಿದೆ. ಅಂದರೆ ಒಳ್ಳೆಯ ಚಿಂತೆಗಳು ನಮಗೆ ಎಲ್ಲ ಕಡೆಯಿಂದ ಬರಲಿ ಎಂದರ್ಥ. ಇಂಗ್ಲಿಷ್ನಲ್ಲಿ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವರಿ ಸೈಡ್ ಎಂದು ಹೇಳುತ್ತಾರೆ. ಅವೆಲ್ಲ ಚದುರಿದ ಮೋಡಗಳಂತೆ ನಾವು ದಿಟ್ಟಿಸುವ ಆಕಾಶದಲ್ಲಿ ಮೆರೆಯಲಿ ನೆರೆಯಲಿ, ಒಂದಷ್ಟು ಹನಿಗಳು ನಮ್ಮ ಮೇಲೂ ಬೀಳಲಿ ಎಂದು ಆಶಿಸಬೇಕು. ಬೆರಳು ತೋರಿದರೆ ಅದು ಸೂಚಿಸುವ ದಿಕ್ಕನ್ನು ಕಾಣುವ ಕಣ್ಣು ನಮಗೆ ಸಿಗಲಿ. ಕಾಡಿನಲ್ಲಿದ್ದ ರಾಮಲಕ್ಷ್ಮಣರಿಗೆ ಸೀತಾಪಹಾರದ ಬಳಿಕ ದೃಷ್ಟಿಗೆ ಗೋಚರಿಸಿದ್ದು, ಅದಕ್ಕೆ ನೆಪ ನಿಮಿತ್ತ ಯಾರೇ ಇರಲಿ, ಋಷ್ಯಮುಖ ಕಿಷ್ಕಿಂದೆ. ಅದನ್ನು ದಾಟದೆ ಸೀತಾನ್ವೇಷಣೆಯೂ ಇಲ್ಲ, ಲಂಕಾ ದಹನವೂ ಇಲ್ಲ. ನಮ್ಮ ಬದುಕು ಹೀಗೆಯೇ ದೊಡ್ಡ ವಿಚಾರಗಳ ಬಗ್ಗೆ ದೃಷ್ಟಿ ಹಾಯಿಸಲಿ, ಬೆರಳಿನ ತುದಿ ಅಲ್ಲೇ ಇರಲಿ.
1: ಇದುವರೆಗೂ ಬೆರಳು ತೋರಿದರೆ ಕುರಿತು ಮಾತನಾಡಿದವರು ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
6: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
7: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন.

0: के सभी भाषा के कार्यक्रम को सुनो।
1: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
2: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಪ್ರಿಯ ಕೇಳುಗರೆ, ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00 to 11:00 ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ FM ಕೇಂದ್ರದಿಂದ. ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣಗಳೇನು, ಲಕ್ಷಣಗಳು ಹೇಗಿರುತ್ತವೆ, ಚಿಕಿತ್ಸೆ ಉಂಟೆ, ತಡೆಗಟ್ಟುವ ವಿಧಾನಗಳು ಯಾವುವು, ಸಮಗ್ರ ಮಾಹಿತಿ, ಕೇಳುಗರ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ, ಉತ್ತಮ ಆರೋಗ್ಯಕ್ಕಾಗಿ ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 10:00 to 11:00 102.6 FM ಕಂಪನಾಂಕಗಳಲ್ಲಿ.
4: ಸ್ನೇಹಿತರೆ ಗಮನಿಸಿ, ಇದೇ ಗುರುವಾರ ಅಂದರೆ ಬರುವ 28ರಂದು ಬೆಳಿಗ್ಗೆ 10:00 to 11:00 ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ, ಹಾಗೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಾಸ್ತ್ರಜ್ಞರಾದ ಡಾಕ್ಟರ್ ದಿವ್ಯಾ ಆರ್ವಿ ಅವರು, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಬರುವ ಗುರುವಾರ ಬೆಳಿಗ್ಗೆ 10:00 to 11:00.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರ, ಕಾರ್ಯಕ್ರಮದಲ್ಲಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳೋದಕ್ಕೋಸ್ಕರ ನೀವು ವಾಟ್ಸಪ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಸಂಖ್ಯೆ ಹೇಗಿದೆ? 9448640273 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ನಿಮ್ಮ ಒಂದು ಸಂದೇಶ, ಯಾವ ಚಿತ್ರದ ಹಾಡು, ಯಾವ ಚಿತ್ರ ಅನ್ನುವಂಥದ್ದು, ಹಾಗೆ ನಿಮ್ಮ ಹೆಸರನ್ನು ಎಲ್ಲಿಂದ ಅನ್ನುವಂಥದ್ದನ್ನು ತಿಳಿಸಿ. ಹೌದು, ಈಗಾಗಲೇ ಕ್ಷಣ ಮಾತ್ರದಲ್ಲಿ ಅಂತೀವಲ್ವ, ಅಷ್ಟರ ಮಟ್ಟಿಗೆ ಈಗಾಗಲೇ ಸಂದೇಶಗಳು ಸಾಕಷ್ಟು ಬಂದು ನನಗೆ ತಲುಪಿವೆ. ಹೌದು, ಹಾಗೆ ಜೊತೆಗೆ ಮತ್ತೊಂದು ಏನು ಅಂದರೆ, ಈ ಹಿಂದಿನ ವಾರ ಏನು ಪ್ರಸಾರ ಆದಂತಹ ಕಾರ್ಯಕ್ರಮದಲ್ಲಿ ಈ ಹಿಂದೆ ವಾಟ್ಸಪ್ಪಲ್ಲಿ ನಿಮ್ಮ ಮೆಚ್ಚಿನ ಗೀತೆಯನ್ನು ತಗೊಂಡಂಥದ್ದೇನಿತ್ತು ಅಲ್ಲಿ ಪ್ರಸಾರ ಆದಂಥ ಹೆಸರುಗಳನ್ನು ನಾವು ಈ ವಾರ ತಗೊಳ್ತಾ ಇಲ್ಲ, ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ಬಳಸ್ಕೊಳ್ತಾ ಇಲ್ಲ. ಹಾಗಾಗಿ ಆದಷ್ಟು ಬೇರೆಯವರು, ಹೊಸ ಹೊಸ ನಮ್ಮ ಕೇಳುಗರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಆರಂಭದಲ್ಲಿ ಕೆಂಡ ಸಂಪಿಗೆ ಚಿತ್ರದ ಗೀತೆ, ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಹಾಸಿನಿ ಅವರು ಐಮಂಗಳದಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರಾಧಿಕಾ ಅವರು ಚಿತ್ರದುರ್ಗದ ಬ್ಯಾಂಕ್ ಕಾಲೋನಿಯಿಂದ ಕಳಿಸಿರುವಂತಹ ಸಂದೇಶ ತನನಂ ತನನಂ ಚಿತ್ರದ ಗೀತೆಗಾಗಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಇದೀಗ ಕೇಳೋಣ ಅಸಂಭವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಮೆಸೇಜ್ ಹಾಕಿರೋದು ಚಿತ್ರದುರ್ಗದ ಸಂಗಮೇಶ್ವರ ಲೇಔಟ್ನಿಂದ ನಳಿನಿ ಸತೀಶ್ ಅವರು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರೆ, ಇದೀಗ ಕೇಳೋಣ ಸ್ನೇಹಿತರು ಚಿತ್ರದ ಗೀತೆಯನ್ನ. ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾರದಿಂದ ಸುಭಾನ್ ಕೋರಿಯವರ ಕೋರಿಕೆ ಮೇರೆಗೆ.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಸ್ನೇಹಿತರ ಗಮನಿಸಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ಅಭಿವೃದ್ಧಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ನಾಜಿರುದ್ದೀನ್ ಮತ್ತು ಚಿತ್ರದುರ್ಗದ ಡಯಟ್ನ ಉಪ ಪ್ರಾಚಾರ್ಯರಾದ ನಾಗಭೂಷಣ್ ಎಸ್ ಅವರು ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141972072 ಕರೆ ಮಾಡುವ ಮೂಲಕ 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಮುಂದಿನ ಗೀತೆಯನ್ನ ಕೇಳೋಣ, ಮಾತು ತಪ್ಪದ ಮಗ ಚಿತ್ರದಿಂದ ಪ್ರಸಾರ ಮಾಡಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. श्री राम कथा मर्मज्ञ डॉक्टर कुमार विश्वास जी के साथ श्री राम चरितमानस की भाव रस संगीत यात्रा संपूर्ण श्री राम चरितमानस सोमवार से शुक्रवार सुबह 7 बजे और दोपहर 12:30 बजे DD नेशनल और वेव्स OTT पर.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವ್ಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನ.

ಪಲ್ಲಕ್ಕಿ ಚಿತ್ರದ ಗೀತೆಯನ್ನ ಕೇಳೋಣ. ಈ ಗೀತೆಗಾಗಿ ನಮಗೆ ಸಂದೇಶ ಕಳುಹಿಸಿದ್ದಾರೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ದೊಣೆಹಳ್ಳಿಯಿಂದ ಮಂಜುಳಾ ನರಸಿಂಹಮೂರ್ತಿಯವರು.

ಜನರಂಜನಿ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಹಾಗೆ ಒಂದು ನಾನಿಲ್ಲಿ ಗಮನಿಸಿದ್ದು ಏನು ಅಂದರೆ, ಸಂದೇಶಗಳನ್ನು ಕಳುಹಿಸ್ತಾ ಇದ್ದೀರಿ, ಜೊತೆಗೆ ಬೇರೆಯವರ ಹಾಡನ್ನು ಪ್ರಸಾರ ಮಾಡಿದಾಗ ನಮ್ಮ ಹಾಡು ಪ್ರಸಾರ ಆಗಲಿಲ್ಲ, ನಿಮಗೆ ಅವ್ರ ಇಷ್ಟನಾ ಅನ್ನುವಂಥದ್ದು. ಹಾಗೆ ಬೇರೆಯವರ ಹೆಸರುಗಳಲ್ಲಿ ಅವರೇ ಪದೇ ಪದೇ ಬೇರೆಯವರ ಹೆಸರುಗಳಲ್ಲಿ ಮೆಸೇಜನ್ನು ಹಾಕ್ತಾ ಇದ್ದಾರೆ, ಹಾಗಾಗಿ ಇಲ್ಲಿ ಚೀಟ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೀವೇ ಹೇಳ್ತಾ ಇದ್ದೀರಿ. ಇದು ಹೇಗೆ ಸರಿಯ ತಪ್ಪು ಅನ್ನುವಂಥದ್ದನ್ನು ನೀವೇ ನಿರ್ಧರಿಸಿ. ಇಲ್ಲಿ ಯಾರು ಯಾರಿಗೂ ಹಾಗೆ ನಮ್ಮ ಫೇವರೇಟ್ ಅಂತ ಹೇಳಿಬಿಟ್ಟು ಯಾರ ಹಾಡುಗಳನ್ನು ಕೂಡ ಪ್ರಸಾರ ಮಾಡುವಂಥದ್ದು ಖಂಡಿತ ಆಗೋದಿಲ್ಲ. ಎಲ್ಲರೂ ನಮ್ಮ ಕೇಳುಗರು ಅನ್ನುವಂಥದ್ದೇ ನಮಗೆ ವಿಶೇಷ ಅನ್ನುವಂಥದ್ದು. ಹಾಗಾಗಿ ಹೌದು, ಹಿಂದಿನ ಒಂದು ಸಾರಿ ಎರಡು ಸಾರಿ ಯಾರದಾದರೂ ಪ್ರಸಾರ ಆಗಿದ್ದರೆ ಅವರನ್ನು ಕೈಬಿಟ್ಟು ಮುಂದಿನ ಮತ್ತೊಂದು ಸಾರಿ ಅವರಿಗೆ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ, ಬೇರೆಯವ್ರಿಗೂ ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ಹೆಸರುಗಳನ್ನು ತಗೊಂಡು ಅವರು ಕಳುಹಿಸಿದಂಥ ರಿಕ್ವೆಸ್ಟ್ ಮೇಲರಿಗೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಕೇಳುಗರು ಮಾತ್ರನೇ ನಮ್ಮವರು. ಇಲ್ಲಿ ನಾವು, ಅವರು, ಇವರು ಯಾವುದೇ ಬೇರೆ ರೀತಿಯಾದಂಥ ವೈಯಕ್ತಿಕವಾದಂಥ ವಿಶೇಷತೆಗಳು ನಮ್ಮಲ್ಲಿಲ್ಲ. ಕೇಳುಗರು ಅಂದರೆ ಎಲ್ಲರೂ ಕೇಳುಗರು, ನಮ್ಮವರು ಅನ್ನುವಂಥದ್ದೇ ಆಕಾಶವಾಣಿ ಚಿತ್ರದುರ್ಗದ ಧ್ಯೇಯ ಅಂತ ಹೇಳ್ತಾ ಇಲ್ಲಿಗೆ ಜನರಂಜನೆ ಮುಗಿತಾ ಇದೆ. ಜನರಂಜನೆ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

102.6 ಮೆಗಾಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರವನ್ನು ನೀವು ಕೇಳ್ತಾ ಇದ್ದೀರಿ. ಚಂದ್ರೋಳಿ ಪ್ರಸಾರದಲ್ಲಿ ಇದೀಗ ವಚನಗಳು ಆರಂಭದಲ್ಲಿ ಕೇಳೋಣ. ಬಸವಣ್ಣನವರ ವಚನವನ್ನು ಶಿವಮೊಗ್ಗ ವೇಣುಗೋಪಾಲ್ ಅವರ ಕಂಠಸಿರಿಯಲ್ಲಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಈಗ ಕೇಳೋಣ ಮುಂದಿನ ಗೀತೆಯನ್ನು. ಸಿದ್ದರಾಮೇಶ್ವರರ ವಚನ ಮೌನೇಶ್ ಕುಮಾರ್ ಚೌಹಾಣಿ ಅವರ ಧ್ವನಿಯಲ್ಲಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತರೆ, ಗಮನಿಸಿ, ನಾಳೆ ಬೆಳಿಗ್ಗೆ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ಅಭಿವೃದ್ಧಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ನಾಜಿರುದ್ದೀನ್ ಮತ್ತು ಚಿತ್ರದುರ್ಗ ಡಯಟ್ನ ಉಪ ಪ್ರಾಚಾರ್ಯರಾದ ನಾಗಭೂಷಣ್ ಎಸ್ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10:00.
0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೊನೆಯಲ್ಲಿ ಕೇಳೋಣ ಒಕ್ಕಲಿಗ ಮುದ್ದಣ್ಣ ಅವರ ರಚನೆಯ ವಚನವನ್ನು ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಕವನಕ್ಕೆ ಧನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಸ್ನೇಹಿತರ ಗಮನಿಸಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಜ್ಞಾನ ವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಶಾಲಾ ದಾಖಲಾತಿ ಹಾಗೂ ಜಾಗೃತಿ ಅಭಿಯಾನ ಕುರಿತು ಚಿತ್ರದುರ್ಗದ ಅಭಿವೃದ್ಧಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ನಾಜಿರುದ್ದೀನ್ ಮತ್ತು ಚಿತ್ರದುರ್ಗದ ಡಯಟ್ನ ಉಪಪ್ರಾಚಾರ್ಯರಾದ ನಾಗಭೂಷಣ್ ಎಸ್ ಅವರು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳಿ ಹಲೋ ಆಕಾಶವಾಣಿ ಜ್ಞಾನವಾಹಿನಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಗೆ.
0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಈಗ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಪುತಿ ನರಸಿಂಹಾಚಾರ್ ಅವರ ಕವನವನ್ನು.

ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದಿಂದ ಆಯ್ದ ಗೀತೆಗಳು.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

Let's go.

0: ಸ್ನೇಹಿತರೆ ಗಮನಿಸಿ, ಇದೇ ಮೇ 28ರಂದು ಅಂದರೆ ಬರುವ ಗುರುವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಯವರೆಗೆ ಆಕಾಶವಾಣಿ ಚಿತ್ರದುರ್ಗ 102.6 FM ಕಂಪನಾಂಕಗಳಲ್ಲಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ವಿಶ್ವ ತಂಬಾಕು ದಿನದ ಹಿನ್ನೆಲೆಯಲ್ಲಿ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಹಾಗೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಶ್ವಾಸಕೋಶ ಶಾಸ್ತ್ರಜ್ಞರಾದ ಡಾಕ್ಟರ್ ದಿವ್ಯಾ ಆರ್ವಿ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9488640273 ಹಾಗೆ 9194197272ಗೆ ಕರೆ ಮಾಡುವ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು. ವಿಶ್ವ ತಂಬಾಕು ನಿಷೇಧ ದಿನದ ಹಿನ್ನೆಲೆಯಲ್ಲಿ ತಂಬಾಕು ಸೇವನೆಯಿಂದ ಶ್ವಾಸಕೋಶದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳನ್ನು ಕುರಿತು ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ನೀವು ಕೂಡ ಕೇಳಿ ಬರುವ ಗುರುವಾರ ಬೆಳಗ್ಗೆ 10 ಗಂಟೆಗೆ ಹಲೋ ಆಕಾಶವಾಣಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ? ನೆಮ್ಮದಿಯಿಂದ ಇರಬೇಕು ಅನ್ನೋದ? ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ನಂಗೆ ಗೊತ್ತಿದೆ, ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುಡಿಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಧರಣಿ ತಟ್ಟೋದ್ರಲ್ಲಿದೆ.

ಪಟ್ಟಣಕ್ಕೆ ಬಂದ ಪತ್ನಿಯರು 1980ರಲ್ಲಿ ಬಿಡುಗಡೆಗೊಂಡಂತಹ ಚಲನಚಿತ್ರ. ಎವಿ ಶೇಷಗಿರಿರಾವ್ ಅವರ ನಿರ್ದೇಶನ, ಎಸ್ ಟಿ ಅಂಕಲಗಿ ಅವರ ನಿರ್ಮಾಣದಲ್ಲಿ ಈ ಒಂದು ಚಲನಚಿತ್ರ ಮೂಡಿಬಂದದ್ದು. ಶ್ರೀನಾಥ್, ಲೋಕೇಶ್, ಮಂಜುಳಾ, ಪದ್ಮಪ್ರಿಯ, ಪ್ರಮೀಳಾ ಜೋಶಾಯಿ, ವಜ್ರಮುನಿ, ದಿನೇಶ್, ಬಾಲಕೃಷ್ಣ, ಟೈಗರ್ ಪ್ರಭಾಕರ್ ಮುಖ್ಯ ತಾರಾಗಣದಲ್ಲಿ ಕಂಡುಬರ್ತಾರೆ. ಎಂ ರಂಗರಾವ್ ಅವರ ಸಂಗೀತ ಹಾಗೆ ಸಾಹಿತ್ಯ ಚಿ ಉದಯಶಂಕರ್ ಅವರದ್ದಾಗಿರುತ್ತೆ. ಇನ್ನು ಈ ಗೀತೆಗಳಿಗೆ ದನಿಯಾದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಪಿ ಬಿ ಶ್ರೀನಿವಾಸ್, ಹಾಗೆ ಬೆಂಗಳೂರು ಲತಾ ಇವರೆಲ್ಲರೂ ಕೂಡ ಇದರಲ್ಲಿ ಬಂದಂಥ ಹಾಡುಗಳಿಗೆ ದನಿಯಾಗಿದ್ದಾರೆ.

ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು, ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ರಿ. ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರವಳ್ಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ರಿ. ಸಮಯ 10 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತೀ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.

0: है विविध भारती राष्ट्रीय सेवा देश की सुरीली धड़कन। प्रस्तुत है कार्यक्रम रंग तरंग।
1: ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಚಂದ್ರೋಳಿ ಪ್ರಸಾರದಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯ ಆಗ್ತಾ ಇದೆ. ಈಗ ಸಮಯ ಸರಿಯಾಗಿ 11:30. ನಾಳೆ ಬೆಳಿಗ್ಗೆ 5:55 102.6 FM ಕಂಪನಾಂಕಗಳಲ್ಲಿ ದುರ್ಗೋದಯ ಪ್ರಸಾರದೊಂದಿಗೆ ಕಾರ್ಯಕ್ರಮಗಳನ್ನು ಆರಂಭಿಸುತ್ತೇವೆ.